ಆಕಾಶವಾಣಿ ಮಂಗಳೂರು. ಇಂದು ಶನಿವಾರ, 1948 ರಾಷ್ಟ್ರೀಯ ಶಕವರ್ಷದ ವೈಶಾಖ ಮಾಸದ 19 ದಿನ, ಅಂದರೆ 2026 ಇಸವಿ ಮೇ ತಿಂಗಳಿನ 9 ತಾರೀಖು. ಸಮಯ 5:58:38. ಇದೀಗ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರಗಳು ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಮತ್ತು ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 ಮೆಗಾಹರ್ಟ್ಸ್. ಆತ್ಮೀಯ ಕೇಳುಗರಿಗೆಲ್ಲ ನಿಲಯದ ಸಮಸ್ತರ ಪರವಾಗಿ ಪ್ರೀತಿಯ ಸ್ವಾಗತ ಮತ್ತು ನಮಸ್ಕಾರಗಳು. ಬೆಳಗ್ಗಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ನಾನು ತ್ರಿವೇಣಿ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಈಗ ಚಿಂತನ ಸುಧಾ ನಾಗೇಶ್ ಅವರಿಂದ.
1: ಯುದ್ಧ ಎಂದರೆ ವಿನಾಶ, ಯುದ್ಧ ಎಂದರೆ ಪ್ರಾಣಹಾನಿ. ಒಟ್ಟಾರೆ ಹೇಳುವುದಾದರೆ ಯುದ್ಧ ಎಂದರೇನೇ ಭಯ. ಯುದ್ಧ ನಡೆಯುವುದು ಮೊದಲು ಮಾನವನ ಅಂತರಂಗದಲ್ಲಿ, ನಂತರ ರಣರಂಗದಲ್ಲಿ ಎಂಬ ಮಾತಿದೆ. ಚಿಟ್ಟೆ ರೆಕ್ಕೆ ಬಡಿದರೆ ಸಾವಿರ ಮೈಲಿ ದೂರದಲ್ಲಿ ಬಿರುಗಾಳಿ ಏಳಬಹುದು ಎನ್ನುತ್ತಾರೆ. ಇಂದಿನ ಜಗತ್ತು ಕೂಡ ಹಾಗೆ ಒಂದಕ್ಕೊಂದು ಬೆಸೆದುಕೊಂಡಿದೆ. ಜಗತ್ತಿನ ಯಾವುದೇ ಒಂದು ಮೂಲೆಯಲ್ಲಿ ಹುಟ್ಟಿಕೊಂಡ ಯುದ್ಧದ ಕಿಡಿಯಿಂದ ಇಡೀ ಜಗತ್ತಿನಲ್ಲೇ ಬೆಂಕಿ ಉರಿಯುತ್ತದೆ. ಅಲ್ಲದೆ ಇದರಿಂದ ಪ್ರತಿಯೊಂದು ದೇಶದ ಆರ್ಥಿಕತೆಯ ಮೇಲೂ ಹೊಡೆತ ಬೀಳುತ್ತದೆ. ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗಳೂ ಬಿಗಡಾಯಿಸುತ್ತವೆ. ಷೇರು ಮಾರುಕಟ್ಟೆ ಸೂಚ್ಯಂಕ ಕುಸಿಯುತ್ತದೆ. ಪರಿಸರ ಮತ್ತು ಹವಾಮಾನದ ಮೇಲೂ ಯುದ್ಧದ ಕರಿನೆರಳು ಮೂಡುತ್ತವೆ. ಶಾಂತಿ ತಾಳ್ಮೆ ಎಂಬ ಆದರ್ಶಗಳನ್ನು ಎಲ್ಲರೂ ಪಾಲಿಸಿದರೆ ಯುದ್ಧದ ಮಾತೇ ಬರಲಾರದು. ಒಂದು ಮನೆಯಲ್ಲಿ ಒಂದು ಮಗುವಿಗೆ ಜ್ವರ ಬಂದರೆ ಮನೆಯವರೆಲ್ಲರೂ ಕಂಗಾಲಾಗುವಂತೆ, ಒಂದು ದೇಶಕ್ಕೆ ಯುದ್ಧದ ಜ್ವರ ಬಂದರೆ ಎಲ್ಲ ದೇಶಗಳು ಅದರ ನೋವನ್ನು ಅನುಭವಿಸಬೇಕಾಗುತ್ತದೆ. ಯುದ್ಧದಿಂದ ನಾಶವಾದ ನಾಗರಿಕತೆಗಳಿಗೆ ಇತಿಹಾಸವೇ ಸಾಕ್ಷಿಯಾಗಿದೆ. ಮನುಕುಲಕ್ಕೆ ಮಾರಕವಾಗಿರುವ ಈ ಯುದ್ಧವೇ ಮಾನವನ ಅಂತಿಮ ಆಯ್ಕೆಯಾಗಬಾರದು. ಮಾತುಕತೆ ಸಂಧಾನಗಳಿಂದ ಯುದ್ಧ ನಡೆಯದಂತೆ ತಡೆಯಬೇಕು. ಯಾರೂ ಉರಿಯುವ ಬೆಂಕಿಗೆ ತುಪ್ಪ ಸುರಿಯಲು ಹೋಗಬಾರದು. ಏಕೆಂದರೆ ಯುದ್ಧ ಯಾರೇ ಮಾಡಲಿ, ಸೋಲು ಮಾತ್ರ ಮನುಕುಲದೇ ಆಗಿರುತ್ತದೆ. 2026 ರ

0: ಫೆಬ್ರವರಿ 28 ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡಿವೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಇಸ್ರೇಲ್, ಅಮೆರಿಕ ಮತ್ತು ಅಮೆರಿಕದ ಸೇನಾ ನೆಲೆಗಳನ್ನು ಸ್ಥಾಪಿಸಲು ಅವಕಾಶ ಮಾಡಿಕೊಟ್ಟ ಕೊಲ್ಲಿ ರಾಷ್ಟ್ರಗಳ ಮೇಲೂ ವಾಯುದಾಳಿ ನಡೆಸಿದೆ. ಸುಮಾರು 40 ದಿನಗಳ ಕಾಲ ನಡೆದ ಪಶ್ಚಿಮ ಏಷ್ಯಾ ಮತ್ತು ಮಧ್ಯಪ್ರಾಚ್ಯ ದೇಶಗಳ ಸಂಘರ್ಷದಿಂದ ಜಗತ್ತಿನ ಹೆಚ್ಚಿನ ಅಡುಗೆ ಮನೆಗಳಲ್ಲೇ ಬಾಂಬ್ ಸ್ಫೋಟವಾದಂತಾಗಿದೆ. ಅಡುಗೆ ಅನಿಲ ಸಿಗದೆ ಜನಸಾಮಾನ್ಯರು ಪರದಾಡುವಂತಾಗಿದೆ. ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಪೆಟ್ಟು ಬಿದ್ದಂತಾಗಿದೆ. ಇಂಧನ ಬಿಕ್ಕಟ್ಟು ತೀವ್ರವಾಗಿದೆ. ನಾಗರಿಕತೆ ಬೆಳೆದಂತೆ ಮಾನವ ಸಂಸ್ಕಾರವಂತನಾಗುತ್ತಾನಂತೆ. ಆದರೆ ಈ ಮಾತುಗಳು ಈಗ ಸುಳ್ಳಾಗುತ್ತಿದೆ. ತೀವ್ರವಾದ ಈ ಯುದ್ಧದ ಬಿಸಿಯೊಳಗೆ ಶಾಂತಿಯ ತಂಪಾದ ಪರಿಸರವನ್ನು ನಿರೀಕ್ಷಿಸುವುದಾದರೂ ಹೇಗೆ? ಅಲ್ಲದೆ ಇಂದಿನ ಯುದ್ಧದ ಸ್ವರೂಪವು ಬದಲಾಗಿದೆಯಲ್ಲ. ಪ್ರಾಚೀನ ಕಾಲದ ಬಿಲ್ಲು ಬಾಣ ಖಡ್ಗಗಳ ಜಾಗದಲ್ಲಿ ಈಗ ಮಾರಕ ಅಸ್ತ್ರಗಳು ಬಂದು ನಿಂತಿವೆ. ಪರಮಾಣು ಬಾಂಬುಗಳು, ಹೈಡ್ರೋಜನ್ ಬಾಂಬುಗಳು ಬಳಕೆಯಾಗುತ್ತಿವೆ. ಬೆಂಕಿಯ ಕೆನ್ನಾಲಿಗೆಯನ್ನು ಟಿವಿ ಪರದೆಯ ಮೇಲೆ ನೋಡುವಾಗಲೇ ಭಯವಾಗುತ್ತದೆ. ಭೂಮಿ, ಆಕಾಶ, ನೀರಿನಿಂದಲೂ ದಾಳಿ ಮಾಡಬಲ್ಲ ಕ್ಷಿಪಣಿಗಳು ನಿಖರವಾದ ಗುರಿಯನ್ನು ತಲುಪುತ್ತಿವೆ. ಇವೆಲ್ಲವೂ ವಿನಾಶಕಾರಿ ಅಸ್ತ್ರಗಳಾಗಿದ್ದು ಇವುಗಳ ಅವಿವೇಕದ ಬಳಕೆಯಿಂದ ಮನುಕುಲಕ್ಕೆ ಕಂಟಕವಾಗಿದೆ. ಒಮ್ಮೆ ಒಂದು ನಾಗರಿಕತೆ ನಾಶವಾದರೆ ಮತ್ತೊಮ್ಮೆ ಅದನ್ನು ಸೃಷ್ಟಿಸಲು ಸಾಧ್ಯವೇ ಇಲ್ಲ. ಈ ಯುದ್ಧದಿಂದ ಯಾರಿಗೂ ಲಾಭವಾಗಿಲ್ಲ. ಕೋಟ್ಯಾಂತರ ಮೌಲ್ಯದ ಅನಿಲ ಘಟಕಗಳು, ವಿದ್ಯುತ್ ಸ್ಥಾವರಗಳು, ಸೇತುವೆಗಳು, ವಿಮಾನ ನಿಲ್ದಾಣಗಳು ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯಿಂದ ಭಸ್ಮವಾಗಿವೆ. ಸಹಸ್ರಾರು ಸಂಖ್ಯೆಯಲ್ಲಿ ಅಮಾಯಕರು ಸಾವನ್ನಪ್ಪಿದ್ದಾರೆ. ಯುದ್ಧ ಒಂದೆಡೆ, ಪರಿಣಾಮ ಎಲ್ಲೆಡೆ ಎಂಬಂತೆ ಪಶ್ಚಿಮ ಏಷ್ಯಾದ ಈ ಯುದ್ಧವು ವಿಶ್ವದ ಎಲ್ಲ ದೇಶಗಳನ್ನು ಬೆಚ್ಚಿ ಬೀಳಿಸಿದಂತೂ ಸತ್ಯ.
1: ಸುಧಾ ನಾಗೇಶ್ ಅವರ ಚಿಂತನವನ್ನು ಕೇಳಿದರೆ

ಆಕಾಶವಾಣಿ ಮಂಗಳೂರು ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಶ್ರೀಕುಮಾರ್ ಕತ್ರಿಬೈಲೋ, ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳುವಿರಿ, 7:45 ಚಿತ್ರಗೀತೆಗಳ ರಾಗರಂಜನೆ ಕಾರ್ಯಕ್ರಮ, 8:30 ಚಿತ್ರಗೀತೆಗಳ ಪ್ರಸಾರವಿದೆ, 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ, 9:05 ಝೇಂಕಾರ, ಮಕ್ಕಳ ಗೀತಗಾಯನ ಕಲಿಕಾ ಕಾರ್ಯಕ್ರಮ, ಚನ್ನವೀರ ಕಣವಿ ಅವರ ರಚನೆಗೆ ಸಂಗೀತ ನೀಡಿ ಹೇಳಿಕೊಡುವವರು ಜಿ ಪುಷ್ಪಲತಾ ಭಾಗವಹಿಸಿದ್ದಾರೆ, ಮೈಸೂರಿನ ಗಾನಭಾರತಿ ಸಂಗೀತ ಶಾಲೆ ಇಲ್ಲಿನ ಮಕ್ಕಳು. 9:20 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಸುಲ್ತಾನ್ ಖಾನ್ ಅವರ ಸಾರಂಗಿ ವಾದನ, 10:30 ತುಳು ಕಾರ್ಯಕ್ರಮ, ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿಯ ಓದು, ಪ್ರಸ್ತುತಿ ಅಕ್ಷತಾ ರಾಜ್ಪೆರ್ಲಾ, ಬಳಿಕ ಕೋಸ್ಟಲ್ ವುಡ್ ಕಮ್ಮೆನ ತುಳು ಚಿತ್ರಕಲತಾ ಸಾಲ ಸಮ್ಮನ, ಪ್ರಸ್ತುತಿ ಮತ್ತು ನಿರ್ಮಾಣ ಲತೀಶ್ ಪಾಲ್ದಾನೆ. 11:00 ಚಿತ್ರಗೀತೆಗಳ ಪ್ರಸಾರವಿದೆ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಶೀಲಾ ಅವರ ಹಾಡುಗಾರಿಕೆ, 12:05 ವನಿತಾ ವಿಹಾರ, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ ಕಾರ್ಯಚಟುವಟಿಕೆ ಮತ್ತು ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮ, ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ. ನಂತರ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ

ಕಾರವಾರ ಕೇಂದ್ರದ ಕೊಡುಗೆ ಒಂದು ಗಂಟೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ. ಒಂದು ಗಂಟೆ 20 ನಿಮಿಷಕ್ಕೆ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ವರ್ಧಿನಿ ದೀಕ್ಷಿತ್ ಹಾಡಿರುವ ವಚನಗಳನ್ನು ಕೇಳುವಿರಿ. 1:30 ಅಮರ ಮಧುರ ಕೇಳುಗರ ಸಂದೇಶಗಳನ್ನಾಧರಿಸಿದ ಹಳೆಯ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 2:40 ಕಾವ್ಯವಾಚನ ಕುಮಾರವ್ಯಾಸ ಭಾರತದಿಂದ ಆಯ್ದ ಪದ್ಯಗಳ ವಾಚನ ವೀಣಾ ಪ್ರಸಾದ್ ಖಜೆ ಅವರಿಂದ. ಇನ್ನು ಸಾಯಂಕಾಲ 5:00 ಕೊಂಕಣಿ ಕಾರ್ಯಕ್ರಮ ಘರ ಉಜ್ವಾಡು. ಹಿಂದೂಸ್ತಾನಿ ಸಂಗೀತ ಕಲಾವಿದೆ ಮಹಾಲಕ್ಷ್ಮಿ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸ್ನೇಹ ವಿನೋದ್ ಪೈ. 5:30 ಹಿಂದಿ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ಭಾವಗೀತೆ. 6:50 ಕೃಷಿ ಅನುಭವ ಮತ್ತು ಮಳೆ ಕೊಯ್ಲು ಪದ್ಧತಿ, ಈ ಕುರಿತು ಜಯರಾಜ್ ನಡ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಬಳಿಕ ಆರೋಗ್ಯ ಮಾಹಿತಿ. 8:00 ಇಂಗ್ಲಿಷ್ ಯುವವಾಣಿ ಕುಕಿಂಗ್ ಟು ದ ಟ್ಯೂನ್ಸ್ ಆಫ್ ಡ್ಯಾನ್ಸ್ ವಿಧಾತ್ರಿ ಅವರಿಂದ ಭಾಷಣ. ಬಳಿಕ ಅಮೋಘ್ ಅವರಿಂದ ಭಾಷಣ ಪರ್ಪಸ್ ಆಫ್ ಎಜುಕೇಷನ್. 8:30 ತುಳು ಕಾರ್ಯಕ್ರಮ ಚಾವಡಿಕಟ್ಟೆ ವಾರದ ಪಟ್ಟಾಂಗ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 9:30 ಯುವವಾಣಿ ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ನಾಟಕ ಪ್ಲಾಸ್ಟಿಕ್ ಅಸುರ ದ ವಾರ್ ವಿದಿನ್ ಅಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಮುಜುಮ್ದಾರ್ ಅವರ ಸಂತೂರ್ ವಾದನ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಕೇಳುಗರೆ, ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

0: ತತ್ವ ಪದವನ್ನು ಕೇಳಿದಿರಿ.
1: ಆಕಾಶವಾಣಿಗೆ 90ರ ಸಂಭ್ರಮ,
2: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
1: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
3: ಸ್ವರ ಸಂಭ್ರಮ.
2: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
1: ಇದೇ May 12 ಮಂಗಳವಾರ ಸಂಜೆ 6 ಗಂಟೆಗೆ
2: ಮಂಗಳೂರು ಪುರಭವನದಲ್ಲಿ.
1: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
4: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಒತ್ತಡ ಮತ್ತು ಆಹಾರ. ಪ್ರಸ್ತುತಿ ಡಾಕ್ಟರ್ ಶ್ರೀಕುಮಾರ್ ಕತ್ರಿಬೈಲು.
5: ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂತ ಹೇಳಿ, ಮನುಷ್ಯನಿಗೆ ಇವತ್ತಿಂದ ನಾಳೆಗೆ ಅವ ಶ್ರೀಮಂತ ಆಗ್ಬೇಕು, ಇವತ್ತಿಂದ ನಾಳೆಗೆ ಅವನಿಗೆ ಪ್ರಮೋಷನ್ ಆಗಿ ದೊಡ್ಡ ಪೋಸ್ಟ್ಗೆ ಹೋಗ್ಬೇಕು, ಅವನನ್ನು ಇನ್ನೊಬ್ಬನೊಟ್ಟಿಗೆ ಕಂಪೇರ್ ಮಾಡಿಕೊಳ್ಳೋದು. ಈ ಕಂಪ್ಯಾರಿಸನ್ ಮತ್ತು ಕಾಂಪಿಟೇಷನ್ ಇದನ್ನು ಎರಡನ್ನು ಬಿಟ್ಟರೆ ಸ್ಟ್ರೆಸ್ ತನ್ನಷ್ಟಕ್ಕೆ ಹೋಗ್ತದೆ. ನಾನೊಬ್ಬರು ವೈದ್ಯ, ಆಚೆ ಇನ್ನೊಬ್ಬ ವೈದ್ಯ ಇದ್ದಾನೆ, ಅವನಿಗೆ ಪ್ರಾಕ್ಟೀಸ್ ಅಷ್ಟು ನನಗೆ ಆಗಬೇಕು ಅಂತ ನಾನು ಇವತ್ತು ಕೇಳಬಾರ್ದು. ನನಗೆ ಒಂದು 35 ವರ್ಷ ಸರ್ವೀಸ್ ಆಯಿತು, ನನ್ನಷ್ಟು ಪ್ರಾಕ್ಟೀಸ್ ಇನ್ನೊಬ್ಬನಿಗೆ ಒಂದು ಕೂತರೆ ನಾಳೆ ಆಗಲಿಕ್ಕಿಲ್ಲ. ಅವ ನನ್ನೊಟ್ಟಿಗೆ ಕಾಂಪಿಟೇಷನ್ ಮಾಡೋದಲ್ಲ, ಅವನಷ್ಟಕ್ಕೆ ಮಾಡಬೇಕು. ನನಗೆ ಇನ್ನೂ ಕೂಡ ಇದೆ, 35 ವರ್ಷದಲ್ಲೇ ಶ್ರೀಕುಮಾರ್ ಅಷ್ಟು ಮಾಡಿದ್ರು, ನನಗೆ 35 ವರ್ಷ ಕಾಲ ಇದೆ ಅಲ್ಲ ಮಾಡಲಿಕ್ಕೆ, ನಾನು ಇವತ್ತು ಮಾಡಬೇಕು ಅಂತ ಮಾಡಬಹುದು. ಈ ಥರದ ಮನೋಸ್ಥಿತಿ ಬಂದರೆ, ಈಗ ಕಾಂಪಿಟೇಷನ್ ಅನ್ನು ನಿಲ್ಲಿಸಿದರೆ, ಕಂಪ್ಯಾರಿಸನ್ ಅನ್ನು ಸ್ವಲ್ಪ ಕಡಿಮೆ ಮಾಡಲಿದೆ, ಜನರ ಈ ಸ್ಟ್ರೆಸ್ ಮತ್ತು ಸ್ಟ್ರೈನ್ ಅದು ಕಡಿಮೆ ಆಗ್ಬೋದು. ಮತ್ತೆ ಸಾತ್ವಿಕ ಆಹಾರವನ್ನು ಸೇವಿಸಿದ್ರೆ ತನ್ನಷ್ಟಕ್ಕೆ ಮನಸ್ಸಿನಲ್ಲಿ ಸ್ಟ್ರೆಸ್ ಕಡಿಮೆ ಆಗ್ತದೆ. ಉದಾಹರಣೆಗೆ ನೆಲ್ಲಿಕಾಯಿ, ಈ ನೆಲ್ಲಿಕಾಯಿಯನ್ನು ದಿನಾ ಸೇವಿಸಿದಂಗೆ ನಿಮ್ಮ ಶರೀರದಲ್ಲಿ ಎಷ್ಟೋ ಗುಣಗಳನ್ನು ಕೊಡ್ತದೆ. ಅದರಲ್ಲಿ ವಿಟಮಿನ್ ಸಿ ಇದೆ, ಆಂಟಿ ಆಕ್ಸಿಡೆಂಟ್ಗಳಿದೆ, ಆಂಟಿ ಸ್ಟ್ರೆಸ್. ಅದು ಸ್ಟ್ರೆಸ್ಸಿಗೆ ಉತ್ತಮ ಮೆಡಿಸಿನ್ ಯಾವುದಂದ್ರೆ ನೆಲ್ಲಿಕಾಯಿ. ಇದನ್ನು ಮನುಷ್ಯ ದಿನಿಸಿ ತಿನ್ಬಹುದು. ಒನ್ ಆ್ಯಪಲ್ ಇಡೀ ಅಂತ ಯಾರೋ ಬೇರೆ ದೇಶದ ಹೇಳಿದ್ರು ನಾವು ಅಡಾಪ್ಟ್ ಮಾಡಬೇಕಾಗಿಲ್ಲ. ಒಂದು ಗ್ಲಾಸ್ ಮಜ್ಜಿಗೆ ಕೊಡಿದ್ರಿ ನಿತ್ಯ, ಇದರಲ್ಲಿ ನಿಮ್ಗೆ ಎಷ್ಟೋ ಸ್ಟ್ರೆಸ್ ಕಡಿಮೆ ಆಗ್ಬಹುದು. ಅದೇ ರೀತಿ ತುಪ್ಪ, ದನದ ತುಪ್ಪವನ್ನು ಸೇವಿಸುವುದು,

0: ಇದು ಮನಸ್ಸಿನ ತುಮುಲಗಳನ್ನು ಕಡಿಮೆ ಮಾಡುತ್ತದೆ, ಮಾನಸಿಕವಾಗಿ ಶಕ್ತಿಯನ್ನು ಹೆಚ್ಚು ಕೊಡ್ತದೆ. ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತದೆ, ಮೆಮರಿ ಬೂಸ್ಟರ್ ಆಗಿ ಕೆಲಸ ಮಾಡುವಂಥ ವಸ್ತು ತುಪ್ಪ, ಹಸುವಿನ ತುಪ್ಪ. ನಾವು ಸಾಧಾರಣವಾಗಿ ನಮ್ಮ ಊರಿನ ದನಗಳ ಹಾಲು ಅಥವಾ ದೇಶೀಯ ದನಗಳ ಹಾಲು ಅಥವಾ ದೇಶೀಯ ಎಮ್ಮೆಗಳ ಹಾಲನ್ನು ಮನುಷ್ಯ ಉಪಯೋಗ ಮಾಡಬಹುದು. ಇದರಲ್ಲಿ ಬೇಕಾದಷ್ಟು ವಸ್ತುಗಳು ನಮಗೆ ಬೇಕಾದಷ್ಟು ಸಿಗುತ್ತವೆ. ಇದು ಕಮರ್ಷಿಯಲ್ ಆಗಿ ಬಂದಂತಹ ವಸ್ತು ಯಾವುದು, ಬೇರೆ ದೇಶದಿಂದ ಬಂದಂತ ದನಗಳಿರ್ಬೋದು, ಜರ್ಸಿ ಇರ್ಬೋದು, ಹಾಲ್ಸ್ಟೈನ್ ಇದು ಹಾಲು ಅಂತ ಹೇಳುದಿಲ್ಲ ನಾನು, ಅದು ನಮ್ಮಲ್ಲಿಗೆ ಬಂದದ್ದು ಕಮರ್ಷಿಯಲ್. ಈ ಕಮರ್ಷಿಯಲ್ ಅಂತ ಇರುವುದನ್ನು ಯಾವಾಗ ನಾವು ತೆಗೀತೇವೋ ಆ ಹಣೆಪಟ್ಟಿಯಿಂದ ತೆಗೆದರೆ ಸರಿಯಾಗಿ ಆಗಬಹುದು. ಇದೇ ರೀತಿ ನಮಗೆ ಯಾವ ಯಾವ ತರಕಾರಿಗಳು ತಿನ್ಬಹುದು ಅಂತ ಹೇಳಿ, ಉದಾಹರಣೆ ನುಗ್ಗೆ. ನುಗ್ಗೆಗೆ ಹೆಸರೇ ಇದೆ, ಶೋಭಾಂಜನ ಅಂತ. ಕಣ್ಣಿಗೆ ಉತ್ತಮವಾದ ಶಕ್ತಿಯನ್ನು ಕೊಡುವಂಥದ್ದು, ಕ್ಯಾಲ್ಸಿಯಂ ಅನ್ನು ಡಿಪೋಸಿಷನ್ ಮಾಡುವಂಥದ್ದು, ಇದು ನುಗ್ಗೆಯ ಇಂದ ನಮಗೆ ಸಿಕ್ಕುವಂತಹ ವಸ್ತು. ಅದೇ ರೀತಿಯಲ್ಲಿ ನಮಗೆ ಬಾಳೆಕಾಯಿಯನ್ನು ನಾವು ಉಪಯೋಗಿಸ್ತೇವೆ, ಅದೇ ರೀತಿ ಬಾಳೆ ದಿಂಡನ್ನು ಕೂಡ ಉಪಯೋಗಿಸಬಹುದು, ಬಾಳೆಯ ಹೂವನ್ನು ಉಪಯೋಗಿಸಬಹುದು. ಬಾಳೆಯ ಹೂವು ಹೊಟ್ಟೆ ಒಳಗೆ ಹುಣ್ಣು, ಅಲ್ಸರ್ಸ್ ಇತ್ಯಾದಿಗಳಿಗೆ ಬಹಳಷ್ಟು ಉತ್ತಮವಾದ ಔಷಧ. ಅದೇ ರೀತಿಯಲ್ಲಿ ಕುತ್ತಿಗೆಯಲ್ಲಿ ಬರುವಂತಹ ಗಳಗಂಡ ಅಥವಾ ಗೋಯ್ಟರ್ ಇಂತಹ ಸಂಬಂಧ ರೋಗ ಕೂಡ ಬಹಳಷ್ಟು ಉತ್ತಮವಾದ ಅಂತ ವಸ್ತುಗಳನ್ನು ನಾವು ಬಿಟ್ಟಿದ್ದೇವೆ, ಅದನ್ನ ನಾವು ಇವತ್ತು ಸೇವಿಸಬೇಕು. ಅದೇ ರೀತಿ ಕುಂಬಳಕಾಯಿ ಬಹಳಷ್ಟು ಉತ್ತಮವಾದ ವಸ್ತು. ಎಷ್ಟೋ ಮಂದಿ ಕಿಡ್ನಿ ಡಿಸೀಸ್ ಅಂತ ಇದ್ದವರು ಕೂಡ ಕುಂಬಳಕಾಯಿ ರಸವನ್ನು ಸೇವಿಸಿ ನಾನು ಹುಷಾರಾದಂತ ಹೇಳುವ ಎಷ್ಟೋ ಒಳ್ಳೆ ಅರಿತವರು ಕೂಡ ನಾನು ಕೇಳಿದ್ದೇನೆ. ನಾವು ಈಗ ಕೂಡ ಆಹಾರ ಉತ್ಸವಗಳನ್ನೆಲ್ಲ ನೆರವೇರಿಸ್ತೇವೆ, ಆಟಿ ತಿಂಗಳಲ್ಲಿ ಆಟಿ ಟೊಂಜಿ ಒಣಸು, ಆಟಿ ಟೊಂಜಿ ದಿನ ಅಂತ ನಾವು ಮಾಡ್ತೇವೆ. ಆದರೆ ಆವತ್ತಿಗೆ ಅದನ್ನು ನಿಲ್ಲಿಸ್ತೇವೆ. ಬರೀ ಆಟಿ ಮಾತ್ರ ಅಲ್ಲ, 12 ತಿಂಗಳಲ್ಲಿ ಕೂಡ ತಿನ್ನುವ ಉತ್ತಮವಾದ ವಸ್ತುಗಳು ಎಷ್ಟು ಇದೆ. ಉದಾಹರಣೆಗೆ ಆಟಿಯಲ್ಲಿ ತಿನ್ನುವಂತಹ ವಸ್ತುಗಳು ಹಸಿರು ಸೊಪ್ಪುಗಳಿರ್ಬೋದು, ಅದೇ ರೀತಿಯಲ್ಲಿ ಬಿದಿರಿನ ಕಣಿಲೆ ಇರ್ಬೋದು. ಬಿದಿರಿನ ಕಣಿಲೆಗೆ ಶರೀರದಲ್ಲಿರುವ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುವಂತಹ ಗುಣ ಇದೆ. ಬಾಳೆದಿಂಡನ್ನು ತಿಂದರೆ ಯೂರಿನ್ ಸಿಸ್ಟಮ್ ಬೂಸ್ಟರ್. ಅದು ಎಣ್ಣೆಗಳ ಬಗ್ಗೆ, ನಮ್ಮ ಊರಿನಲ್ಲಿ ತೆಂಗಿನ ಎಣ್ಣೆ ತಿನ್ನುವುದೇ ಒಳ್ಳೆಯದು. ನಮ್ಮ ಊರಲ್ಲಿ ಯಾವುದು ಬೆಳೀತದೋ ಆ ಎಣ್ಣೆನೇ ತಿನ್ನಿ, ಮತ್ತೆ ಪಾಮ್ ಆಯಿಲ್ ಇತ್ಯಾದಿಗಳನ್ನು ಆದಷ್ಟು ಅವಾಯ್ಡ್ ಮಾಡುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಒತ್ತಡ ಮತ್ತು ಆಹಾರ. ಪ್ರಸ್ತುತಿ ಡಾಕ್ಟರ್ ಶ್ರೀಕುಮಾರ್ ಕತ್ರಿವೈಲು. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಆಕಾಶವಾಣಿ ಮಂಗಳೂರು, ಸಮಯ 6:50. ಕೇಳಿ ರೈತರಿಗೆ ಸಲಹೆ.
1: ಮಣ್ಣು ನೈಸರ್ಗಿಕವಾಗಿ ದೊರೆಯುವಂತಹ ಅತಿ ಅಮೂಲ್ಯ ವಸ್ತು. ಎಲ್ಲ ಜೀವರಾಶಿಗಳನ್ನು ಹೊತ್ತಿರುವ ಭೂಮಿಯು ಸಸ್ಯಗಳಿಗೆ ಆಧಾರವನ್ನು ಒದಗಿಸುವುದರ ಜೊತೆಗೆ ಅದರ ಬೆಳವಣಿಗೆಗೆ ಅವಶ್ಯಕವಿರುವ ನೀರು ಮತ್ತು ಪೋಷಕಾಂಶಗಳನ್ನು ಒದಗಿಸುತ್ತದೆ. ಆದ್ದರಿಂದ ಬೆಳೆಗಳ ಉತ್ತಮ ಬೆಳವಣಿಗೆಗಾಗಿ ಪೋಷಕಾಂಶಗಳನ್ನು ಕಂಡುಹಿಡಿಯಲು, ಅವುಗಳ ಪ್ರಮಾಣವನ್ನು ನಿಗದಿಪಡಿಸಲು ಮತ್ತು ರೂಪವನ್ನು ಮಣ್ಣು ಪರೀಕ್ಷೆಯಿಂದ ನಿರ್ಧರಿಸಲಾಗುತ್ತದೆ. ಭೂಮಿಯ ಮೇಲ್ಪದರದಲ್ಲಿ ಮಣ್ಣು ಒಂದೇ ಸಮನಾಗಿರದೆ ಬಣ್ಣ, ಕಣವಿನ್ಯಾಸ, ಕಣರಚನೆ ಇವುಗಳಲ್ಲಿ ಸ್ಥಳದಿಂದ ಸ್ಥಳಕ್ಕೆ ವಿಭಿನ್ನವಾಗಿದೆ. ಆದ್ದರಿಂದ ಮಣ್ಣನ್ನು ಕಾಪಾಡಲು ಹಾಗೂ ಮಣ್ಣಿನ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ವೈಜ್ಞಾನಿಕವಾಗಿ ಮಣ್ಣು ಪರೀಕ್ಷೆ ಮಾಡಿಸುವುದು ಅಗತ್ಯವಾಗಿದೆ. ಯಾವುದೇ ವ್ಯವಸಾಯದ ಜಮೀನಿನಲ್ಲಿ ನಿರಂತರವಾಗಿ ಬೆಳೆ ಬೆಳೆಯುವುದರಿಂದ ಮಣ್ಣಿನಲ್ಲಿರುವ ಪೋಷಕಾಂಶಗಳೆಲ್ಲ ಬೆಳೆಗಳ ಬೆಳವಣಿಗೆಗಾಗಿ ಉಪಯೋಗವಾಗಿ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಕಂಡುಬರುತ್ತದೆ. ಬೆಳೆಯ ನಂತರ ಕೃಷಿ ಚಟುವಟಿಕೆಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರಾರಂಭವಾಗಿ ಉಳುಮೆ ಮುಂತಾದವುಗಳನ್ನು ಕೈಗೊಳ್ಳದಿದ್ದರೆ ಭೂಮಿಯ ಮಣ್ಣು ಗಟ್ಟಿಯಾಗಿ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ವ್ಯತ್ಯಾಸಗಳು ಇದರಲ್ಲಿ ಕಂಡುಬರುತ್ತವೆ ಹಾಗೂ ಮಣ್ಣು ನಿಷ್ಕ್ರಿಯವಾಗುತ್ತದೆ. ಆದ್ದರಿಂದ ಮಣ್ಣಿನ ಪರೀಕ್ಷೆ ಅತಿ ಅಗತ್ಯ. ಎಲ್ಲ ಬೆಳೆಗಳಿಗೂ ಶಿಫಾರಸು ಮಾಡಿದ ಪೋಷಕಾಂಶಗಳ ಪ್ರಮಾಣ ಒಂದೇ ರೀತಿ ಇರದ ಕಾರಣ ಮಣ್ಣಿನ ಪರೀಕ್ಷೆ ಮಾಡಿ ಮಣ್ಣಿನ ಫಲವತ್ತತೆಯ ಆಧಾರದ ಮೇಲೆ ಶಿಫಾರಸು ಮಾಡಿದ ರೀತಿಯಲ್ಲಿ ಗೊಬ್ಬರ ಕೊಡಬೇಕಾಗುತ್ತದೆ. ಹೆಚ್ಚಿನ ಪೋಷಕಾಂಶಗಳನ್ನು ಮತ್ತೆ ಮತ್ತೆ ಸೇರಿಸುವುದರಿಂದ ಹೆಚ್ಚಿನ ಗೊಬ್ಬರ ಸಿಗುತ್ತದೆಯೇ ಹೊರತು ಇದರಿಂದ ಯಾವುದೇ ರೀತಿಯ ಉಪಯೋಗ ಆಗುವುದಿಲ್ಲ, ಹಣ ವ್ಯರ್ಥವಾಗುತ್ತದೆ. ಆದ್ದರಿಂದ ಯಾವ ರೀತಿಯ ಪೋಷಕಾಂಶಗಳು ಬೇಕು ಎಂಬುದನ್ನು ಮಣ್ಣು ಪರೀಕ್ಷೆ ಮಾಡಿ

0: ಆರ್ಥಿಕ ದೃಷ್ಟಿಯನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಕೊಡಬೇಕಾಗುತ್ತದೆ. ಮಣ್ಣು ಆಮ್ಲೀಯ, ಕ್ಷಾರ ಅಥವಾ ಸಮಸ್ಥಿತಿಯಲ್ಲಿ ಇದೆಯೇ ಎಂದು ಈ ಮಣ್ಣಿನ ಪರೀಕ್ಷೆಯಿಂದ ನಾವು ತಿಳಿಯಬಹುದು. ಪೋಷಕಾಂಶಗಳ ಕೊರತೆಯನ್ನು ನಿರ್ದಿಷ್ಟವಾಗಿ ತಿಳಿದು ವೈಜ್ಞಾನಿಕವಾಗಿ ರಸಗೊಬ್ಬರಗಳನ್ನು ಪೂರೈಕೆ ಮಾಡಿ ಇವುಗಳ ಕೊರತೆಯನ್ನು ಹೋಗಲಾಡಿಸಬಹುದು. ಮಣ್ಣಿನ ಭೌತಿಕ ಗುಣಗಳಾದ ನೀರನ್ನು ಹಿಡಿದಿಟ್ಟುಕೊಳ್ಳುವುದು, ಸ್ವರೂಪ, ರಚನೆ, ಸಾಂದ್ರತೆಯನ್ನು ತಿಳಿದುಕೊಂಡು ಮಣ್ಣಿನ ಫಲವತ್ತತೆಯನ್ನು ಉತ್ತಮ ಪಡಿಸಿಕೊಳ್ಳಬಹುದು. ರೈತರು ಬೆಳೆಗೆ ಬೇಕಾಗಿರುವ ಪೋಷಕಾಂಶಗಳ ಪ್ರಮಾಣವನ್ನು ಮೊದಲೇ ತಿಳಿದು ರಸಗೊಬ್ಬರಗಳನ್ನು ಶೇಖರಣೆ ಮಾಡಬಹುದು. ಮಣ್ಣಿನ ಮಾದರಿಯನ್ನು ತೆಗೆದು ಮಣ್ಣು ಪರೀಕ್ಷೆ ಮಾಡಬೇಕಾಗುತ್ತದೆ. ಮಣ್ಣಿನ ಮಾದರಿಯನ್ನು ತೆಗೆಯಲು ಜಮೀನಿನ ನಕ್ಷೆ ತೆಗೆದು ಕಾಗದ, ಹಾರೆ, ಪ್ಲಾಸ್ಟಿಕ್ ಚೀಲ ಅಥವಾ ಬುಟ್ಟಿ, ಪ್ಲಾಸ್ಟಿಕ್ ಬಕೆಟು, ಮಣ್ಣು ಹರಡಲು ಪೇಪರ್, ಮಾಹಿತಿ ಪತ್ರ, ರೈತರ ಹೆಸರು, ವಿಳಾಸ, ಸರ್ವೇ ನಂಬರ್, ಹಿಂದೆ ತೆಗೆದ ಬೆಳೆ, ಉಪಯೋಗಿಸಿದ ಗೊಬ್ಬರ ಮುಂತಾದವುಗಳನ್ನು ನಾವು ಉಪಯೋಗಿಸಿಕೊಂಡು ಮಣ್ಣಿನ ಪರೀಕ್ಷೆಯನ್ನು ಕೊಡಬೇಕಾಗುತ್ತದೆ. ಮಣ್ಣು ಮಾದರಿ ತೆಗೆಯುವುದಕ್ಕೆ ಸೂಕ್ತವಾದ ಕಾಲ ಎಂದರೆ ಯಾವುದೇ ಹಿಂಗಾರು ಪೈರು ಕಟಾವಾದ ನಂತರ ಮಾಗಿ ಉಳುಮೆ ಮಾಡುವುದಕ್ಕೆ ಮುಂಚೆ ತೆಗೆಯುವುದು ಉತ್ತಮ. ತೋಟದಲ್ಲಿ ಬೆಳೆ ಇರುವಾಗ ಬೆಳೆಗಳ ಸಾಲುಗಳ ಮಧ್ಯದಲ್ಲಿ ಭೂಮಿಗೆ ರಸಗೊಬ್ಬರಗಳನ್ನು ಹಾಕುವ ಮೊದಲು ಅಥವಾ ರಸಗೊಬ್ಬರ ಹಾಕಿದ 6 ತಿಂಗಳ ನಂತರ ಮಣ್ಣಿನ ಮಾದರಿ ತೆಗೆಯಬೇಕು. ಮಣ್ಣು ಪರೀಕ್ಷೆಗೆ ಕೇವಲ 1/2 ಕೆಜಿ ಮಣ್ಣು ಬೇಕಾಗುತ್ತದಷ್ಟೇ. ಆ ಮಣ್ಣು ತೋಟದ ಎಲ್ಲ ಭಾಗಗಳನ್ನು ಪ್ರತಿನಿಧಿಸುವಂತಿರಬೇಕು. ಇಲ್ಲದಿದ್ದರೆ ಭೌತಿಕ ಗುಣಧರ್ಮದಲ್ಲಿ ಬದಲಾವಣೆ ಇದ್ದರೆ ಸಣ್ಣ ಸಣ್ಣ ಸ್ಥಳಗಳಲ್ಲಿ ಬೇರೆ ಬೇರೆ ಮಣ್ಣಿನ ಮಾದರಿಯನ್ನು ತೆಗೆಯಬೇಕು. ಕರಾವಳಿಯಲ್ಲಿ ಹೆಚ್ಚು ಮಳೆ ಬೀಳುವುದರಿಂದ ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಮಾಡುವುದು ಒಳ್ಳೆಯದು. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಸಮಸ್ಯಾತ್ಮಕ ಮಣ್ಣುಗಳಾದ ಹುಳಿಮಣ್ಣಿಗೆ ಶಿಫಾರಸು ಮಾಡಿರುವ ಪ್ರಮಾಣದಲ್ಲಿ ಸುಣ್ಣ ಸೇರಿಸುವುದು, ಕ್ಷಾರ ಮಣ್ಣಾದಲ್ಲಿ ಶಿಫಾರಸು ಮಾಡಿರುವ ಪ್ರಮಾಣದಲ್ಲಿ ಜಿಪ್ಸಮ್ಮನ್ನು ಸೇರಿಸುವುದನ್ನು ಕೈಗೊಳ್ಳಬೇಕಾಗುತ್ತದೆ. ಮಣ್ಣು ಪರೀಕ್ಷೆಯ ಫಲಿತಾಂಶದಿಂದ ಬೆಳೆಗೆ ಬೇಕಾದ ರಸಗೊಬ್ಬರಗಳನ್ನು ಶಿಫಾರಸು ಮಾಡಲು ಪರಾಮರ್ಶಿಸುವಾಗ ನೀರಾವರಿಗೆ ಉಪಯೋಗಿಸುವ ನೀರಿನ ಗುಣಮಟ್ಟ ಕೂಡ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ನೀರಿನ ಮಾದರಿಯನ್ನು ಸಹ ಮಣ್ಣಿನ ಮಾದರಿಯ ಜೊತೆಗೆ ಕಳುಹಿಸುವುದು ಒಳ್ಳೆಯದು. ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡಿಸುವುದರಿಂದ ರೈತರು ತಮ್ಮ ಜಮೀನಿನ ಲೋಪದೋಷಗಳನ್ನು ಸರಿಪಡಿಸಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವುದರ ಜೊತೆಗೆ ಇಳುವರಿಯಲ್ಲಿ ನಿಶ್ಚಿತ ಮಟ್ಟದ ಗುರಿಯನ್ನು ಮುಟ್ಟಬಹುದು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
2: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಸುವೇಂದು ಅಧಿಕಾರಿ ಅದ್ಯ ಪಶ್ಚಿಮ ಬಂಗಾಳ ರಾಜ್ಯಸ್ಯ ಪ್ರಥಮಸ್ಯ ಭಾಜಪೇತಿ ದಲಸ್ಯ ಮುಖ್ಯಮಂತ್ರಿ ರೂಪೇಣ ಶಪಥ ಗ್ರಹಣಂ ಕರಿಷ್ಯತಿ. ಕೋಲ್ಕತಾನಗರಸ್ಯ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತ್ಯತ್ರ ಶಪಥ ಗ್ರಹಣ ಸಮಾರೋಹ ಆಯೋಜ್ಯತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹಮಂತ್ರಿ ಅಮಿತ್ ಶಾಹ, ಭಾಜಪಾಧ್ಯಕ್ಷ ನಿತಿನ್ ನವೀನ, ಕೇಂದ್ರೀಯ ಮಂತ್ರಿಣ, ಎನ್ಡಿಎ ಶಾಸಿತಾನಾಂ ರಾಜ್ಯಾನಾಂ ಮುಖ್ಯಮಂತ್ರಿಣ ಚ ಶಪಥ ಗ್ರಹಣ ಸಮಾರೋಹೆ ಭಾಗಂ ಗ್ರಹೀಷ್ಯಂತಿ ಇತ್ಯಪೇಕ್ಷಾ ಅಸ್ತಿ. ಪೂರ್ವಂ ಹ್ಯಃ ಶ್ರೀ ಅಧಿಕಾರಿ ವರ್ಯಃ ರಾಜ್ಯ ಭಾಜಪಾ ವಿಧಾಯಿಕಾ ದಲಸ್ಯ ನೇತಾ ನಿರ್ವಾಚಿತಃ ಅಭವತ್. ಕೋಲ್ಕತಾನಗರೆ ಗೃಹಮಂತ್ರಿಣಃ ಅಮಿತ ಶಾಹಸ್ಯ ಉಪಸ್ಥಿತೌ ವಿಧಾಯಕ ದಲಸ್ಯ ಸಭಾ ಅಭವತ್. ಸಭಾಯಾಃ ಅಧ್ಯಕ್ಷಃ ಶ್ರೀ ಶಾಹಃ ಅವದತ್ ಯತ್ ಸರ್ವೇ ಪ್ರಸ್ತಾವಾಃ ಸುವೇಂದು ಅಧಿಕಾರಿಣಃ ಪಕ್ಷೇ ಏವ ಪ್ರಾಪ್ತಾನಿ. ಭಾಜಪಾ ವಿಧಾಯಿಕಾ ದಲಸ್ಯ ನೇತೃತ್ವೆ ನಿರ್ವಾಚನಾನಂತರಂ ಶ್ರೀ ಅಧಿಕಾರಿ ಪಶ್ಚಿಮ ಬಂಗಸ್ಯ ರಾಜ್ಯಪಾಲೇನ ಆರ್ ಎನ್ ರವಿನಾ ಸಹ ಮಿಲಿತ್ವಾ ರಾಜ್ಯೆ ಪ್ರಥಮಂ ಭಾಜಪಾ ನೇತೃತ್ವಸ್ಯ ಸರ್ವಕಾರಸ್ಯ ನಿರ್ಮಾಣಾಯ ಪ್ರತಿಜ್ಞಾಂ ಪ್ರದತ್ತವಾನ್. ವಿಧಾನಸಭಾ ನಿರ್ವಾಚನೆ ಭಾಜಪೇತಿ ದಲಂ ಐತಿಹಾಸಿಕಂ ವಿಜಯಂ ಪ್ರಾಪ್ನೋತ್. ಟಿಎಂಸಿಟಿ ದಲಸ್ಯ 15 ವರ್ಷಾಣಾಂ ಶಾಸನಂ ಚ ಸಮಾಪಿತಂ. ಪುದುಚೇರಿ ರಾಜ್ಯೆ ರಾಷ್ಟ್ರೀಯ ಜನತಾಂತ್ರಿಕ

0: ಯುದ್ಧೋಪಕರಣಾನ್ ಯಥಾರ್ಥ ನಿರ್ದೇಶಿತ ಶಸ್ತ್ರೇಷು ಪರಿವರ್ತಯತಿ. ದುಬೈನಗರೆ ಭಾರತಸ್ಯ ವಾಣಿಜ್ಯ ದೂತಾವಾಸೇನ ಸಮುದ್ರೆ ಮೃತಸ್ಯ ಏಕಸ್ಯಾಹ ನೌಕಾಯಾಹ ಭಾರತೀಯಸ್ಯ ಚಾಲಕದಲಸ್ಯ ಮೃತ್ಯೋಃ ವಿಷಯೆ ಶೋಕಃ ಪ್ರಕಟಿತಃ. ಏಕಸ್ಮಿನ್ ಸಾಮಾಜಿಕಾಂತರ್ಜಾಲೀಯ ಪಟಲೆ ಸಂದೇಶೆ ಕಾನ್ಸುಲೇಟ್ ಜನರಲ್ ಇತ್ಯನೇನ ಘಟನೈಷ ದುರ್ಭಾಗ್ಯಪೂರ್ಣಂ ಉಕ್ತಂ. ಸಹ ಪೋತಸ್ಯ ಸ್ವಾಮಿನಾ ಸಹ ನಿರಂತರಂ ಸಂಪರ್ಕೆ ಅಸ್ತಿ. ಅಧಿಕ ವಿವರಣಾನಿ ಚ ಅನ್ವೇಷ್ಟುಂ ಪ್ರಯಾಸರತಃ ಅಸ್ತಿ. ದೂತಾವಾಸೇನ ಆಶ್ವಾಸಿತಂ ಯತ್ ಅಸ್ಮಿನ್ ವಿಷಯೆ ಸರ್ವವಿಧ ಸಹಾಯಂ ಪ್ರಾಧಾನ್ಯೇನ ಪ್ರದೀಯಂತೆ. ಹೊರ್ಮುಜ್ ಜಲಸಂಧ್ಯಾಂ ಗತಿರೋಧಃ ತದಾ ತೀವ್ರಃ ಅಭವತ್ ಯದಾ ಸಂಯುಕ್ತರಾಷ್ಟ್ರಸಂಘಸ್ಯ ಸುರಕ್ಷಾ ಪರಿಷದಿ ಅಮೇರಿಕಾ ಸಮರ್ಥಿತಸ್ಯ ಪ್ರಸ್ತಾವಸ್ಯ ಪ್ರಾರೂಪಂ ಇರಾನ್ ದೇಶೇನ ನಿರಾಕೃತಂ. ತದ್ದೋಷಪೂರ್ಣಂ ರಾಜನೀತಿನಾ ಪ್ರೇರಿತಂಚಾಸ್ತಿ ಇತಿ ಉಕ್ತಂ. ತೆಹರಾನೇನ ಉಕ್ತಂ ಯತ್ ಅಯಂ ಪ್ರಸ್ತಾವಃ ವಿವಾದಸ್ಯ ಸಮಾಧಾನೆ ಸಹಾಯಂ ನ ಕೃತ್ವಾ ಅವೈಧ ರೂಪೇಣ ಕಾರ್ಯಂ ಕರ್ತುಂ ಪ್ರೇರಯಿಷ್ಯತಿ. ತೆಹರಾನೇನ ಸಂಯುಕ್ತ ರಾಷ್ಟ್ರಸಂಘಸ್ಯ ಸದಸ್ಯ ರಾಷ್ಟ್ರಾನ್ ಪ್ರಸ್ತಾವಿತಸ್ಯ ಪ್ರಸ್ತಾವಸ್ಯ ಸಮರ್ಥನಂ ನ ಕರ್ತುಂ ಪ್ರಾರ್ಥಿತಂ. ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಗತರಾತ್ರೌ ದಿಲ್ಯಾಃ ಅರುಣ ಜೇಟ್ಲೀತಿ ಕ್ರಿಕೆಟ್ ಕ್ರೀಡಾಂಗಣೆ ಕೋಲ್ಕತಾ ನೈಟ್ ರೈಡರ್ಸ್ ದಲೇನ ದಿಲ್ಲಿ ಕ್ಯಾಪಿಟಲ್ಸ್ ದಲಂ ಅಷ್ಟಸ್ತೋಭೈಃ ಪರಾಜಿತಂ. ಅದ್ಯ ಜಯಪುರಸ್ಯ ಸವಾಯ್ ಮಾನಸಿಂಹ ಕ್ರೀಡಾಂಗಣೆ ರಾಜಸ್ಥಾನ್ ರಾಯಲ್ಸ್ ದಲಂ ಗುಜರಾತ್ ಟೈಟನ್ಸ್ ದಲಂ ಸಮ್ಮುಖೀಕರಿಷ್ಯತಿ. ಕ್ರೀಡಾಯಾಃ ಆರಂಭಃ ಸಾಯಂ ಸಾರ್ಧಸಪ್ತವಾದನೆ ಭವಿಷ್ಯತಿ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ಜಗತಾ ಸಂಬದ್ಧೈಃ ವಿಭಿನ್ನೈಃ ಕ್ರಿಯಾಕಲಾಪೈಃ ಸಂವಲಿತಸ್ಯ ಸಂಸ್ಕೃತ ಸಾಪ್ತಾಹಿಕೀತಿ ವಿಶಿಷ್ಟ ಕಾರ್ಯಕ್ರಮಸ್ಯ ಪ್ರಸಾರಣಂ ಆಕಾಶವಾಣ್ಯಾಃ ಎಫ್ಎಂ ಗೋಲ್ಡ್ ಪ್ರವಾಹಿಕಾತಃ ರವಿವಾಸರೆ ಮಧ್ಯಾಹ್ನೆ ಸಾರ್ಧೈಕವಾದನತಃ ಭವಿಷ್ಯತಿ. ಭವಂತಃ ಸರ್ವೇ ಶ್ರೋತುಂ ಪ್ರಭವಂತಿ ಇತಿ ವಾರ್ತಾಃ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಆಕಾಶವಾಣಿಗೆ 90ರ ಸಂಭ್ರಮ,
3: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
2: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
4: ಸ್ವರ ಸಂಭ್ರಮ.
3: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
2: ಇದೇ ಮೇ 12 ಮಂಗಳವಾರ ಸಂಜೆ 6 ಗಂಟೆಗೆ
3: ಮಂಗಳೂರು ಪುರಭವನದಲ್ಲಿ.
2: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡಬಹುದೇ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ಬಳಿಕ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶ

0: ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
1: ನನ್ನ ದನಿಗೆ ನಿನ್ನ ದನಿಯ ಸೇರಿದಂತೆ ನಮ್ಮ ದನಿಯ
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಅಕೌಂಟ್ ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করবেন.

0: रचती धारा अथ मराठी भाषा न्यूज ऑन AIR ऐप मध्ये उपलब्ध आहे.
1: और बिहार के सभी भाषा के कार्यक्रम को सुन.
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
0: राग्रम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಅಮ್ಮ ಅಮ್ಮ, ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
4: ಹೌದು, ನನಗೂ ಬಂದಿದೆ ಕಣೆ.
3: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
5: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
3: ಅಯ್ಯೋ, ನಿಂಗೂ ಬಂತ?
5: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
3: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
6: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30ಕ್ಕೂ ಹೆಚ್ಚು ಪಾಲುದಾರರೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಸಭೆ. ಥಲಸೇಮಿಯಾ ಗುರುತಿಸುವಿಕೆ ಹಾಗೂ ಸುಧಾರಿತ ಆರೈಕೆ ಆದ್ಯತೆಯಾಗಲಿ, ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ಬೆಂಗಳೂರಿನ ಶ್ರೀಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವ, ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನೂತನ ಘಟಕ. ಆಕಾಶವಾಣಿಯ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಯಶಸ್ವಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30ಕ್ಕೂ ಹೆಚ್ಚು ಪಾಲುದಾರರೊಂದಿಗೆ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಸಮಾಲೋಚನಾ ಸಭೆ ನಡೆಸಿದರು. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ, ರಾಜ್ಯದ ಸ್ಪೇಸ್ ಟೆಕ್ ವಲಯದಲ್ಲಿ ನವೋದ್ಯಮಗಳು, ಕೈಗಾರಿಕೆಗಳು, ಸಾಂಸ್ಥಿಕ ಪಾಲುದಾರರು ಸೇರಿದಂತೆ ಶೈಕ್ಷಣಿಕ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಯಿತು. ಡೀಪ್ಟೆಕ್ ದಶಕದ ಮಾರ್ಗಸೂಚಿಯ ಕಾರ್ಯತಂತ್ರದ ಭಾಗವಾಗಿ ಸ್ಪೇಸ್ ಟೆಕ್ನಲ್ಲಿ ಹೂಡಿಕೆ ಮಾಡುವುದನ್ನು ಮುಂದುವರಿಸಲಾಗುವುದು ಎಂದು ಸಚಿವ ಖರ್ಗೆ ತಿಳಿಸಿದ್ದಾರೆ. ಕರ್ನಾಟಕಕ್ಕಾಗಿ ಬಾಹ್ಯಾಕಾಶ ದತ್ತಾಂಶ ಆಡಳಿತ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಕೃಷಿ ವಿಪತ್ತು ನಿರ್ವಹಣೆಯನ್ನು ತಾವು ಮೌಲ್ಯಮಾಪನ ಮಾಡುತ್ತಿರುವುದಾಗಿ ಹೇಳಿದ್ದಾರೆ. ಮಂಗಳೂರಿನ ಸುಲ್ತಾನ್ ಬತ್ತೇರಿ ಬಳಿ ಫಲ್ಗುಣಿ ನದಿಯಿಂದ ತಣ್ಣೀರು ಬಾವಿ ಸಂಪರ್ಕಿಸುವ ಅತ್ಯಾಧುನಿಕ ತಂತ್ರಜ್ಞಾನದ ಬೋ ಸ್ಪ್ರಿಂಗ್ ಸೇತುವೆ ಕಾಮಗಾರಿ ಸೆಪ್ಟೆಂಬರ್ ವೇಳೆಗೆ ಪೂರ್ಣಗೊಳ್ಳಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅವರು, ಸರ್ವ ಸೌಲಭ್ಯ ನಗರಿ ಯೋಜನೆ ಅಡಿ 64 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಬೆಂಗ್ರೆ ಭಾಗದ 4,000 ಕುಟುಂಬಗಳಿಗೆ ಪ್ರಯೋಜನವಾಗಲಿದೆ ಎಂದರು. ಬ್ಲೂ ಫ್ಲಾಗ್ ಬೀಚ್ಗೂ ಈ ಸೇತುವೆ 2ನೇ ಸಂಪರ್ಕ ರಸ್ತೆಯಾಗಿ ಬಳಕೆಯಾಗಲಿದ್ದು, ಪ್ರವಾಸೋದ್ಯಮಕ್ಕೂ ಒತ್ತು ಸಿಗಲಿದೆ ಎಂದು ಸಚಿವರು ನುಡಿದರು. ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷಗಳ ರಾಜಕೀಯ ಜೀವನದ ಜನಸೇವೆ ಸ್ಮರಿಸಲು ಚಿತ್ರದುರ್ಗದಲ್ಲಿ ಇಂದು ಆಯೋಜಿತ

0: ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರು ನಿನ್ನೆ ಪುರಪ್ರವೇಶ ಮಾಡಿದ್ದು ಸಹಸ್ರಾರು ಅಭಿಮಾನಿಗಳು 50ಕ್ಕೂ ಹೆಚ್ಚು ಕಲಾತಂಡಗಳು ಸ್ವಾಗತಿಸಿದವು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯ 2025ನೇ ಸಾಲಿನ ಫಲಿತಾಂಶವನ್ನು ಕೇಂದ್ರ ಲೋಕಸೇವಾ ಆಯೋಗ ಪ್ರಕಟಿಸಿದೆ. ಬಸವರಾಜ್ ಕೆಂಪವಾಡ್ ಮೊದಲ ರ್ಯಾಂಕ್ ಗಳಿಸಿದ್ದಾರೆ. ಅಂಶುಮನ್ ಕುಮಾರ್ ಸಿಂಗ್ ಹಾಗೂ ಸಿದ್ದಾರ್ಥ ಕ್ರಮವಾಗಿ 2 ಮತ್ತು 3ನೇ ರ್ಯಾಂಕ್ ಪಡೆದಿದ್ದಾರೆ. ರಾಜ್ಯಾದ್ಯಂತ ಆರೋಗ್ಯ ಸೇತು ಸಂಚಾರಿ ಆರೋಗ್ಯ ಘಟಕ ಯೋಜನೆ ಜಾರಿಗೊಂಡಿದೆ. ಗ್ರಾಮೀಣ ಹಾಗೂ ದೂರದ ಸ್ಥಳಗಳಲ್ಲಿ ತುರ್ತು ಆರೋಗ್ಯ ಸೇವೆ ಒದಗಿಸಲು ಸಂಚಾರಿ ಇ ಬೈಕ್ ಒದಗಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ಅಮರ್, ಆಪ್ಟಮ್ ಇಂಡಿಯಾ ಹಾಗೂ ಯುನೈಟೆಡ್ ವೇ ಬೆಂಗಳೂರು ವತಿಯಿಂದ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ 45 ಇ ಬೈಕ್ಗಳನ್ನು ಹಸ್ತಾಂತರಿಸಿದರು. ಥಲಸೇಮಿಯ ಮರೆಯಾಗಿಲ್ಲ, ರೋಗ ನಿರ್ಣಯವಾಗದವರನ್ನು ಕಂಡುಹಿಡಿದು ಬೆಂಬಲಿಸುವುದು ಎಂಬ ಧ್ಯೇಯದೊಂದಿಗೆ ಆನುವಂಶಿಕ ರಕ್ತದ ಕಾಯಿಲೆ ಥಲಸೇಮಿಯಾ ಜನಜಾಗೃತಿ ದಿನ ಆಚರಿಸಲಾಯಿತು. ಸುಧಾರಿತ ಆರೈಕೆ ಹಾಗೂ ಥಲಸೇಮಿಯಾ ರೋಗಿಗಳನ್ನು ಗುರುತಿಸುವುದು ಬಹುಮುಖ್ಯ ಎನ್ನುತ್ತಾರೆ ದಾವಣಗೆರೆಯ ಜಗದ್ಗುರು ಶ್ರೀ ಜಯದೇವ ಮುರುಘರಾಜೇಂದ್ರ ವೈದ್ಯಕೀಯ ಮಹಾವಿದ್ಯಾಲಯದ ರೋಗ ನಿದಾನ ಶಾಸ್ತ್ರದ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಅಧ್ಯಕ್ಷ ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ.
1: ಅನುವಂಶಿಕವಾಗಿ ಪ್ರಸಾರವಾಗುವ ಈ ರೋಗಗಳನ್ನು ತಡೆಗಟ್ಟುವುದು ನಮ್ಮ ದೇಶದಲ್ಲಿ ದೊಡ್ಡ ಸವಾಲಿನ ಕೆಲಸ. ಯಾಕೆಂದರೆ ಥಲಸೇಮಿಯಾ ಕ್ಯಾರಿಯರ್ಸ್ ಅಂತ ಇರ್ತಾರೆ, ನಮ್ಮ ದೇಶದಲ್ಲಿಯೇ ಸುಮಾರು 4 ಕೋಟಿಗೂ ಹೆಚ್ಚು ತಮಗೆ ಅರಿವಿಲ್ಲದಂತೆ ಅವರು ಥಲಸೇಮಿಯಾ ಈ ಡಿಫೆಕ್ಟಿವ್ ಜೀನ್ ನ ಕ್ಯಾರಿಯರ್ ವಾಹಕರಾಗಿದ್ದಾರೆ. ಇನ್ನೊಬ್ಬ ವಾಹಕಿಯರ ಜೊತೆಗೆ ಮದುವೆ ಆದಲ್ಲಿ ಹುಟ್ಟುವ ಮಗುಗೆ ತೀವ್ರತರವಾದ ಥಲಸೇಮಿಯಾ ರೋಗ ಬರುವ ಸಂಭವ ಜಾಸ್ತಿ ಇರುತ್ತೆ, ಸಂಬಂಧದಲ್ಲಿ ಮದುವೆಯಾಗುವ ದಂಪತಿಗಳಲ್ಲಿ ಬರುತ್ತದೆ. ಹಾಗಾಗಿ ನಾವು ಜನರಲ್ಲಿ ಅರಿವು ಮೂಡಿಸೋದು ಕಳ್ಳು ಬಳ್ಳಿ ಅಥವಾ ಸಂಬಂಧದಲ್ಲಿ ಮದುವೆಯಾಗುವುದನ್ನ ತಡೆಗಟ್ಟುವುದು ಒಂದು. ಎರಡನೇದು, ಈ ಥಲಸೇಮಿಯಾ ಅಂತ ಡಯಾಗ್ನೋಸ್ ಆಗಿರ್ತಕ್ಕಂಥ ಕುಟುಂಬಗಳನ್ನ ಸ್ಕ್ರೀನಿಂಗ್ ಮಾಡೋದು, ಅಂದ್ರೆ ಅವರಲ್ಲಿ ಯಾರಾದರೂ ಥಲಸೇಮಿಯಾ ಕ್ಯಾರಿಯರ್ ಇದರ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಇದೆ. 10-15 ಸಾವಿರ ಥಲಸೇಮಿಯಾ ಮೇಜರ್ ಮಕ್ಕಳು ನಮ್ಮ ದೇಶದಲ್ಲಿ ಹುಟ್ಟುವ ಸಾಧ್ಯತೆ ಇದರಿಂದ ಆಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗುಬ್ಬಿ ವೀರಣ್ಣನವರಿಂದ ಸ್ಥಾಪಿಸಲ್ಪಟ್ಟ ಬೆಂಗಳೂರಿನ ಶ್ರೀ ಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವದ ಸವಿ ನೆನಪಿಗಾಗಿ ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ನೂತನ ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ಶ್ರೀ ಕಂಠೀರವ ಸ್ಟುಡಿಯೋದ ಅಧ್ಯಕ್ಷ ಮೆಹಬೂಬ್ ಪಾಷಾ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿ ಎನ್ ಹೇಮಂತ್ ಅವರೊಂದಿಗೆ ಅವರು ಸಭೆ ನಡೆಸಿ ಮಾತನಾಡಿದರು. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 ಜೂನ್ 8 ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ಕೆಎಲ್ಎಸ್ ಶ್ರೀ ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ಅಭಿಮಾನಿ ಶ್ರೋತೃಗಳು, ಕಲಾವಿದರು ಹಾಗೂ ಆಕಾಶವಾಣಿ ಸಿಬ್ಬಂದಿ ಸೇರಿದಂತೆ 200ಕ್ಕೂ ಹೆಚ್ಚು ಜನ ಫಿಟ್ ಇಂಡಿಯಾ ವಾಕಥಾನ್ನಲ್ಲಿ ಪಾಲ್ಗೊಂಡಿದ್ದರು. ಆಕಾಶವಾಣಿಯ ಅಭಿಮಾನಿ ಧಾರವಾಡದ ನಿರ್ಮಲಾ ಪಾಟೀಲ್ ವಾಕಥಾನ್ನಲ್ಲಿ ಭಾಗವಹಿಸಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ಆಕಾಶವಾಣಿ ಧಾರವಾಡದ ವಾರ್ತೆಗಳನ್ನ ನಮ್ ತಂದೆ ಕೇಳ್ತಿದ್ರು.

0: ಹಾಕ್ಬಿಟ್ಟಲ್ಲ, ಎಷ್ಟು ಆಸಕ್ತಿಯಿಂದ ಹಾಕಿದ್ರೆ ಸಂಗೀತ ಅವಾಗಿಲ್ವನ್ನು ನನಗೆ ಇಷ್ಟ. ನನಗೆ ಆಕಾಶವಾಣಿ ಅಂದ್ರೆ ನನ್ ತಂಗಾತಿ, ನನ್ನ ಬದುಕಲಿಕ್ಕೆ ಒಳ್ಳೆ ಸ್ಫೂರ್ತಿ ಕೊಡ್ತಾ ಇರೋ ಆಕಾಶವಾಣಿ. ನನಗೆ ಎಲ್ಲರೂ ಆಕಾಶವಾಣಿನೇ. ಆಕಾಶವಾಣಿಯಿಂದ ನಾನು ಎಷ್ಟು ಕಲ್ಕೊಂಡೆ ಕರೋನಾ ಟೈಮಲ್ಲಿ. ಆಕಾಶವಾಣಿಯಿಂದ ಇಷ್ಟು ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ರಲ್ಲ, ಕರೋನಾ ಇದೆ ಇಷ್ಟು ಇಂಥ ವಾತಾವರಣದಲ್ಲಿ ನಾವು ಇದೀವಿ ಅಂತ ನನಗೆ ಯಾವತ್ತೂ ಅನಿಸ್ಲೇ ಇಲ್ಲ. ಯಾಕಂದ್ರೆ ನಾನು ಆಕಾಶವಾಣಿ ಜೊತೆಯಲ್ಲಿದ್ದೆ. ಈ ವಾತಾವರಣದಲ್ಲಿ ನನಗೆ ತುಂಬಾ ಖುಷಿ ಆಯ್ತು. ಆಕಾಶವಾಣಿ ಹೀಗೆ ನಿರಂತರವಾಗಿರ್ಲಿ.
1: ಹೊಸದಿಲ್ಲಿಯ ಕೇಂದ್ರ ಸಾಹಿತ್ಯ ಅಕಾದೆಮಿ ಆಕಾಶವಾಣಿ ಕಲಬುರಗಿ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಕೇಳು ಕಥೆ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಕಲಬುರಗಿ ಆಕಾಶವಾಣಿ ಕೇಂದ್ರದ ಸ್ಟುಡಿಯೋದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಎಚ್ಟಿ ಪೋತೆ, ಸಿದ್ದರಾಮ್ ಹೊನಕಲ್, ಸಂಧ್ಯಾ ಹೊನಗುಂಟೀಕರ್ ಹಾಗೂ ಮಹಂತೇಶ್ ನವಲ್ಕಲ್ ಕೇಳು ಕಥೆ ಪ್ರಸ್ತುತಪಡಿಸಲಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರದ ತಾಂತ್ರಿಕ ವಿಭಾಗದ ಮುಖ್ಯಸ್ಥ ಬಿ ಗೋಪಾಲ್ ನಾಯಕ್, ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಬಿ ಸಿದ್ದಣ್ಣ ಪಾಲ್ಗೊಳ್ಳಲಿದ್ದು, ಕೇಂದ್ರ ಸಾಹಿತ್ಯ ಅಕಾದೆಮಿ ಸಲಹಾ ಸಮಿತಿ ಸದಸ್ಯ ಡಾ ಬಸವರಾಜ್ ಸಾದರ್ ಸಮಾರೋಪ ನುಡಿಗಳನ್ನಾಡಲಿದ್ದಾರೆ. ಇಂದು ಭಾರತೀಯ ಸಂಗೀತಶಾಸ್ತ್ರದ ದಿನಾಚರಣೆ. ಈ ಹಿನ್ನೆಲೆ ಮೈಸೂರು ವಿಶ್ವವಿದ್ಯಾಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭವನದಲ್ಲಿ ಡಾ ರಾ ಸತ್ಯನಾರಾಯಣ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಇಂದು ಸಂಜೆ 5:30ಕ್ಕೆ ನೆರವೇರಲಿದೆ ಎಂದು ಡಿವಿಜಿ ಬಳಗ ಪ್ರತಿಷ್ಠಾನದ ಸಂಚಾಲಕ ಕನಕರಾಜು ತಿಳಿಸಿದ್ದಾರೆ. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ಗೆ ಭಾಜನರಾದ ಹಿರಿಯ ಸಮಾಜವಾದಿ ನಾಯಕ ಸ್ವಾತಂತ್ರ್ಯ ಸೇನಾನಿ ಕೋಣಂದೂರು ಲಿಂಗಪ್ಪ ಅವರ ಮನೆಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಗೌರವಿಸಿ ಅಭಿನಂದಿಸಿದರು. ಭಾರತದ ಟೆನಿಸ್ ಆಟಗಾರ್ತಿಯರಾದ ವೈದೇಹಿ ಚೌಧರಿ ಮತ್ತು ಝೀಲ್ ದೇಸಾಯಿ ತುಮಕೂರು ಓಪನ್, ಇಂಟರ್ನ್ಯಾಷನಲ್ ಟೆನಿಸ್ ಫೆಡರೇಷನ್ ವಿಮೆನ್ಸ್ 35 ಮಹಿಳಾ ಟೆನಿಸ್ ಟೂರ್ನಿಯ ಸಿಂಗಲ್ಸ್ನಲ್ಲಿ ಸೆಮಿಫೈನಲ್ ತಲುಪಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30ಕ್ಕೂ ಹೆಚ್ಚು ಪಾಲುದಾರರೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಸಭೆ. ಥಲಸೇಮಿಯಾ ಗುರುತಿಸುವಿಕೆ ಹಾಗೂ ಸುಧಾರಿತ ಆರೈಕೆ ಆದ್ಯತೆಯಾಗಲಿ, ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ಬೆಂಗಳೂರಿನ ಶ್ರೀಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವ. ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನೂತನ ಘಟಕ. ಆಕಾಶವಾಣಿಯ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಮಂಗಳೂರು. ಈಗ ಸುಗಮ ಸಂಗೀತ ಕಾರ್ಯಕ್ರಮ.

ರತ್ನಮಾಲಾ ಪ್ರಕಾಶ್ ಮತ್ತು ಶಂಕರ್ ಶಾನ್ ಭೋಗ್ ಹಾಡಿರುವ ದೊಡ್ಡರಂಗೇಗೌಡ ಅವರ ರಚನೆ ಸೂರ್ಯ ಚಂದ್ರರಿರುವ ತನಕ ಬೆಳಗುತ್ತಿರಲಿ ಕನ್ನಡ.

ಬೆಳ್ಳಿ ನಗೆಯೊಂದು ತೇಲಿ ಬಂತು ಆ ಬೆಳ್ಳಿ ಬೆಟ್ಟದಿಂದ. ಕೇಳಿ ಪಂಚಮ್ ಹಳಿಬಂಡಿ ಹಾಡಿರುವ ಚಂದ್ರಶೇಖರ ತಾಳ್ಯ ಅವರ ರಚನೆ.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ.
1: ಆಕಾಶವಾಣಿಗೆ 90ರ ಸಂಭ್ರಮ,
2: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
1: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
3: ಸ್ವರ ಸಂಭ್ರಮ.
2: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
1: ಇದೇ May 12 ಮಂಗಳವಾರ ಸಂಜೆ 6 ಗಂಟೆಗೆ
2: ಮಂಗಳೂರು ಪುರಭವನದಲ್ಲಿ.
1: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಭಾಷೆಯ ಆಳಕ್ಕಿಳಿದು ಅಕ್ಷರಗಳ ಬೆನ್ನತ್ತಿದವರು, ಉಪಭಾಷೆಗಳ ಸೊಗಡನ್ನು ಸಂಶೋಧನೆಯ ಕನ್ನಡಿಯಡಿ ಜಗತ್ತಿಗೆ ತೋರಿದವರು, ಕೊಂಕಣಿ ಭಾಷಾ ಸಂಸ್ಕೃತಿಯ ರಕ್ಷಣೆಗಾಗಿ ಜ್ಞಾನದ ದೀವಿಗೆ ಹಚ್ಚಿದ ಮಹಾನ್ ಸಂಶೋಧಕರು ವಿದ್ವಾಂಸರಾದ ಡಾಕ್ಟರ್ ಬಿ ದೇವದಾಸ್ ಪೈ.

0: ಹೇಳಿದಾಗ ತುಂಬ ವ್ಯತ್ಯಾಸ ಇರುತ್ತೆ. ಕನ್ನಡದಲ್ಲಿ ಆದರೂ ಈಗ ಗುಲ್ಬರ್ಗದಲ್ಲಿ ಮಾತಾಡೋದು ನಮಗೆ ಏನು ಅರ್ಥ ಆಗೋದಿಲ್ಲ. ಹಾಗೆ ಭಾಷೆಯಲ್ಲಿ ಅದು ವೈವಿಧ್ಯತೆ ಇರುವುದು ಸಹಜ. ಅದೇ ಸಹಜತೆ ಇಲ್ಲಿ ತರಗತಿಯಲ್ಲಿ ಬರ್ತಿತ್ತು. ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಿದ್ರು. MA ಪ್ರಥಮ ಉದ್ದೇಶ ಅದೇ ಆಗಿತ್ತು, ಎಲ್ಲರನ್ನು ಅರ್ಥ ಮಾಡಿಕೊಳ್ಳೋದು, ಎಲ್ಲ ಉಪಭಾಷೆಗಳನ್ನು ಅರ್ಥ ಮಾಡಿಕೊಂಡು ಪ್ರಮಾಣಬದ್ಧವಾಗಿ ಒಂದು ಬರೆಯುವಂಥ ಸ್ಥಿತಿಗೆ ತಲುಪುವುದು ಆಗಬೇಕಿತ್ತು.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ, ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

ಆಕಾಶವಾಣಿ ಮಂಗಳೂರು. ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, ಬಳಿಕ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್, ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಈ ಸಮಾರಂಭ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ನಿನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಸುವೇಂದು ಅಧಿಕಾರಿ ಅವರನ್ನು ಸರ್ವಾನುಮತದಿಂದ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಸಭೆಯ ನಂತರ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳ ರಾಜ್ಯಪಾಲ ಆರ್ಎನ್ ರವಿ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದರು. ಈ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ನ 15 ವರ್ಷಗಳ ಸುದೀರ್ಘ ಆಡಳಿತವನ್ನು ಅಂತ್ಯಗೊಳಿಸುವ ಮೂಲಕ ಬಿಜೆಪಿ ಐತಿಹಾಸಿಕ ಜಯ ದಾಖಲಿಸಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಾದ ಅನಿಶ್ಚಿತತೆ ಮುಂದುವರೆದಿದೆ. ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ರಚನೆಗೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಪಕ್ಷ ಬೆಂಬಲ ನಿರಾಕರಿಸಿದೆ. ಇದು ಸರ್ಕಾರ ರಚನೆ ಪ್ರಕ್ರಿಯೆಗೆ ಹೊಸ ತಿರುವು ನೀಡಿದೆ. ಇಂದು ನಡೆಯಬೇಕಿದ್ದ ಪ್ರಮಾಣ ವಚನ ಸಮಾರಂಭ ನಡೆಯುವುದು ಬಹುತೇಕ ರದ್ದಾಗಿದ್ದು, ನಟ ವಿಜಯ್ ಬಹುಮತ ಸಾಬೀತುಪಡಿಸಲು ವಿಸಿಕೆ ಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ. ಈ ನಡುವೆ ವಿಸಿಕೆ ಶಾಸಕ ವನ್ನಿಯರಸು ತಾವು ಸರ್ಕಾರದಲ್ಲಿ ಭಾಗಿಯಾಗುವುದಾಗಿ ತಿಳಿಸಿದ್ದಾರೆ. ಮತ್ತೊಂದೆಡೆ ಎಎಂಎಂಕೆಯ ಟಿಟಿವಿ ದಿನಕರನ್ ಅವರು ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲು ರಾಜ್ಯಪಾಲರಿಗೆ ಶಾಸಕ ಎಸ್ ಕಾಮರಾಜ್ ಅವರ ಬೆಂಬಲ ಪತ್ರ ಸಲ್ಲಿಸಿ ಅಚ್ಚರಿ ಮೂಡಿಸಿದ್ದಾರೆ. ಐಯುಎಂಎಲ್ ಬೆಂಬಲ ನಿರಾಕರಿಸಿದ ಬೆನ್ನಲ್ಲೇ ತಮಿಳುನಾಡು

0: ರಾಜಕೀಯ ಲೆಕ್ಕಾಚಾರ ತೀವ್ರಗೊಂಡಿದ್ದು ಯಾರು ಅಧಿಕಾರ ನಡೆಸಲಿದ್ದಾರೆ ಎಂಬ ಕುತೂಹಲ ಮೂಡಿಸಿದೆ. ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ತನಿಖೆ ನಡೆಸುತ್ತಿರುವ ಪ್ರಕರಣಗಳ ವಿಚಾರಣೆಯಲ್ಲಿ ಆಗುತ್ತಿರುವ ವಿಳಂಬವನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ವೋಚ್ಚ ನ್ಯಾಯಾಲಯ ಬಾಕಿರುವ ವಿಚಾರಣೆಗಳಿಗಾಗಿ ಕನಿಷ್ಠ ಒಂದು ವಿಶೇಷ ನ್ಯಾಯಾಲಯವನ್ನು ಒಂದು ತಿಂಗಳೊಳಗೆ ಸ್ಥಾಪಿಸುವಂತೆ ಮಹತ್ವದ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠ ಬಾಕಿ ಇರುವ ಪ್ರಕರಣಗಳ ಸಂಖ್ಯೆ 15ಕ್ಕಿಂತ ಹೆಚ್ಚಿದ್ದರೆ ಎರಡು ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು ಎಂದು ಸೂಚಿಸಿದೆ. ಈ ವಿಶೇಷ ನ್ಯಾಯಾಲಯಗಳು ಕೇವಲ ಎನ್ಐಎ ಪ್ರಕರಣಗಳನ್ನು ಮಾತ್ರ ದಿನನಿತ್ಯದ ಆಧಾರದ ಮೇಲೆ ವಿಚಾರಣೆ ನಡೆಸಬೇಕು ಮತ್ತು ತಿಂಗಳಿಗೆ ಕನಿಷ್ಠ ಒಂದು ಪ್ರಕರಣವನ್ನು ವಿಲೇವಾರಿ ಮಾಡಬೇಕು ಎಂದು ನ್ಯಾಯಪೀಠ ನಿರ್ದೇಶಿಸಿದೆ. ಮೂರು ಕೆರಿಬಿಯನ್ ರಾಷ್ಟ್ರಗಳ ಪ್ರವಾಸದಲ್ಲಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಗಯಾನದ ಆರೋಗ್ಯ ಸಚಿವ ಡಾ ಫ್ರಾಂಕ್ ಆಂಥೋನಿ ಅವರನ್ನು ಭೇಟಿ ಮಾಡಿ ಉಭಯ ರಾಷ್ಟ್ರಗಳ ನಡುವಿನ ಆರೋಗ್ಯ ಕ್ಷೇತ್ರದ ಸಂಬಂಧಗಳ ಪ್ರಗತಿಯ ಕುರಿತು ಚರ್ಚಿಸಿದರು. ಗಯಾನದ ಜಾರ್ಜ್ ಟೌನ್ನಲ್ಲಿ ನಡೆದ ಈ ಭೇಟಿಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸಮಾಲೋಚನೆ ನಡೆಸಲಾಯಿತು. ಮೂರು ರಾಷ್ಟ್ರಗಳ ಕೆರಿಬಿಯನ್ ಪ್ರವಾಸದ ಭಾಗವಾಗಿ ಸಚಿವರು ಗಯಾನಾಗೆ ಭೇಟಿ ನೀಡಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ಜಮೈಕಾ, ನಂತರ ಸುರಿನಾಮ್ಗೆ ಭೇಟಿ ನೀಡಿದ್ದ ಅವರು ಅಂತಿಮ ಚರಣದಲ್ಲಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ತೆರಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯವನ್ನು ಇರಾನ್ ತಿರಸ್ಕರಿಸಿದ್ದು ಇದು ರಾಜಕೀಯ ಪ್ರೇರಿತವಾಗಿದೆ ಎಂದು ಟೀಕಿಸಿದೆ. ಇದು ಹಾರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷವನ್ನು ಮತ್ತಷ್ಟು ಉಲ್ಬಣಗೊಳಿಸಿದೆ. ನೌಕಾ ದಿಗ್ಬಂಧನ ತೆರವು ಮತ್ತು ಯುದ್ಧದ ಅಂತ್ಯವೇ ಸ್ಥಿರತೆಗೆ ಇರುವ ಏಕೈಕ ಮಾರ್ಗ ಎಂದು ಇರಾನ್ ಪ್ರತಿಪಾದಿಸಿದೆ. ಇತ್ತ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಈ ಕಾರಿಡಾರ್ನಲ್ಲಿ ಹಡಗು ಸಂಚಾರದ ಭದ್ರತೆಗಾಗಿ ಕರಡು ನಿರ್ಣಯವನ್ನು ಬೆಂಬಲಿಸಿವೆ. ಈ ನಡುವೆ ಉಭಯ ರಾಷ್ಟ್ರಗಳ ನಡುವಿನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ಮುಂದುವರೆದಿದ್ದು ಯುಎಇ ಬಳಿ ಹಡಗಿನಲ್ಲಿದ್ದ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿರುವುದು ಆತಂಕ ಮೂಡಿಸಿದೆ. ದುಬೈನ ಭಾರತೀಯ ರಾಯಭಾರ ಕಚೇರಿ ಈ ಘಟನೆಗೆ ಸಂತಾಪ ವ್ಯಕ್ತಪಡಿಸಿದೆ. ಸಂಘರ್ಷದ ನಡುವೆಯೂ ರಾಜತಾಂತ್ರಿಕ ಮಾತುಕತೆಯ ಬಾಗಿಲು ತೆರೆದಿದ್ದು ಯುದ್ಧ ಸ್ಥಗಿತಗೊಳಿಸಿ ಪರಮಾಣು ಯೋಜನೆ ಮತ್ತು ನಿರ್ಬಂಧಗಳ ಕುರಿತು ಚರ್ಚಿಸುವ ಅಮೆರಿಕದ 14 ಅಂಶಗಳ ಪ್ರಸ್ತಾವನೆ ಇನ್ನೂ ಪರಿಶೀಲನೆಯಲ್ಲಿದೆ. ಇರಾನ್ ಸದ್ಯಕ್ಕೆ ಈ ಪ್ರಸ್ತಾವನೆಗೆ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ. ಇರಾನ್ನ ಶಾಹೆದ್ ಡ್ರೋನ್ಸ್ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ತಯಾರಿಕೆಗೆ ಅಗತ್ಯವಾದ ಕಚ್ಚಾ ಸಾಮಗ್ರಿ ಹಾಗೂ ಶಸ್ತ್ರಾಸ್ತ್ರಗಳನ್ನು ಪೂರೈಸಿದ ಆರೋಪದ ಮೇಲೆ ಅಮೆರಿಕ, ಚೀನಾ ಮತ್ತು ಹಾಂಕಾಂಗ್ ಮೂಲದ ಸಂಸ್ಥೆಗಳು ಸೇರಿದಂತೆ ಒಟ್ಟು 10 ವ್ಯಕ್ತಿ ಹಾಗೂ ಕಂಪನಿಗಳ ಮೇಲೆ ಹೊಸ ನಿರ್ಬಂಧಗಳನ್ನು ಹೇರಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಪ್ರವಾಸ ಕೈಗೊಳ್ಳುವ ಮುನ್ನವೇ ಈ ಕ್ರಮ ಕೈಗೊಳ್ಳಲಾಗಿದ್ದು ಇರಾನ್ನ ಮಿಲಿಟರಿ ಶಕ್ತಿಯನ್ನು ಕುಂದಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಪಡಿಸುತ್ತಿರುವ ಇರಾನ್ನ ಸಾಮರ್ಥ್ಯವನ್ನು ಹತ್ತಿಕ್ಕಲು ಅಮೆರಿಕ ಈ ನಿರ್ಧಾರ ಕೈಗೊಂಡಿದೆ. ರಷ್ಯಾದಲ್ಲಿ ಆಚರಿಸಲಾಗುವ ವಿಜಯೋತ್ಸವ ದಿನದ ಅಂಗವಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಇಂದಿನಿಂದ 3 ದಿನಗಳ ಕಾಲ ತಾತ್ಕಾಲಿಕ ಕದನ ವಿರಾಮ ಏರ್ಪಟ್ಟಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಈ ಅವಧಿಯಲ್ಲಿ ಎಲ್ಲಾ ಮಿಲಿಟರಿ ಕಾರ್ಯಾಚರಣೆಗಳು ಸ್ಥಗಿತಗೊಳ್ಳಲಿದ್ದು ಒಪ್ಪಂದದ ಭಾಗವಾಗಿ ಉಭಯ ದೇಶಗಳ ನಡುವೆ ತಲಾ 1,000 ಯುದ್ಧ ಕೈದಿಗಳ ವಿನಿಮಯ ನಡೆಯಲಿದೆ. ತಮ್ಮ ನೇರ ಮನವಿಯ ಮೇರೆಗೆ ಈ ಬೆಳವಣಿಗೆ ನಡೆದಿದೆ ಎಂದು ತಿಳಿಸಿರುವ ಅಧ್ಯಕ್ಷ ಟ್ರಂಪ್ ಯುದ್ಧವನ್ನು ಶಾಶ್ವತವಾಗಿ ಅಂತ್ಯಗೊಳಿಸಲು ಮಾತುಕತೆಗಳು ಜಾರಿಯಲ್ಲಿವೆ ಎಂದು ಹೇಳಿದ್ದಾರೆ. ಎರಡನೇ ಮಹಾಯುದ್ಧದ ವಿಜಯದ ಸ್ಮರಣಾರ್ಥ ರಷ್ಯಾದಲ್ಲಿ ಇಂದು ವಿಜಯೋತ್ಸವ ದಿನವನ್ನು ಆಚರಿಸಲಾಗುತ್ತಿದ್ದು ಪ್ರಸ್ತುತ ಯುದ್ಧದ ಸನ್ನಿವೇಶದ ಕಾರಣ ಈ ಬಾರಿ ಸಾಂಪ್ರದಾಯಿಕ ಮಿಲಿಟರಿ ಪರೇಡ್ಗಳನ್ನು ನಡೆಸಲಾಗುತ್ತಿಲ್ಲ. ದೀರ್ಘಕಾಲದ ಸಂಘರ್ಷವನ್ನು ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ರಾಷ್ಟ್ರಗಳು ಇದೇ 14 ಮತ್ತು 15 ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಮಹತ್ವದ ಶಾಂತಿ ಮಾತುಕತೆಯನ್ನು ಪುನರಾರಂಭಿಸಲಿವೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ತಿಳಿಸಿದೆ. 2 ದಿನಗಳ ಕಾಲ ನಡೆಯಲಿರುವ ಈ ಚರ್ಚೆಯಲ್ಲಿ ಉಭಯ ದೇಶಗಳ ನಿಯೋಗಗಳು ಭಾಗವಹಿಸಲಿದ್ದು ಸಮಗ್ರ ಶಾಂತಿ ಮತ್ತು ಭದ್ರತಾ ಒಪ್ಪಂದ

0: ವ್ಯವಸ್ಥೆಯನ್ನು ರೂಪಿಸುವ ಕುರಿತು ಸಮಾಲೋಚನೆ ನಡೆಸಲಿವೆ. ಈ ಮಾತುಕತೆಯು ಉಭಯ ದೇಶಗಳ ಪ್ರಮುಖ ಭದ್ರತಾ ಕಾಳಜಿಗಳನ್ನು ಬಗೆಹರಿಸುವ ಮತ್ತು ಮಧ್ಯಪ್ರಾಚ್ಯದಲ್ಲಿ ಸ್ಥಿರತೆಯನ್ನು ತರುವ ಗುರಿಯನ್ನು ಹೊಂದಿದೆ. ಡಿಜಿಟಲ್ ಗುರುತು ದತ್ತಾಂಶದ ಮೂಲಕ ಸಾರ್ವಜನಿಕ ಸೇವೆ ಮತ್ತು ಆಡಳಿತವನ್ನು ಉತ್ತಮಗೊಳಿಸುವ ಉದ್ದೇಶದ ಯುಐಡಿಎಐ ಡೇಟಾ ಹ್ಯಾಕಥಾನ್ 2026 ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಮ್ಮಿಕೊಂಡಿದ್ದ ಈ ಸ್ಪರ್ಧೆಯಲ್ಲಿ 15,000 ಹೆಚ್ಚು ತಂಡಗಳು ನೋಂದಾಯಿಸಿಕೊಂಡು 5,000 ಅಧಿಕ ತಂಡಗಳು ನವೀನ ತಾಂತ್ರಿಕ ಪರಿಹಾರಗಳನ್ನು ಪ್ರಸ್ತುತಪಡಿಸಿವೆ. ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡವು ಫುಟ್ಬಾಲ್ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದೆ. ಚೀನಾದ ಸುಝೌನಲ್ಲಿ ನಿನ್ನೆ ನಡೆದ ಬಿ ಗುಂಪಿನ ಅಂತಿಮ ಪಂದ್ಯದಲ್ಲಿ ಲೆಬನಾನ್ ತಂಡವನ್ನು 4-0 ಅಂತರದಿಂದ ಮಣಿಸಿದ ಭಾರತ ಮೊದಲ ಬಾರಿಗೆ ಎಎಫ್ಸಿ ಏಷ್ಯನ್ ಕಪ್ನ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿದೆ. ಭಾರತದ ಪರ ಪ್ರೀತಿಕಾ ಬರ್ಮನ್ 7ನೇ ಮತ್ತು 85ನೇ ನಿಮಿಷದಲ್ಲಿ 2 ಗೋಲು ಗಳಿಸಿದರು. ಉಳಿದಂತೆ ಆಲ್ವಾದೇವಿ ಸಂಜಮ್ 36ನೇ ನಿಮಿಷ ಮತ್ತು ಜೋಯಾ 72ನೇ ನಿಮಿಷದಲ್ಲಿ ತಲಾ 1 ಗೋಲು ಗಳಿಸಿ ತಂಡದ ಭರ್ಜರಿ ಜಯಕ್ಕೆ ಕಾರಣರಾದರು. ಈ ಟೂರ್ನಿಯಲ್ಲಿ ಸೆಮಿಫೈನಲ್ ತಲುಪಿದರೆ ಭಾರತವು 2026 ಫಿಫಾ 17 ವರ್ಷದೊಳಗಿನವರ ಮಹಿಳಾ ವಿಶ್ವಕಪ್ಗೆ ನೇರ ಅರ್ಹತೆ ಪಡೆಯಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 8 ವಿಕೆಟ್ಗಳ ಜಯ ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂ ಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್, ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳ ರಾಗರಂಜನೆ ಕಾರ್ಯಕ್ರಮ. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಟಿಪ್ಪು ಹಾಡಿರುವ ಗೀತೆ, ರಚನೆ ವಿಜಯ ನರಸಿಂಹ ಮತ್ತು ಗೋಟೋರಿ, ಸಂಗೀತ ಜೆಸ್ಸಿ ಗಿಫ್ಟ್, ಚಿತ್ರ ಪ್ರೇಮ ಬರಹ.
2: ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ.

ಚಲಿಸುವ ಮೋಡಗಳು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಗೀತೆ, ರಚನೆ ಚೇ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

0: ceremony. Uncertainty continues over government formation in Tamil Nadu. Lieutenant General N.S. Rajasubramani appointed new Chief of Defence Staff. IMD forecasts heavy rainfall over Keralam, South Interior Karnataka, Tamil Nadu and Puducherry during next 2 days. And in football, India scripts history by qualifying for AFC Under-17 Women's Asian Cup quarter-finals for the first time. And with that, we end the morning news. Have a nice day.
1: ಆಕಾಶವಾಣಿ ಮಂಗಳೂರು. ಈಗ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಸ್ವಸ್ತಿಕ್ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಡಿರುವ ಗೀತೆ. ಉಪೇಂದ್ರ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿದೆ.

0: ಆಕಾಶವಾಣಿಗೆ 90ರ ಸಂಭ್ರಮ,
1: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
0: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
2: ಸ್ವರ ಸಂಭ್ರಮ.
1: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
0: ಇದೇ May 12 ಮಂಗಳವಾರ ಸಂಜೆ 6 ಗಂಟೆಗೆ
1: ಮಂಗಳೂರು ಪುರಭವನದಲ್ಲಿ.
0: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
3: ಕೇಳಿ ಸೂರ್ಯವಂಶ ಚಿತ್ರಕ್ಕಾಗಿ ಗಾಯಕ ಜೋಡಿ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಹಾಡಿರುವ ಗೀತೆ, ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿದೆ.

0: ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
1: 100.3 FM ಫೋನ್ ಇನ್ ಟೆಲಿಕ್ವಿಜ್.
0: ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30
0: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿಕ್ವಿಜ್ ಸ್ಪರ್ಧೆಗೆ ಅವಕಾಶ.
1: ಕರೆ ಮಾಡಿ ಸರಿಯುತ್ತರ ನೀಡಿ ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000
0: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
2: ನೆನಪಿಡಿ, ಕರೆ ಮಾಡಿ ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30
1: 100.3 FM ಫೋನ್ ಇನ್ ಟೆಲಿಕ್ವಿಜ್, ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.
3: ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಸಿಪಾಯಿ ಚಿತ್ರದ ಗೀತೆ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

ಗಾಯಕ ಜೋಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿದ ರವಿಮಾಮ ಚಿತ್ರದ ಗೀತೆ ಕೇಳಿದಿರಿ. ಗೀತೆಗೆ ಚೈತನ್ಯ ಅವರ ಸಂಗೀತವಿತ್ತು. ಈಗ ಗಾಯಕ ಜೋಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿದ

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ನನ್ನಾಸೆಯ ಹೂವೆ ಚಿತ್ರದ ಗೀತೆ. ಹಾಡಿರುವ ಕಲಾವಿದರು ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ. ಹಂಸಲೇಖ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಮನೋಹರ್.

0: ಕಥಾಮೃತ ಪೌರಾಣಿಕ ಕಥಾಸಾಗರದಿಂದ ಮತ್ತಿಸಿ ತಂದ ನವನೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
1: ಇಂದಿನ ಕಥಾಮೃತದ ಕಥೆ ಶ್ರೀ ದೇವಿ ಭಾಗವತ ಮಹಾಪುರಾಣದಲ್ಲಿ ಬರುವ ಪರಾಶಕ್ತಿಯು ದಕ್ಷನ ಮಗಳಾಗಿ ಹುಟ್ಟಿದ ಕಥೆ. ಮಣಿದ್ವೀಪಾಧಿವಾಸಿಯಾದ ಪರಾಂಬಿಕೆಯು ಗೌರಿ ಲಕ್ಷ್ಮೀ ಸರಸ್ವತಿಯರನ್ನು ರುದ್ರ ವಿಷ್ಣು ಬ್ರಹ್ಮರಿಗೆ ಕೊಟ್ಟ ಮೇಲೆ ಆ ಮೂವರೂ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಮಾಡತೊಡಗಿದರು. ಹೀಗೆ ಕಾಲವು ಕಳೆಯಲು ಒಮ್ಮೆ ಹೆಸರಿಗೆ ತಕ್ಕಂತೆ ವಿಷವನ್ನೇ ಹೊಂದಿದ ಹಾಲಾಹಲರೆಂಬ ಪರಾಕ್ರಮಶಾಲಿಗಳಾದ ರಾಕ್ಷಸರು ಮೂರು ಲೋಕಗಳನ್ನು ಅತ್ಯಲ್ಪ ಕಾಲದಲ್ಲೇ ಗೆದ್ದು ವಿಜೃಂಭಿಸತೊಡಗಿದರು. ಬ್ರಹ್ಮನ ವರದಿಂದ ಕೊಬ್ಬಿದ ಆ ರಾಕ್ಷಸರು ಈಶ್ವರನ ಆವಾಸ ಸ್ಥಳವಾದ ಕೈಲಾಸ ಪರ್ವತವನ್ನು, ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠವನ್ನು ತಮ್ಮ ಸೈನ್ಯಗಳೊಂದಿಗೆ ಮುತ್ತಿದರು. ಕಾಮಾರಿಯಾದ ಈಶ್ವರನು, ಕೈಟಭನ ಶತ್ರುವಾದ ನಾರಾಯಣನು ಅವರೊಡನೆ 60,000 ವರ್ಷಗಳ ಪರ್ಯಂತ ಯುದ್ಧ ಮಾಡಿದರು. ಈ ಭಯಂಕರ ಯುದ್ಧದಿಂದ ದೇವ ದಾನವ ಸೈನ್ಯಗಳೆರಡರಲ್ಲೂ ಅಪಾರ ಹಾನಿ ಉಂಟಾಯಿತು. ಆದಿಶಕ್ತಿಯ ಅಂಶ ಸಂಭೂತರಾದ ಗೌರಿ ಲಕ್ಷ್ಮಿಯರ ಮಹಿಮೆಯಿಂದ ಹರಿಹರರು ಆ ರಾಕ್ಷಸರನ್ನು ಕೊಲ್ಲಲು ಶಕ್ತರಾದರು. ರಾಕ್ಷಸರು ಹತರಾದ ಮೇಲೆ ಹರಿಹರರಿಬ್ಬರು ಗೌರಿ ಲಕ್ಷ್ಮಿಯರೆದುರು ತಮ್ಮ ಸಾಮರ್ಥ್ಯದಿಂದಲೇ ಆ ರಾಕ್ಷಸರು ಹತರಾದರು ಎಂದು ಹೊಗಳಿಕೊಳ್ಳಲು ಅವರಿಬ್ಬರು ಹಾಸ್ಯದಿಂದ ನಕ್ಕರು. ನಾವೇ ಗೆದ್ದರೂ ನಮ್ಮನ್ನು ಅಲ್ಲಗಳೆದು ತಿರಸ್ಕರಿಸುತ್ತಿರುವ ನೀವು ಶುದ್ಧ ಮೂರ್ಖರು ಎಂದು ಕೆಟ್ಟ ಮಾತನ್ನು ಹರಿಹರರು ಆಡಿದರು. ಆಗ ಲಕ್ಷ್ಮೀ ಗೌರಿಯರಿಬ್ಬರು ಅವರ ಅಹಂಕಾರವನ್ನು ನಿವಾರಿಸಲು ಅದೃಶ್ಯರಾದರು. ಲಕ್ಷ್ಮೀ ಗೌರಿಯರಿಲ್ಲದೆ ಹರಿಹರರು ತೇಜೋವಿಹೀನರು, ಶಕ್ತಿ ಇಲ್ಲದವರೂ ಆದರು. ಇದನ್ನು ಕಂಡ ಬ್ರಹ್ಮನು ಹರಿಹರರ ಈ ದೆಸೆಗೆ ಕಾರಣವರಿತು ತಾನೇ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಕೈಗೊಂಡನು. ಹಾಗೆಯೇ ತನ್ನ ಪುತ್ರರಾದ ಸನಕಾದಿಗಳನ್ನು ಮುನಿಗಳನ್ನು ಕರೆದು ದೇವಿಯನ್ನು ಧ್ಯಾನಿಸಲು ಹೇಳಿದರು. ಅವರಿಗೆ ಪ್ರತ್ಯಕ್ಷಳಾದ ದೇವಿಯು ವರವನ್ನು ಕೇಳಿ ಎನ್ನಲು ದಕ್ಷನು, ನೀನು ನನ್ನ ವಂಶದಲ್ಲಿ

0: ಅವತರಿಸಬೇಕು ಎಂದು ಹೇಳಿದನು. ಆಗ ದೇವಿಯು, ಮುನಿಗಳೇ, ಹರಿಹರರು ನನ್ನ ಅಂಶ ಸಂಭೂತರಾದ ಲಕ್ಷ್ಮೀ ಗೌರಿಯನ್ನು ಅವಮಾನಿಸಿ ಈ ಸ್ಥಿತಿ ಪಡೆದರು. ಲಕ್ಷ್ಮಿಯು ಕ್ಷೀರಸಮುದ್ರದಲ್ಲಿ, ಗೌರಿಯು ದಕ್ಷನ ಮಗಳಾಗಿಯೂ ಹುಟ್ಟಿ ಅವರನ್ನೇ ಹೊಂದುವರು ಹೀಗೆಂದು ಹೇಳಿ ದೇವಿಯು ಅದೃಶ್ಯ ಹೊಂದಿದಳು. ಅದರಂತೆ ದಕ್ಷ ಪುತ್ರಿ ಸತಿಯು, ಸಮುದ್ರದಲ್ಲಿ ಲಕ್ಷ್ಮಿಯೂ ಅವತರಿಸಿದರು. ಮುಂದಿನ ಕಥಾಮೃತದಲ್ಲಿ ಇನ್ನೊಂದು ಕಥಾಮೃತ ಬಿಂದುವಿನೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ನಮಸ್ಕಾರ.
1: ಸುಖ ಜೀವನದ ಆಸರೆಯು ನಲ್ಮೆಯ ಬಾಳಿಗೆ ಸಂಗಾತಿಯು.
2: ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ನೀರಿನ ಟ್ಯಾಂಕ್ಗಳೆಂದರೆ ಸನ್ರೈಸ್ ಮಾತ್ರ.
1: ಸನ್ರೈಸ್ ವಾಟರ್ ಟ್ಯಾಂಕ್ಸ್.
2: ತಯಾರಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
3: ಕಥಾಮೃತ ಪ್ರಸಾರವಾಯಿತು. ಪರಿಕಲ್ಪನೆ ಸೂರ್ಯನಾರಾಯಣ ಭಟ್ ಪಿಎಸ್, ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
4: ಆಕಾಶವಾಣಿ ಝೇಂಕಾರ ಮಕ್ಕಳ ಗೀತಗಾಯನ ಕಲಿಕಾ ಕಾರ್ಯಕ್ರಮ.
5: ಪ್ರೀತಿಯ ಮಕ್ಕಳೇ, ಇವತ್ತಿನ ಝೇಂಕಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಈ ತಿಂಗಳ ಝೇಂಕಾರ ಕಾರ್ಯಕ್ರಮದಲ್ಲಿ ಚೆನ್ನವೀರ ಕಣವಿ ಅವರ ಕವನವನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ. ಇವತ್ತು ಹಾಡನ್ನ ಕಲ್ತ್ಕೊಳ್ಳೋಕೆ ಬಂದಿದ್ದಾರೆ ಮೈಸೂರಿನ ಗಾನ ಭಾರತಿ ಸಂಗೀತ ಶಾಲೆಯ ಮಕ್ಕಳು. ಮೊದಲಿಗೆ ಕವನವನ್ನ ಹೇಳ್ತೇನೆ, ಬರ್ಕೊಳ್ತೀರಾ? ಪೆನ್ನು ಪೇಪರ್ ಎಲ್ಲ ರೆಡಿ ಇದೆಯಾ?
6: ರೆಡಿ ಇದೆ.
5: ಸರಿ, ಕವನವನ್ನ ಬರ್ಕೊಳ್ಳೋಕೆ ಪ್ರಾರಂಭ ಮಾಡಿ. ಹಲವು ಬಣ್ಣಗಳ ಕಣ್ಣಿಗೆ ಕಾಣಿಸಿ ಹಗಲಿಗೆ ಬೆಳ್ಳಗೆ ಹೊಳೆದವನೇ, ಇಳೆಯ ಹಸಿರಿನಲ್ಲಿ ಹೂಗಳ ಪೋಣಿಸಿ ಬಾನಿನುದ್ದಕ್ಕೂ ಬೆಳೆದವನೇ, ಇಳೆಯ ಹಸಿರಿನಲ್ಲಿ ಹೂಗಳ ಪೋಣಿಸಿ ಬಾನಿನುದ್ದಕ್ಕೂ ಬೆಳೆದವನೇ, ವಂದನೆ ನಿನಗೆ ವಂದನೆ. ಪಲ್ಲವಿ ಆಯ್ತಲ್ಲ, ಈಗ ಮೊದಲನೇ ಚರಣ. ಮೂಡಣ ದಿಕ್ಕಿನ ಹಾಡುವ ಹಕ್ಕಿಗೆ ಜೋಡಿ ರೆಕ್ಕೆಗಳ ಕೊಟ್ಟವನೆ, ಮೂಡಣ ದಿಕ್ಕಿನ ಹಾಡುವ ಹಕ್ಕಿಗೆ ಜೋಡಿ ರೆಕ್ಕೆಗಳ ಕೊಟ್ಟವನೆ. ಆಯ್ತಾ?
6: ಆಯ್ತು.
5: ಮುಳುಗುವ ನೆವದಲ್ಲಿ ಬೆಟ್ಟದ ಮೌನಕ್ಕೆ ಚಿನ್ನದ ಕಿರೀಟವ ಇಟ್ಟವನೆ, ಮುಳುಗುವ ನೆವದಲ್ಲಿ ಬೆಟ್ಟದ ಮೌನಕ್ಕೆ ಚಿನ್ನದ ಕಿರೀಟವ ಇಟ್ಟವನೆ, ವಂದನೆ ನಿನಗೆ ವಂದನೆ. ಕೊನೆ ಚರಣ. ಒಳಗೂ ಹೊರಗೂ ಉರಿಯುವ ದ್ವೇಷಕ್ಕೆ ಗುಡುಗಿ ಮಿಂಚಿ ಮಳೆಗರೆದವನೆ, ಒಳಗೂ ಹೊರಗೂ ಉರಿಯುವ ದ್ವೇಷಕ್ಕೆ ಗುಡುಗಿ ಮಿಂಚಿ ಮಳೆಗರೆದವನೆ. ಮುಂದಿನ ಸಾಲು. ಬರಿದಾಗಿಹ ಕೆರೆ ತೊರೆಗಳ ತುಂಬಿಸಿ ಎದೆಯೋಳು ಜುಳು ಜುಳು ಹರಿದವನೆ, ಬರಿದಾಗಿಹ ಕೆರೆ ತೊರೆಗಳ ತುಂಬಿಸಿ ಎದೆಯೋಳು ಜುಳು ಜುಳು ಹರಿದವನೆ, ವಂದನೆ ನಿನಗೆ ವಂದನೆ. ಎಲ್ರು ಬರ್ಕೊಂಡ್ರಾ?
6: ಹೂ, ಬರ್ಕೊಂಡ್ವಿ.
5: ಈಗ ಇದಕ್ಕೆ ಸಂಗೀತ ಸಂಯೋಜಿಸಿ ಹೇಳ್ಕೊಡ್ತಾರೆ ನಿಲಯದ ಸಂಗೀತ ಸಂಯೋಜಕರಾದ ಜಿ ಪುಷ್ಪಲತಾ.
7: ಮಕ್ಕಳೇ, ಹಾಡೆಲ್ಲ ಬರ್ಕೊಂಡಿದ್ದೀರಾ ಅಲ್ವಾ?
6: ಬರ್ಕೊಂಡಿದ್ದೀವಿ.
7: ಈ ಹಾಡು ಮೋಹನ ರಾಗದಲ್ಲಿದೆ. ಈ ಹಾಡಿನ ತಾಳ ತ್ರಿಶ್ರ ನಡೆ ಏಕತಾಳ. ಈ ತಾಳ ಹೇಗೆ ಬರುತ್ತೆ ಅಂತ ನಮ್ಮ ನಿಲಯದ ಮೃದಂಗ ಕಲಾವಿದರಾದ ಎಚ್ ಎಲ್ ಶಿವಶಂಕರ ಸ್ವಾಮಿಯವರು ನುಡಿಸಿ ತೋರಿಸ್ತಾರೆ. ಈ ರೀತಿ ಬರುತ್ತೆ ಈ ಹಾಡಿನ ತಾಳ. ಈಗ ಹಾಡನ್ನ ಹೇಳ್ಕೊಡ್ತೀನಿ, ಹಾಡ್ತೀರಾ?
6: ಹ್ಞೂ, ಹಾಡ್ತೀವಿ.
7: ಹಲವು

ಇದಿಷ್ಟು ಎರಡನೇ ಚರಣ. ಇದಾದ್ಮೇಲೆ ಪಲ್ಲವಿಯ ಪೂರ್ತಿ ಸಾಲುಗಳನ್ನ ಹಾಡಿ ವಂದನೆ ನಿನಗೆ ವಂದನೆ ಆ ಸಾಲನ್ನ ಮೂರ್ ಸತಿ ಹಾಡಿ ನಿಲ್ಲಿಸ್ಬೇಕು. ಗೊತ್ತಾಯ್ತಾ? ಈಗ ಕೊನೆ ಪಲ್ಲವಿ ಹಾಡ್ತೀರಾ?

0: ಹಾಡು ಹೇಗೆ ಹಾಡೋದು ಅಂತ ನಿಮ್ಗೆ ಪೂರ್ತಿಯಾಗಿ ಗೊತ್ತಾಯ್ತಲ್ವಾ?
1: ಹಾಡ್ ಕಲ್ತ್ಕೊಂಡ್ರಲ್ಲ, ಈಗ ವಾದ್ಯಗಳ ಜೊತೆ ಹಾಡ್ತೀರಾ ಮಕ್ಳ?
2: ಹ್ಮ್ ಹಾಡ್ತೀವಿ.
1: ಈಗ ಹಾಡನ್ನ ಹಾಡ್ತಾ ಇರೋರು ಮೈಸೂರಿನ ಗಾನ ಭಾರತಿ ಸಂಗೀತ ಶಾಲೆಯ ಮಕ್ಕಳಾದ ಯಶ್ಮಿತಾ ಎಂ, ಪ್ರದೀಪ್ತ ಹೇಮಂತ್, ಸ್ನೇಹ ಎನ್, ಅದ್ವೈತ ಆರ್.

ಮಕ್ಕಳೇ, ಇದುವರೆಗೂ ಝೇಂಕಾರ ಕಾರ್ಯಕ್ರಮದಲ್ಲಿ ಚೆನ್ನವೀರ ಕಣವಿ ಅವರ ಕವನವನ್ನ ಹಾಡಾಗಿ ನಿಮಗೆ ಹೇಳಿಕೊಟ್ಟವರು ನಿಲಯದ ಸಂಗೀತ ಸಂಯೋಜಕರಾದ ಜಿ ಪುಷ್ಪಲತಾ, ವಾದ್ಯ ಸಹಕಾರ ನೀಡಿದವರು ವೈಲಿನ್ ಮೈಸೂರು.

0: ಎಂ ನಾಗರಾಜ್, ವೀಣೆ ಮೈಸೂರು ಎಸ್ ರಾಜಲಕ್ಷ್ಮಿ, ತಬಲ ಎಚ್ಎಲ್ ಶಿವಶಂಕರ ಸ್ವಾಮಿ.
1: ಝೇಂಕಾರ ಮಕ್ಕಳ ಗೀತ ಗಾಯನ ಕಲಿಕಾ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮಂಗಳೂರು. ಈಗ ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಬಾದ್ಶಾ ಚಿತ್ರದ ಗೀತೆ. ಹಾಡಿದ್ದಾರೆ ಅಭಿಜಿತ್ ಮತ್ತು ಸಂಗಡಿಗರು. ಸಮೀರ್ ಅವರ ಸಾಹಿತ್ಯಕ್ಕೆ ಅನು ಮಲ್ಲಿಕ್ ಅವರ ಸಂಗೀತವಿದೆ.

ಕೇಳಿ ಅನು ಮಲ್ಲಿಕ್ ಅವರ ಸಂಗೀತವಿರುವ ಇನ್ನೊಂದು ಗೀತೆ ಚಿತ್ರ ಫಿಜಾ. ಹಾಡಿದ್ದಾರೆ ಸುನಿಧಿ ಚೌಹಾನ್ ಮತ್ತು ಕರ್ಸನ್ ಸಗಾತಿಯಾ. ರಚನೆ ತೇಜ್ಪಾಲ್ ಕೌರ್.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆಕಾಶವಾಣಿಗೆ 90ರ ಸಂಭ್ರಮ,
5: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
4: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
6: ಸ್ವರ ಸಂಭ್ರಮ.
5: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
4: ಇದೇ May 12 ಮಂಗಳವಾರ ಸಂಜೆ 6 ಗಂಟೆಗೆ
5: ಮಂಗಳೂರು ಪುರಭವನದಲ್ಲಿ.
4: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

ರಾಜೇಶ್ ರೋಷನ್ ಅವರ ಸಂಗೀತವಿರುವ ಕಹೋನಾ ಪ್ಯಾರ್ ಹೇ ಚಿತ್ರದ ಗೀತೆ, ಗಾಯಕರು ಲಕ್ಕಿ ಅಲಿ, ಗೀತೆಗೆ ಅಜಯ್ ಅಕೇಲಾ ಅವರ ಸಾಹಿತ್ಯವಿದೆ.

0: ಕೇಳುಗರೆ.
1: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಡಿಎಸ್ ಕರ್ಕೆ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿ ನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ ಕೊಂಡೊಯ್ಯುತ್ತದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಹ್ಯಾರಿಸ್ ಜಯರಾಜ್ ಅವರ ಸಂಗೀತದಲ್ಲಿ ಕೆಕೆ ಹಾಡಿರುವ ರೆಹನಾ ಹೇ ತೇರೆ ದಿಲ್ ಮೇ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಬರೆದವರು ಸಮೀರ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಮತ್ತು ಸುಖವೀಂದರ್ ಸಿಂಗ್ ಹಾಡಿರುವ ಗೀತೆ. ರಚನೆ ಜಾವೇದ್ ಅಖ್ತರ್, ಸಂಗೀತ ಎ ಆರ್ ರೆಹಮಾನ್. ಚಿತ್ರ ಲಗಾನ್.

ಹಿಂದಿ ಚಿತ್ರಗೀತೆಗಳನ್ನ ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 10 ಗಂಟೆ. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಉಸ್ತಾದ್ ಸುಲ್ತಾನ್ ಖಾನ್ ಅವರ ಸಾರಂಗಿ ವಾದನ, ತಬಲಾ ಸಾಥಿ ಉಸ್ತಾದ್ ಜಾಕಿರ್ ಹುಸೇನ್, ರಾಗ್ ಬಸಂತ್ ಮುಖಾರಿ, ಆಲಾಪ್ ಮತ್ತು ರಚನಾ ವಿಲಂಬಿತ್ ರೂಪಕ್ ತಾಲ್ ಧೃತ್ ತೀನ್ ತಾಲ್.

0: ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಸುಲ್ತಾನ್ ಖಾನ್ ಅವರ ಸಾರಂಗಿ ವಾದನದಲ್ಲಿ ರಾಗ್ ಬಸಂತ್ ಮುಖಾರಿ ಕೇಳಿದಿರಿ. ತಬ್ಲಾ ಸಾಥಿ ಉಸ್ತಾದ್ ಜಾಕೀರ್ ಹುಸೇನ್. ಪ್ರಸಾರ ಕಾರ್ಯವನ್ನು ಮುಂದುವರೆಸುತ್ತಾ ನಿಮ್ಮೊಂದಿಗೆ ನಾನು ಕಾವ್ಯ ಜಿ ಕೆ ಪೆರ್ಲಾ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು. ಬಾನಸೊರತ ಬಂದುಲೆಗು ಸರ್ವೆರೆಗ್ಲ ಮೋಕೆದ ಸುಲ್ಮೆಲು. ತುಳು ಕಾದಂಬರಿ ಓದುದ ಸರಣಿಡು ಇನಿ ಇತ್ತೆ ಜಾನಕಿ ಬ್ರಹ್ಮಾವರ ಮೇರು ಬರೆತಿನ ರುಕ್ಕು ಕಾದಂಬರಿದ ಓದು ಸೊರಕೊರ್ಪೆರು ಅಕ್ಷತಾರಾಜ್ ಪೆರ್ಲಾ.
2: ಪೆದ್ದೆರೆಗಂದು ಬತ್ತಿನ ರುಕ್ಕುನು ಅಮಾಸೆ ಪುಣ್ಣಮೆ ಸಂಕ್ರಾಂತಿ ಕರಿಂಡಲ ತಿದ್ದ್ಯಪ್ಪೆ ಕುಡ ಕಂಡನಿಲ್ಲಡೆಗು ಕಡಪುಡು ಜೋಲು. ಲೆತ್ತಂದು ಪೋಯರ ಬನ್ನಗ ದಾದಾಂಡಲ ಒಂಜಿ ನೆವನ ಕೊರ್ದು ರುಕ್ಕುನು ಇಲ್ಲಡೆ ಒರಿಪಾಯಲು. ದೀಪೊಲಿ ಪರ್ಬ ಬರ್ಪುಂಡು. ಪರ್ಬದಾನಿ ತುಳಸಿ ಪೂಜೆಲ ಆಂಡು ಮನದಾನಿ ಗೋಪೂಜೆ. ಆನಿಯೇ ರುಕ್ಕುನ ಬಾಲೆ ಸುಕುಮಾರನ ದುರಂತ ಆಯಿನಿ. ಗೋಪೂಜೆ ಮುಗಿಬೊಕ್ಕ ಕೈಕಂಜಿಲಿನ ಬೈಲುಗು ದೇರ್ದು ಬರಿಯರೆ ಪೋದು ಬರೋಡಾಂಡ ಬಾಲೆ ಜಾಲದೊರತ ಕೆದುಕು ಬೂರ್ದಾತಂಡು. ಬೈಲಿಡ್ದು ಪಿರಬನ್ನಗನೆ ಕರ್ಲು ಕತ್ತರಿಲೆಕ ಆವಂದಿತ್ತನೇಕು ರಪ್ಪ ಬತ್ತಿನಾಲು ಸುರುಟು ಇಲ್ಲೊರ್ಬಡಿ ನಾಡಿನಿ ಬಾಲೆನೆ. ಪತ್ತಾಸಡು ಜೈದಿನ ಪೊಂಜವೆಡ ಕೇಂಡ ಮಕ್ತು ಜೆತ್ತಲು. ಅಮ್ಮಕ್ಕಿನಿಲ್ಲಗು ಪಾರ್ದು ಪೋದು ಕೇಂಡು ಅಲ್ಪಲ ಇಜ್ಜಂದಿನೇಕು ಪಿರಪಾರ್ದು ಬನ್ನಗ ಒಟ್ಟುಡೇ ಬತ್ತಿನ ಅಮ್ಮಕ್ಕೆಗೆ ಬಾಲೆ ಕೆದುಟು ಮುರ್ಕುದು ಮಿತ್ತು ತಿರ್ತಾಪಿನವು ತೋಜಿನಿ. ಅವೆನು ತೂಯಿನ ರುಕ್ಕುಗು ಮತಿ ತತ್ತು ಪೋಯಿನವು ಪಿರ ತಿರ್ಗಿನಿ ಬಾಲೆದ ಪುಣ ಮಿತ್ತುದೆತ್ತಿ ಬೊಕ್ಕನೆ. ನಿರೆಕರೆ ತಕುಲು ಸುತ್ತಮುತ್ತ ತೋಜುವೆರು. ಏರ್ಲ ಅಲೆಡ ಪಾತಿರುಜೆರು. ಮಾತೆರ್ಲ ಸಸಾರುಡು ತೂಪೆರು. ಬಾಲೆದಪ್ಪೆ ಬಾಲೆದ ಗೋಚರದಾಂತೆನೇ ಬಾಲೆನ ಕೆರೆಯೋಲು. ಏನ ಪುಲ್ಲಿ ಬಂಗಾರು ಬಾಲೆನ ಕಳೆ ಉಂಡೆನೆ. ಬಾಲೆದಮ್ಮೆ ಬತ್ತು ಕೇಂಡ ಯಾನು ದಾನೆ ಪಣ್ಪಿನಿ. ಪರ್ಬ ಕರಿದು ಯಾನೇ ಬಾಲೆನ ಲೆತ್ತೊಂದು ಬರ್ಪೆಂದು ಆಯಡ ಪಣ್ತೇನೆ. ಎನನಾಂಡಲ ದೇವರಿ ಕೆರ್ದು ಕೊಣೊಯರ. ಇಂಚ ಮಂಡೆದರ್ತೊಂದು ಬುಲ್ಪುನ ಪೊಂಜವೆನೆ ಮಾತೆರ್ಲ ದಂಬಡಿತೆರು. ಬಾಲೆದಪ್ಪೆನು ದೂರೊಂಡೆರು. ಸುದ್ದಿ ತಿಕ್ಕದು ಪಾರ್ದು ಬತ್ತಿನ ಗಂಗಾಧರೆ ಬೊಕ್ಕ ಆಯನ ಕುಟುಂಬದಕುಲು ಮಾತೆರ್ಲ ಬಾಲೆಗಾದು ಮುರಡಿಯರು. ಬಾಲೆದ ಗೋಚರ ದೀವಂದಿನ ರುಕ್ಕುಗು ನೆರೊಂಡೆರು. ಅಮ್ಮಕ್ಕಿನ ಮಟ್ಟೆಳ್ದು ತರೆದೀದು ರುಕ್ಕು ಬುಲ್ತೊಂದಿತ್ತಿಲೆ ಕಾನೆ ಬಾಲೆದ ಪುಣನು ಬಯಲು ಕಂಡದ ಬರೀಟು ಮಣ್ಣು ಮಲ್ತೆರು. ದುಷ್ಟ ಪೊಂಜವಿನ ಪಾತೆರ ಕೆಂಡು ಗಂಗಾಧರ ನಕುಲು ಬೆಸರ್ಡು ಅಂಚಿಡ್ದಂಚೆ ಪೋಯರು. ಈ ನಡುಟು ಲೋಕೋಡು ಬಾಲೆ ಪುಟ್ಟುದು ನಿಕ್ಕು ಒರ್ತಿಗೇನ ಅವು ಎನಡಪ ಉಪ್ಪಡು. ಬೈಲಿಡು ಕೈಕಂಜಿಲಿನ ಮೇರೆ ಬುಡು. ಕಿದತ ಗೊಬ್ಬರದೆತ್ತದು ಬಲ್ಲ ಪಂಡು ಮಿರಪೀರು ಪರಂದಿತ್ತಿನ ಬಾಲೆನು ಒಯ್ತುದೆತ್ತೊಂದಿನ ದುಷ್ಟೆದಿನ ದುಷ್ಟತನನು ಪಣಂಬಿನ ಶಕ್ತಿ ಪೆತ್ತಿನ ಬಾಲೆನ ಕಳೆ ಉಂಡಿನ ಅಪ್ಪೆಗಿತ್ತುಜಿ. ನಿಜ ತೆರೆಯಂದೇ ಕಂಡನಿಲ ಪಾತಿರಂದನೇ ಪೋಯಿನದಗ ರುಕ್ಕುಗು ಬದುಕೇ ಒಡ್ಚಾತಂಡು. ಕೆದುಕೆ ತನ ಜೀವನ್ಲ ಅರ್ಪಣೆ ಮಲ್ಪೊಂಬಿನ ಒಂಜೇ ಸಾದಿ ತೋಜಿದಿನಿ. ಅವ್ವೇ ಸುಖದ ಸಾದಿ. ಆಂಡ ಅಮ್ಮಕ್ಕೆನೆ ಆ ಸಾದಿಡು ಅಲೆನು ಕಾತೊಂಡಿನಿ. ಬಾಯಿಡು ಬಗಬಗತ ಪೊಂಜವು ಆನಿದಿನ ಲೆಕ್ಕಾಚಾರ ಪಾಡೊಂಡು. ಬಾಲೆ ಇಂಚ ಕಂಡನಿ ಗರ್ವಡು ಪೋಯೆ. ನನ ರುಕ್ಕು ತನ್ನ ಇಲ್ಲಡೊಂಜಿ ಬೇಲೆದ ಆಳು ಕಾಯಂ ಆಳ ಅಂಡು ಪಂದು. ಆಂಡ ದುಸ್ತ

ಹೀಗು ದೈವದ ಪೆಟ್ಟು ಉಂಡೆ. ಬಾಲಸುಕುಮಾರೆ ತೀರ್ದ ನಲ್ಪದಿನೋಟೆ ರುಕ್ಕುಗು ಕುಡ ಬಂಜಿದ ಸಂಗಟ ಸುರಾಂಡು. ಆಲು ಕುಡ ಬಂಜಿನಾಲು ರಾದುಗು ಲೋಕನೆ ಇಜ್ಜಿ ಮಂಡದ ಮಿತ್ತು ಮರ ಉರ್ಗಿಲೆಕದ ಹಿಂಸೆ. ಆಂಡ ಈ ಸುದ್ದಿ ಕಟುಕಿನ ಕೈಕ್ ಕಟ್ಸಲನೇ ಕೊರುಂಡು. ಹಠತ್ತ ಇಸೊಟ್ಟು ರುಕ್ಕುನ ಬಂಜಿಡಿತಿದ್ನೆಲ್ಲ ತನ್ನ ಪಗೆ ಬಂಡೆ ಗ್ರಹಿತೊಲು. ದುಷ್ಟ ಮನಸ್ಸು ದುಷ್ಟ ಪರಿಹಾರನೇ ನಾಡೋ ಮುಂಡು. ಗುಟ್ಟುಡೆ ಗಂಗಾಧರ ನಿಲ್ಲಗು ಪೋಯಲು. ಆಯನಕ್ಕೆ ಬಿಟ್ಟು ದೇವರು ಮೆಚ್ಚಂದಿನ ಚಾಡಿನೇ ಪಂಡೊಲು. ನಿನ ಬುಡೆದಿ ಮರ್ಯಾದೆ ಬುಡ್ತಿನಾಲು. ನಿನ ಬಾಲೆಗೆ ನೀರ್ದ ಕಂಟಕ ಬತ್ತಿನಿ ಅಲೆಡ್ದಾದೆ. ನಿನ ಬಾಲೆ ಸೈತದ ನಷ್ಟ ಆಯಿನಿ ನಂಕೆ. ಅಲೆಗು ಒಂಜಿ ಪೋಂಡ ನನ್ನೊಂಜಿ ಪೆದ್ದನ ಧೈರ್ಯ ಉಂಡು. ಈತ್ನೆಟ್ಟ ಯಾನ ನಿನ್ನಡ ಬಾಯಿ ಬುಡ್ತುಜಿ. ಮಿತ್ತು ತೂದು ಮಡೆ ಉಬ್ಬಿಂಡ ಬೂರು ನಿಯನ ಮೋನೆಗೆ ಅತ್ತ. ಆಂಡ ಎಂಕ ತಡೆ ಉಜ್ಜಿ. ನಿನ ಲೆಕ್ಕಂತಿನ ಎಡ್ಡೆ ಅಣಗು ಮೋಸಾವೆರೆ ಬಲ್ಲಿಂದು ಪಣೊಂದುಲ್ಲೆ. ಅಲೆಗು ಚರ್ಬಿ ಮೀರ್ತಿಂಡು ಕುಡ ಮೂಜಿ ತಿಂಗೊಲ್ದ ಬಂಜಿನಾಲು. ಬಾಲೆ ಏರ್ನವ ಎನ್ನದುರುಡು ಅವು ಲೋಕೇಶನವು. ಆಯ ಗಟ್ಟದ ಮಿತ್ತುದಾಯಿ ನಟ್ಟಿದಪ್ಪಗ ಕಂಡದ ಪೆರೆ ಬತ್ತತೆ. ಆಯಡ ರುಕ್ಕುನ ಚಂಗಾಯಿ ಜೋರಿತ್ತಂಡಿಗೆ. ಐಕೆ ತೊಟ್ಟಿಲು ಬಾಲೆ ಪೋಯಿ ಪಣ್ಣಗ ಪರ್ಬ ಕರಿಯಡಂದು ಆಲೆ ಎನ್ನಡ ಪಣ್ಪಾಯಿನಿ. ಬಾಲ್ಯದ ದುರಂತದ ದಿನಲ ಆಯನ್ನಾಡೊಂದು ಬಯಲುಗು ಪೋತಿನಾಲು ಬತ್ತಿನಿ ಮದ್ದೆನೋಗೆ. ಆನೆಡ್ದಿಂಚಿ ಆಯಲ ಊರಿಡಿಜ್ಜಿ ಬನ್ಪೆ. ಮಾಮಿನ ಚಾಡಿ ಪೊಸುಡವೆನೇನು ಕೇಳ್ನಗ ಗಂಗಾಧರನ ಅಂತರಾತ್ಮ ಅವೇನು ಒಪ್ಪಿಯೊಂದಿತ್ತುಜಿ. ಆಂಡಲ ಸಂಗತಿ ಬಿಗುತ್ತವೆ. ತನ ಇಲ್ಲಗ ಬರಂದೆ ನನ್ನರೇ ನೊಟ್ಟುದ ವ್ಯಭಿಚಾರದ ಸುದ್ದಿ ಆಯನ ಮಂಡೆನು ಬಡ್ಡು ಮಲ್ತುಂಡೊಡು. ರುಕ್ಕುನು ತಾನು ಅದ್ಮೇಸದು ಬತ್ತದು ಮೂಜಿ ತಿಂಗೊಲಾತಜ್ಜಿ. ಆ ಸಂಗ ಅದು ಉಂಜರಿ ತಿಂಗೊಲಾತಿನಿ. ಅಲ್ಪ ಅನ್ಮಾನ ಮುಂಗಿದಿಂಡು. ಮಾಮಿಗು ಅವು ಗೇಲ ಅಂಡು ಪೋಯಿನ ಬೇಲೆ ಅಂಡು. ಆಯೆ ಸತ್ಯಸೋಧನೆಗೊಂದು ಬರ್ಪುಜ ಪಂಪಿನವು ನೆಕ್ಕಿ ಐಬೊಕ್ಕ ಮನಸ್ಸು ಹಗುರ ಮಲ್ತೊಂಡಲು. ಆಲು ಎಣ್ಣಿನವು ನಿಜಲ ಅಂಡು. ಗಂಗಾಧರೆ ಪಣಂದೆನೆ ಊರು ಬುಡ್ದು ಪೋಯಿನ ಸುದ್ದಿ ಬತ್ತಂಡು. ಮಾಮಿಗವು ಪೇರು ಪರಡಾಯಿನ ಚೀಪೆ ಸುದ್ದಿ. ಅವ್ವೇ ಸುದ್ದಿ ರುಕ್ಕುನು ಸಂಕಡಡು ನರ್ಗಾಂಡು. ಬುಡೆದಿ ಮೇರೆ ಪೋಂಡ ಕಂಡನಿ ಊರು ಬುಡಡಾಪುಂಡು. ಇಂಚ ಮಾತೆರಡಲ ಪಣ್ಣಗನೆ ರುಕ್ಕು ಅಂದಾಜಿ ಪಾಡಿಯಲು. ಕಂಡನಿ ತನನ ಲೆಪ್ಪೆರೆ ಬರಂದಿನೈಕ್ ಊರು ಬುಡ್ದು ಪೋಪಿನೈಕ್ ಪುಂಜವಿನ ಚಾಡಿನೆನದ ಮೊಸಲತ್ತೇ ಕಾರಣ ಪಂದು. ಕಂಡನಿನ ಗುಣನು ಕಂಡನಿಲ್ಲದಕ್ಲಿನ ಮರ್ಜಿನ ಅಮ್ಮಕ್ಕೆಡ ಪಂಡು ಪಂಡದು ಬುಲ್ತೊಲು. ನನ ಕಂಡನಿಲ್ಲದ ಋಣ ತೀರಿಲೆಕ್ಕನೆ ಇಂದು ಎಣ್ಣೊನ್ನಗ ಕರ್ಲಗು ಉರ್ಲು ಕೈತಿಲೆ ಕಾಪುಂಡು. ಮುರಿಯ ಪಾಡಿಯೊಲು ಅವು ಕಾಡ ನಡುತ್ತ ಕಲ್ಕಾಟ ಆತೆ. ಅಮ್ಮಕ್ಕೆಗ್ಲ ದಾಳ ಮಲ್ಪೆರೆ ಗಾತಜ್ಜಿ. ಇನಿ ಅತ್ತಡ ಎಲ್ಲೇ ಆಂಡಲ ಗಂಗಾಧರೆ ಬರುವೆ ಮಗ. ಇಂಚದ ಆಸೆದ ನುಡಿ ಬಿತ್ತಡೆ ದಂಬಡಿ ಪೆರೆ ತೂಯೇರು. ರುಕ್ಕುಗು ಒರಿದಿನಿ ಒಂಜೇ ಒಂಜಿ ಆಸೆ. ಎನ ಬಂಜಿಡು ಪುಳೆಪುನ ಬಾಲೆ ತನ್ನ ಕಂಡನಿನವೇ ಪಂಪಿನ ಸತ್ಯನು ಕಂಡನಿಗೆ ತೆರ್ಪಾವಡು. ಈ ನಿಜ ಸಂಗತಿನ ಅಮ್ಮಕ್ಕೆನೆ ಊರಕ್ಲೆಡ ಪಂಡು ತೋಜಾಯಿ ಬೊಕ್ಕ ಊರುಡು ರಾದುನ ಬಗ್ಗೆಡು ಛೀ ಪಂದು ಪಣಂಬಿ ನಕುಲಿತ್ತೆರು. ಆಂಡ ಪಾಕದಕ್ಲೆಗು ಸರಿ ತಪ್ಪು ಮುಖ್ಯ ಆಯಿಜಿ. ಎಲುದಾಂತಿನ ಲೈಡು ಪಣೊಂದು ಚಬಿಪೆರೆಗೊಂಜಿ ನಸೆತ ಸುದ್ದಿ ತಿಕ್ಕಿನವೇ ಮಲ್ಲ ಕುಸಿ. ದೀಪೊಲಿ ಪರ್ಬಗು ಲೆಪ್ಪರೆ ಬತ್ತಿನ ಪಗನೆ ಹಠಪತದ ಕಂಡನಿನೊಟ್ಟುಗೇ ಪೋತುವೆಡ ಬಾಲೆಲ ಒರಿದುವೆ. ಕಂಡನಿನ ಮೋಕೆಲ ಒರಿದು ಕೂಲಿ ಬೆಂದದಾಂಡಲ ಮಾಮಿಲ್ಲಡು ಪೊರ್ಲುಡು ಬದುಕುದೊಲ್ಲಿ. ಆ ದಿನಕುಲೆಡು ಆ ದುಸ್ತೆದಿಗು ದಾಯಗಿಂಚ ಪೋಡಿದಿನಿ. ಈ ಪ್ರಶ್ನೆ ಇನಿಕ್ಕಲ ರುಕ್ಕುನ ಮನಸ್ಸುಡು ಮೆಂಚಿಂಡು. ಕಂಡನಿನೆಂಚಲ ದೂರ ಮಲ್ತೊಲು. ಬಂಜಡಿತಿನ ಬಾಲೆ ಪುಟ್ಟೆರೆಗೆ ಬಲ್ಲಿಂಪಿನ ಪ್ರಯತ್ನಲ ನಡತ್ತಂಡು. ಆಂಡ ಅವು ಒಯ್ಕಲ ಜಗ್ಗಂದೆ ಜಾರಂದೆ ಒರುಂಬ ತಿಂಗಳು ದಿಂಜಿ ಬೊಕ್ಕನೇ ಪುಟ್ಟುಂಡು. ಪೆದ್ದೆರೆಗು ದಿಂಜ ಭಂಗ ಆಯಿಜಿ. ಆಂಡ ಪೆದ್ಮಿದಿಗು ಭಂಗನೆ ಸಾಂಕಣೆಡು ಅರಕೆನೆ. ಪೆದ್ಪಾದಿನ ಅಮ್ಮಕ್ಕೆನೆ ಅಪ್ಪೆ ಬಾಲೆಗು ಆದಿರ್ಪು. ಆರು ಕೊರ್ತಿನ ಉಣ್ಪೆ ಪೆದ್ಮಿದಿ ಸನ್ನಯ. ಆರೇ ಕಣದಿನ ಪೆದ್ಮಿದಿ ಕಷಾಯನೆ ಮರ್ದು. ಬಾಲೆಗು ಬಾಲಗ್ರಹ ತೈಲಲ ಅರೆನನೆ. ಅಮ್ಮಕ್ಕೆನ ಆರುಣ ಈ ಜನ್ಮಡು ತೀರುದನೇ ಅತ್ತು. ತನ ಈ ಇರಸ್ತಿಗೆಡ್ಲ ಆ ಪೊಂಜವು ಬತ್ತಿನಕ್ಲೆಡ ಪಂಡು ಮುರಡುನ ಬಗೆ ಬೇತೆನೆ. ಅಪ್ಪೆನ ಮಿರೆಪೇರಿಡೆ ಪುಣ್ಣು ಬಾಲೆ ಪುಡ್ಕೆನೆ ಬುಳೆಂಡು.

0: ಉಡಲ್ದ ಆರೋಗ್ಯಲ ಎಡ್ಡೆ ಇತ್ತಂಡು. ದಾತುವರಿ ದಾಂತಿನಕ್ಲಿಗ್ ದೇವಿರುಲ್ಲಿರ್ಗೆ ತನ ಮಟ್ಟಗವು ನಿಜ ಆಯ್ನೇನು ರುಕ್ಕು ತನಡತಾನೇ ಪಣೊಂಡೋಲು. ಪೆದ್ಮೆದಿನ ಜಪ್ಪೆರೆಗಲ ಬುಡಂದೆ ಸಖತ್ತು ಬೇಲೆ ಮಲ್ಪಾಯಿನ ಆಯಸೋಡು ಮುರೆಡೊಂಡೋಲು. ಆಂಡ ಕಟುಕ ಮನಸದಲೆನ ಬಗ್ಗಿನಾತು ಗುದ್ದುನಲೆನ ತಪ್ಪುದಾಂತೆಲ ದೊಂಕುನಲೆನ ಕಾರು ಒಯ್ಪಡುಂಪಿನ ಅಕಲು ಇಜ್ಜಾಂಡು, ಧೈರ್ಯಲ ಇಜ್ಜಾಂಡು. ಏನ ನಸಿಬೇ ಹಾಳು ಈತೆ ಅಲೆನ ಅಪಗದ ಜಾನಗೇನ. ಎಲ್ಲಿಯ ಬಾಲೆನ ಬುಡ್ದು ಬೈಲಿಗು ಬೇಲೆಗು ಪೋನಗ ತುಲ್ಲರನ ಮನಸ್ಸು, ನಂಜಿ ಮಚ್ಚರುಡು ಈ ಪುರು ಬಾಲೆಲ್ಲ ಬಲಿಕೊರ್ಪಲ. ಆಂಡ ಅಂಚ ಆಯಿಜಿ ಬಾಲೆದಪ್ಪೆ ಬೇಲೆಗು ಪೋಂಡ ಅಮ್ಮಕ್ಕೆನ ದಿಷ್ಟಿ ಬಾಲೆದಂಚೆ. ಅಮ್ಮಕ್ಕೆನ ಎದುರು ಪಾಡೊಮಿನ ಧೈರ್ಯ ರಾದುಗುಲ ಇತ್ತುಜಿ. ಅಮ್ಮಕ್ಕೆ ಅಂಚಿಂಚಿನ ಪೊಂಜವತ್ತು ಪದೆತಿ ಅಮ್ಮಕ್ಕೆ ಊರುಡು ಮಾತಿರೆಗ್ಲ ಬೋಡಾಯಿನ ಪೊಂಜವು. ಮಾತೆರ್ಲ ಗೌರವಡೇ ತೂಪೆರು, ಅರೆನ ಪಾತೆರಲ ತೂಕದವು, ಉಪಕಾರುಡು ಪುದರಾಯಿನಾರು. ಅಂಚಾದು ಅಮ್ಮಕ್ಕೆ ಬಾಲಿನ ತನ ಇಲ್ಲಗೆಲೆ ತಂದು ಪೋಂಡಲ ರಾದು ತಡೆಪುಲಕ ಇಜ್ಜಿ. ಅಡ್ಡಿ ಪಾತೆರೆಂಡ ನಿಕ್ ಬಾಲಿದ ನಿಗ ಇಜ್ಜಿ, ಬಾಲಿದಪ್ಪೆ ಬನ್ನ ಮುಟ ಎನಡಪ ಉಪ್ಪಡು, ಇಜ್ಜಾಂಡ ಅವೇನು ಕೆದುಟು ಪೆಜ್ಜೋಡಾವು. ಇಂಚ ಕಣ್ಣು ಮಲೆಯದು ದೊಂಡೆ ಬಿಚ್ಚಿದು ಪಣ್ಣಗ ರಾದು ನೋವು ಕುಂಬುಡ ಕಂಡೆಲೆ ಪುಗ್ಗಿಲು ಮುಟ್ಟುತ್ತುವಂ ಬಿಲಕಿನ ಸ್ಥಿತಿ. ಅಂಚಾಲೆಗ್ ತನ್ನ ಮಚ್ಚರದ ಜಿಡೆ ಮಡ್ತನೊಡಾಪುಂಡು. ಉಳತುಳೈಡು ಪುಕು ಪುಕು ಪೋಡಿಗೆ ಸುಕುಮಾರನ ಸಾವುದ ನೆಂಪು, ಐಟ್ ತನಪಾಲು ಏತು ಅಂಪಿನ ನೆಂಪುಡು ಅಲೆನ ಮೋನೆದ ಒರುವೆ ಬದಲಾಪುಂಡು. ರಾದುನ ಮನಸದ ನೆಮ್ಮದಿಗ ರುಕ್ಕುನ ಮಗಲು ಜಯ ಮುಳ್ಳೇ ಆವೊಂದು ಪೋಯಲು. ಅವೆನು ತೂಂಡನೆ ಕಣ್ಣು ಕಾಯುಂಡು. ಅಂಚಾಯಿಕ್ ಎಲ್ಲೆಡೆ ಎಲ್ಲೆಲ್ಲೆ ಬೇಲದ ತಾಕಿತ್ತು. ಗೊಬ್ಬೆರೆ ಬುಡಯಲು ಪಾತಿರಂಡ ಕಣ್ಣು ಮಲೆವುನೆ, ಬುಲ್ತುಂಡ ಬಿರಿಕ್ ಬೊಟ್ಟುನೆ. ತನಮಗೆ ಕರುಣೆಮಿನಿ ಬತ್ ತಡೆರ್ಡ ಆಯಗ್ಲಾ ನಿರ್ಪಿನಿ, ಆಯೆ ಕೊಂಡಟಮಿನಿ ಮಲ್ತಡ ಪೊಣ್ಣಗೆ ಹಾಕುನು. 5 ವರ್ಷ ಕರಿಂಡಲ ಜಯನ ಸಾಲೆಗೆ ಸೇರವನ ಸೊಲಕನೆ ಇಜ್ಜಿ. ಒಂಜಿ ದಿನ ರುಕ್ಕು ಕೊಳಕೆದ ನಟ್ಟಿ ಮುಗಿತದ ಬನ್ನಗ ಜಯ ಮಂಚವುದಡಿಟ್ಟು ಮುದ್ದೆ ಕಟ್ಟದು ಕುಲೊಂದಲು. ದುಕ್ಕಿ ದುಕ್ಕಿದು ಬುಲ್ಪುನಲೆನ ಮೇಯ್ಮುಟದು ತೂನಗ ಸುಡ್ಪಿನ ಜರ, ನಿಸಲುಡೊಂಜಿ ಗಾಯ, ಬೆರಿಟ್ಟು ದಡ್ಕೆ. ಪೋಡಿ ಪೋಡಿದೆ ಅಪ್ಪೆಡ ಪಂಡೊಲು. ಅಮ್ಮಜ್ಜಿನೊಟ್ಟುಗು ಪೇಂಟೆಗೆ ಪೋಪೆಂದು ಪಂಡಿನೇಕು ಪುಡ್ತು ನೂಕಿನೈಟ್ಟು ಬೂರ್ನಾಗ ತಡ್ಡಿ ತಾಗಂಡು. ಬುಲ್ತಿನೇಕ್ ಬೆರಿಕ್ಕ ಹಾಕಿರು, ಓ ಅವ್ವೆ ಕೋಲುಡು ತೂನಗ ಅವು ಪುಣ್ಕೆದಾಡರು. ಮಗಲಿನ ತರ್ಕೊಂದು ಉಪ್ಪಸ ಜೆತ್ತಿನ ರುಕ್ಕುಗು ಆನಿದೆ ಇರ್ಲು ಅನುದಿನ ತಲೆಕ ಇತ್ತಜಿ. ಇರ್ಲಿಡೀಲ ಅಲಚನೆ ಎತ್ತೆ ಸಿಂತೆ ಪಸಿತಾಪ. ಪುಂಜವೆಗು ಈತು ತಗ್ಗುಬಗ್ಗುದುಲ್ಲೆ, ಆಲ್ಮಲ್ಪುನ ಅವಮಾನನು ನಿಂಗೊಂದುಲ್ಲೆ, ಕೊರ್ಪಿನ ಕಷ್ಟನು ಸಹಿಸೊಂದುಲ್ಲೆ, ದುಃಖದ ಕೊದಿನು ಅನ್ಬೇಸೊಂದೇ ಮನದೀದು ಬೆನ್ಪೆ. ಬೆನ್ನಿದ ಬೇಲೆ ತೋಟದ ರಕೋಲೆ ಎನಡ್ದಾದೆ ನಡತೊಂದುಂಡು. ಈತಾದುಲ ಎನ ಒಂಜಿ ಬಾಲೆಗು ಈ ನಮುನೆದ ಸಿಕ್ಸೆನ, ಬೆರಿ ಪುಡಾವ್ನಂಚಿನ ಪೆಟ್ಟ. ಎನ ಅಮ್ಮೆರ್ನ ಇಲ್ಲಡು ಎಂಕ್ಲ ಎನ ಬಾಲೆಗ್ಲ ಬಂಜಿಗ ಅನುದಿನೋಲ ಅರೆಪತ್ತನೆ. ತಂಜಣ್ಣನೆ ಇರಸ್ತಿಗೆ ಗತಿ ಸೆಟ್ಟಿನನೆ. ಎನ ಬದುಕೇ ಹಾಳಾಂಡು, ಎನ ಬಾಲ್ಯದ ಗತಿಲ ಉಂದುವೆನ, ಬರೌದಾಂತನೆ ಅವು ಮಲ್ಲೆ ಆವೋಡ. ಅಲೆನ ನಮ್ಮುಂಡ ಎನ ಬಾಲೆ ಬೆಂದು ಬೆಂದದೇ ಸೈಯೋಡಾವು. ಇನಿ ಪುಡ್ತು ನೂಕಿನಾಲು ಎಲೆ ನಾಲಿ ಪೊಜಂಕೋಲು. ರುಕ್ಕುಗು ಒರಾನೆ ಮಗನ ದುರಂತ ಕಣ್ಣು ಕಟ್ಟೆಂಡು ಪೋಡಿಗೆ ಉರ್ಕೊಂಡು. ಎಂಕ್ ಎನ್ನ ಒಂದು ಉಪ್ಪುನು ಈ ಬಾಲೆ ಮಗಲು ಮಾತ್ರ, ಈ ಕಟುಕಿದಿಗು ಅವೆನ್ಲ ಬಲಿಕೊರಡಾವು. ಕರ್ಲ್ ಕುಂಬರ್ನಗ ತನ್ಕ ತಾನೇ ಪಣೊಂಡೋಲು, ಇಜ್ಜಿ ಯಾನ ಮಗಲೇನು ಒರ್ತ ನೋಡು, ಕಟುಕಿದಿನ ಕೈತಲಗು ಉಪ್ಪೇರನೇ ಬಲ್ಲಿ ದೂರ ಪೋವೋಡು. ಇರ್ಲಿಡಿ ಅಲಚನೆ ಮಲ್ತೊಂದಿತ್ತಿನಲೆಗ್ ಬೊಳ್ಪ ಅನಗ ಕತ್ತೆಲೆಡೊಂಜಿ ಮೆಂಚಿ ಮೆಣ್ಕಿಲ ಕಾಂಡು. ಆ ಮೆಂಚಿವು ರುಕ್ಕುನ ಬದುಕದ ಸಾದಿ ನನ್ನ ದಾದ ಅಪುಂಡು, ನನತ್ತ ಹೆಗ್ಗೆಡಿಕೇನುಗ.
1: ಈತೆ ನಾಟ ತುಳು ಕಾದಂಬರಿ ಓದುದ ಸರಣಿ ಮೂಡ್ದು ಬತ್ತಂಡು. ಕಾದಂಬರಿದ ಬರವು ಜಾನಕಿ ಬ್ರಹ್ಮಾವರ, ಬರವುಗು ಸ್ವರ ಅಕ್ಷತಾರಾಜ್ ಪೆರ್ಲ. ಈ ಹೆಗ್ಗೆ

0: ಕೋಸ್ಟಲ್ ವುಡ್ ಕಮ್ಮೆನ, ತುಳು ಚಿತ್ರಕಲತ್ತ ಸಾಲು ಸಮ್ಮನ.
1: ತುಳು ಚಿತ್ರರಂಗ ಮೆಲ್ಲ ಮೆಲ್ಲ ಪಜ್ಜದಿ ಒಂದು ಒಂಜೆಂಜೆ ಮುಟ್ಟುನು ಏರೊಂದು ಇನಿ ಕಾಣಗ ನಲ್ಪ ವರ್ಷದ ಅವಧಿ ಕರೆಂಟ್ ನಮ ಇತ್ತೆ ನಲ್ಪತ್ತ ಒಂಜನೇ ವರ್ಷದ ಕಾಲಗೊಟ್ಟುಡುಲ್ಲ. ಈತಿನಟ್ಟ ಬತ್ತಿನ್ಲ ನಲ್ಪನೇ ಸಿನಿಮಾ, ನಲ್ಪತ್ತೊಂಜನೇ ಸಿನಿಮಾ ಓರಿಯೊಡ್ದೋರಿ ಅಸಲ್. ಪನ್ನಗ ತುಳು ಚಿತ್ರರಂಗ ಎಂಚ ಆಮೆ ನಡಿಗೆ ಆಂಡ ಪನ್ನಗ ವರ್ಷಗೊಂಜಿ ಸಿನಿಮಾದ ಲೆಕ್ಕಾಚಾರನ್ನು ಪತ್ತೊಲಿ ಆಂಡಲ ಆ ಸಿನಿಮಲು ಪೂರ ಒಂಜಿ ಬಾರಿ ನೆನಪು ದೀಪು ನಂಚಿನ ಸಿನಿಮಲು ಬತ್ತಿತ್ತಂಡು ನಿಧಾನಗತಿಟ್ಟು ಮೆಲ್ಲ ಎಡೆಡ್ಡೆ ಸಿನಿಮಾ ನಿರ್ಮಾಣ ಮಲ್ತಿರು. ಈ ಒಂಜಿ ತುಳು ಚಿತ್ರರಂಗ ನನೊಂಜಿ ಮರ್ಗಿಲಿಗೆ ತಿರ್ಗಿನ ಸಮಯ ಅಂದು ಪನೊಳ್ಳಿ. ಈ ಒರಿಯೊಡ್ದೂರಿ ಅಸಲ್ ರಂಗಭೂಮಿ ಕ್ಷೇತ್ರಡ್ಲ ಭಾರಿ ಪುದರ್ಮಲ್ದನು. ನಾಟಕ ರಂಗಭೂಮಿಡ್ಲ ಒಂಜಿ ಬದಲಾವಣೆ ಕನತಿನ ನಾಟಕದ ಕತೆ. ಅವೇನು ಸಿನಿಮಾ ಮಲ್ಪಡು ಪಣದು ಭಾರಿ ಉಮೇದಡು ವಿಜಯ್ ಕುಮಾರ್ ಕುಡಿಯಲ್ ಬಯಲು ಭಾರಿ ಸಾಧನೆ ಬರೊಂದಿತ್ತಿರು. ನಲ್ಪತ್ತ ಒಂಜನೇ ಸಿನಿಮಾವಾದು ಒರಿಯೊಡ್ದೂರಿ ಅಸಲ್ ಸಿನಿಮಾ ನಮ್ಮ ದುಂಬು ಬತ್ತನು. ಈ ಸಿನಿಮಾ ದಾದಾ ಬದಲಾವಣೆ ಕಂತನ್ನು ಪಂಡಗ ರಂಗಭೂಮಿಡೆಂಚ ಬದಲಾವಣೆ ಕನತಂಡ. ಅವೇ ರೀತಿ ಸಿನಿಮಾ ರಂಗೋಗ್ಲ ತುಳು ಭಾಷೆ ಸಿನಿಮಾ ರಂಗಡೊಂಜಿ ಬೇತನೆ ಬದಲಾವಣೆ ನಮ್ಮ ತೂವರೆ ತೋಜುಂಡು. ಕಾರಣ ಕಥೆನೇ ಸಾಗೊಂದು ಪೋಪಿನತ್ತು ಕತೆ ತೊಟ್ಟುಗೂ ಹಾಸ್ಯಲ ಪನ್ನ ಹಾಸ್ಯ ಪ್ರಜ್ಞೆನು ಜನಕುಲು ಭಾರಿ ಆಸ್ವಾದಿಸುವರು, ಹಾಸ್ಯನು ಜನಕುಲು ಇಷ್ಟಪಡಿಪೇರು. ಸಿನಿಮಾ ಥಿಯೇಟರ್ಗೆ ಬತ್ತದ ತಿಳ್ತದ ಪೋಡು ಪನ್ಪಿನ ಉದ್ದೇಶ ಉಡ್ಲ. ಈ ಉರಿಯೊಡ್ದೋರಿ ಅಸಲು ಒಂಜಿ ಬೇತನೆ ಚಿತ್ರಕಥೆ ತರೂಪಡು ನಮ್ಮ ಕಣ್ಣ ದುಂಬು ಬತ್ತಣು. ಈ ಉರಿಯೊಡ್ದು ಒರಿ ಅಸಲು ಇತ್ತಿನಟ್ಟ ಬೈದಿನ ಸಿನಿಮಾಡ್ದು ಭಾರೀ ಮಲ್ಲ ಬಜೆಟ್ ಇಡು ನಿರ್ಮಾಣ ಆತನು. ಆತೆ ಅತ್ತ ಅಂದೆ ಈ ಸಿನಿಮಾ ಮಲ್ಲ ಮಟ್ಟದ ತುಳು ಚಿತ್ರರಂಗದ ಪ್ರೇಕ್ಷಕ ವರ್ಗನಲ್ಲ ಒಟ್ಟು ಕೂಡ ಅಂಡು. ಆತೆ ಅತ್ತಂದೆ ಕಾಸದ ಪಣವದಲ ಆರ್ಥಿಕಲ ಈ ತುಳು ಚಿತ್ರರಂಗಕ್ಕೂ ಮಲ್ಲ ಬಲೆ ಕೊರನೆ ಸಿನಿಮಾ ಉರಿಯೊಡ್ದುರಿ ಅಸಲ್. ಒಂದು ನಮ್ಮ ಡಿಜಿಟಲ್ ಕಾಲಲ ಬೊಕ್ಕ ರೀಲ್ದ ಕಾಲಲ ಈ ಹಂತೊಡ ನಡುವು ಸಾದಿಡಿತ್ತಿನ ಸಮಯವು. ಸೊ ಒಂದು ರೀಲ್ಡ್ಲ ರಿಲೀಸ್ ಆಂಡ್ ಡಿಜಿಟಲ್ ಮೀಡಿಯಾಡ್ಲ ರಿಲೀಸ್ ಆಂಡ್ ಒಂದು ಚಿತ್ರಮಂದಿರೋಡು ಅಪಗ ಮಹಲ್ದ ಕಾರ್ಬಾರ್ ಆತಿಚ್ಚಿದಿ ಚಿತ್ರಮಂದಿರೋಡು 175 ದಿನ ಒಂದು ಪ್ರದರ್ಶನ ಆತನು. ಒಂಜಿ ಸಿನಿಮಾ ತುಳು ಸಿನಿಮಾ ಆ ಕಾಲೋಡು 4 ಶೋಟು 175 ದಿನ ರನ್ ಆಪಿನ ಭಾರಿ ಒಂಜಿ ಹೆಗ್ಗಳಿಕೆ. ಅತ್ತ ಅಂದೆ ಈ ತುಳು ಚಿತ್ರ ಒಂಜಿ ಮಲ್ಲ ಅಡಿ ಗಟ್ಟಿ ಮಲ್ತಿನ ಸಿನಿಮಾ ಒರಿಯೊಡ್ದೋರಿ ಅಸಲು. ಮಾತ್ರ ತಂದೆ ನೆಟ್ಟು ಘಟಾನುಘಟಿ ಹಾಸ್ಯ ಕಲಾವಿದರು ನಟರು ನೆತ್ತ ತಾಂತ್ರಿಕ ವರ್ಗ ಮಸ್ತ್ ಬೆಳವಣಿಗೆ ಆತನು. ಗುರುಕಿರಣ್ ನಟನೆ ಮಲ್ದಿರು. ಆತ ತಂದೆ ನೆಟ್ಟು ಹಿಂದಿ ಸಿನಿಮಾದ ಹಿನ್ನೆಲೆ ಗಾಯಕರು ಪದ ಪಂತಿರು. ಆ ಪದಕುಲು ಪಾರಿ ಎಡ್ಡೆ ಒರಿಯೊಡ್ದೋರಿ ಅಸಲ್ದ ಪ್ರತಿಯೊಂಜಿ ಪದಕುಲ್ಲ ಕೇನ್ನಾಗ ನಂಕು ಕೆಬಿ ಇಂಪಾಪುಡು. ಅತ್ತಂದೆ ಸಾಹಿತ್ಯಬದ್ಧವಾದ ಸನ್ನಿವೇಶ ತಕ್ಕವಾದ ಪ್ರತಿ ಪದಕುಲ್ಲಾವು ಸಾಗೊಂದು ಪೋದು ಒರಿಯೊಡ್ದೂರಿ ಅಸಲು ಸಿನಿಮಾ ಇನಿಕ್ಲ ಜನಮಾನಸುಡು ಮದಪಂದೆ ಒರಿದುಣು. ಕಾರಣ ಆತೆಯಡ್ಡೆ ಸಿನಿಮಾ ಅಲ್ತಿಡದು ಬೊಕ್ಕ ಒಂಜೊಂಜಿ ಸಿನಿಮಾಲು ಬದಲಾವಣೆದೇ ಸಾದಿಡೆ ಮುಟ್ಟುಮಿತಾರದೆ ತೋಂಡು.

ಐದು ಬೊಕ್ಕ ಬತ್ತಿನ ಸಿನಿಮಾ ಬಂಗಾರದ ಕೊರಲು. ಒಂದೇನು ನಿರ್ಮಾಣ ಮಲ್ದಿನಾರು ರಾಮ್ ಶೆಟ್ಟಿ. ರಾಮ್ ಶೆಟ್ಟಿ ನಿಡ್ದುಂಬು 82-83 ಕಾಲೋಡು ಬದುಕರೆ ಬುಡ್ಲೆ ಬೊಕ್ಕ ದಾರದ ಸಿರೆ ಈ ಸಿನಿಮಾನು ಕೊರ್ದಿತ್ತೇರು. ತುಳು ಚಿತ್ರರಂಗ ಒಂಜಿ ನನೊಂಜಿ ಮರ್ಗಲ್ಗೆ ಮಿತರಂಡು ನೆಕ್ ನನ್ನಲ ಭವಿಷ್ಯ ಉಂಡು. ತುಳು ಚಿತ್ರರಂಗಕ್ಕೆ ಯಾನಲ ಒಂಜಿ ಕೊಡುಗೆ ಕೊರಡು ಪಣದ ಆರು ಭಕ್ತಿ ಪ್ರಧಾನ ಬಂಗಾರದ ಕುರಲು ಪನ್ಪಿನ ಒಂಜಿ ಸಿನಿಮಾನು ಕೊರಿಯರು. ಔಲ ಐಟ್ಲ ಏಳು ಪದಕುಲು ಇತ್ತು. ಆ ಪದಕುಲು ಭಾರಿ ಇಂಪು. ಉಂದುಲ ರೀಲ್ದ ಕಾಲದನೇ ಸಿನಿಮಾ. ಚಿತ್ರಮಂದರುಡ್ಲ ಮಹಲುಡ್ಲ ಈ ಸಿನಿಮಾ ಪ್ರದರ್ಶನ ಆತನು. ಅತ್ತ ಒಂದೇ ಒಂಜಿ ರೀಲ್ದ ಪೆಟ್ಟಿಗೆ ವಿದೇಶಗು ಪೋದು ಪ್ರದರ್ಶನಾತಿನ ಬಂಗಾರದ ಕುರಲು ಸಿನಿಮಾ. ಅಂಚನೆ ಒರಿಯಡ್ದೋರಿ ಅಸಲು ಸಿನಿಮಾ. ನಮ್ಮ ಕಡಲ ಆ ಕಡೆಕ್ಕೆ ತುಳು ಭಾಷೆದ ಸಿನಿಮಾ ಪೋಯಿನ ಕಾಲಘಟ್ಟ ಅವ್ವೇ ಒರಿಯಡ್ದೋರಿ ಅಸಲು ಬಕ್ಕ ಬಂಗಾರದ ಕುರಲು.

ಕೋಸ್ಟಲ್ ವುಡ್ ಕಮ್ಮೆನ ತುಳು ಚಿತ್ರಕಲತ್ತ ಸಾಲು ಸಮ್ಮನ ಕಾರ್ಯಕ್ರಮ ಕೇಂದರು ಕೇಂದು ಬತ್ತಿನ ಸ್ವರ ತಮ್ಮ ಲಕ್ಷ್ಮಣ ಮೆರೆನವು. ಪ್ರಸ್ತುತಿ ಬೊಕ್ಕ ನಿರ್ಮಾಣ ಲತೀಶ್ ಪಾಲ್ದಾನೆ. ನನ್ನ ಬರ್ಪೆ ವಾರದ ಹೆಗ್ಗಡೆ ತಿಕ್ಕಗ ಸೊಲ್ಮೆಲು.

ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಜಾಲಿ ಡೇಸ್ ಚಿತ್ರಕ್ಕಾಗಿ ಕಾರ್ತಿಕ್

ಮುಂದೆ ಕೇಳೋಣ ಜಯಂತ ಕಾಯ್ಕಿಣಿ ಸಾಹಿತ್ಯ ನೀಡಿರುವ ಮುಂಗಾರು ಮಳೆ ಚಿತ್ರದ ಗೀತೆ. ಉದಿತ್ ನಾರಾಯಣ್ ಮತ್ತು ಸುನಿಧಿ ಚೌಹಾಣ್ ದನಿಯಾಗಿರುವ ಈ ಗೀತೆಗೆ ಮನುಮೂರ್ತಿ ಅವರ ಸಂಗೀತವಿದೆ.

ಮುಂದೆ ಕೇಳೋಣ ಉದಿತ್ ನಾರಾಯಣ್ ಮತ್ತು ಅನುರಾಧ ಶ್ರೀರಾಮ್ ಹಾಡಿರುವ ಗಾಳಿಪಟ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಮುಂದೆ ಕೇಳೋಣ ಕೆಂಪೇಗೌಡ ಚಿತ್ರಕ್ಕಾಗಿ ವಿಜಯ ಪ್ರಕಾಶ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ಘೌಸ್ ಪೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳಿ ಮನು ಹಾಡಿರುವ ಉಪೇಂದ್ರ ಚಿತ್ರದ ಗೀತೆ ಸಾಹಿತ್ಯ ನೀಡಿದ್ದಾರೆ ಉಪೇಂದ್ರ ಹಾಗೂ ಸಂಗೀತ ಗುರು ಕಿರಣ್ ಅವರದ್ದು.

ಲಿ ಎಂಎಸ್ ಶೀಲಾ ಅವರ ಹಾಡುಗಾರಿಕೆ, ಪಕ್ಕವಾದ್ಯದಲ್ಲಿ ವಯಲಿನ್ ಬಿಯು ಗಣೇಶ್ ಪ್ರಸಾದ್, ಮೃದಂಗ ಎವಿ ಆನಂದ್, ಘಟ ಸುಕನ್ಯಾ ರಾಮಗೋಪಾಲ್. ಮೊದಲಿಗೆ ಕೇಳಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಚಕ್ರವಾಕ ರಾಗ ಆದಿತಾಳ ಗಜಾನನ ಯುತಂ.

ಕಾರ್ಯಕ್ರಮದ ಕೊನೆಯಲ್ಲಿ ಮೈಸೂರು ವಾಸುದೇವಾಚಾರ್ಯರ ರಚನೆ ನಾಗಸ್ವರಾವಳಿ ರಾಗ ಆದಿತಾಳ ರಾಮರಮಣ ನಾರಾಯಣ.

ಇದುವರೆಗೂ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಶೀಲಾ ಅವರ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಬಿಯು ಗಣೇಶ್ ಪ್ರಸಾದ್, ಮೃದಂಗ ಎವಿ ಆನಂದ್, ಘಟ ಸುಕನ್ಯಾ ರಾಮಗೋಪಾಲ್. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ, ಬಳಿಕ 12:05 ವನಿತಾ ವಿಹಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆರೋಗ್ಯ ತುರ್ತು ಪರಿಸ್ಥಿತಿ ಅಥವಾ ಸಾಂಕ್ರಾಮಿಕ ರೋಗಗಳು ಕಾಣಿಸಿಕೊಂಡರೆ ಅವುಗಳನ್ನು ತಕ್ಷಣ ಪತ್ತೆ ಹಚ್ಚಿ ವೇಗವಾಗಿ ಹತೋಟಿಗೆ ತರಲು ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಸಮನ್ವಯ ಕೇಂದ್ರ ಸ್ಥಾಪಿಸಲಾಗಿದೆ. ರಾಜ್ಯದ ಪ್ರತಿಯೊಬ್ಬರ ಆರೋಗ್ಯ ರಕ್ಷಣೆಗಾಗಿ ವಾರದ 7 ದಿನ ಹಾಗೂ ದಿನದ 24 ಗಂಟೆ ಈ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಬೃಹತ್ ಪ್ರಮಾಣದ ಸೇವೆಗಳನ್ನು ಒದಗಿಸಲು ದೇಶದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದ ಮೇಲೆ ಕೃತಕ ಬುದ್ಧಿಮತ್ತೆ ಹೇಗೆ ಕಾರ್ಯನಿರ್ವಹಿಸಬಹುದು ಎಂಬುದನ್ನು ಪ್ರದರ್ಶಿಸಲು ಭಾರತ ವಿಶಿಷ್ಟ ಮಾದರಿ ಸೃಷ್ಟಿಸಿದೆ ಎಂದು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ಹೇಳಿದ್ದಾರೆ. ಬೆಂಗಳೂರಿನ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಎವಿ ರಾಮರಾವ್

0: ಪ್ರತಿಯೊಬ್ಬರ ಆರೋಗ್ಯ ರಕ್ಷಣೆಗಾಗಿ ವಾರದ 7 ದಿನ ಹಾಗೂ ದಿನದ 24 ಗಂಟೆ ಈ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಬೃಹತ್ ಪ್ರಮಾಣದ ಸೇವೆಗಳನ್ನು ಒದಗಿಸಲು ದೇಶದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದ ಮೇಲೆ ಕೃತಕ ಬುದ್ಧಿಮತ್ತೆ ಹೇಗೆ ಕಾರ್ಯನಿರ್ವಹಿಸಬಹುದು ಎಂಬುದನ್ನು ಪ್ರದರ್ಶಿಸಲು ಭಾರತ ವಿಶಿಷ್ಟ ಮಾದರಿ ಸೃಷ್ಟಿಸಿದೆ ಎಂದು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ಹೇಳಿದ್ದಾರೆ. ಬೆಂಗಳೂರಿನ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಎವಿ ರಾಮರಾವ್ ಸಭಾಂಗಣದಲ್ಲಿ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026 ಉದ್ಘಾಟಿಸಿ ಅವರು ಮಾತನಾಡಿದರು. ಭಾರತ ಎಐ ಮಿಷನ್ ಸಾಮಾನ್ಯ ನಾಗರಿಕರಿಗೆ ಪ್ರಯೋಜನವನ್ನು ತರುವ ಗುರಿ ಹೊಂದಿದೆ ಎಂದರು. ಬೆಳಗಾವಿ ಜಿಲ್ಲಾ ತೋಟಗಾರಿಕೆ ಇಲಾಖೆ ವತಿಯಿಂದ 3 ದಿನಗಳ ಮಾವು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ನಗರದ ಕ್ಲಬ್ ರಸ್ತೆಯ ಹ್ಯೂಮ್ ಉದ್ಯಾನವನದಲ್ಲಿ ಆಯೋಜಿಸಲಾಗಿದೆ. ಬೆಳಗಾವಿ ಮಾವು ಬ್ರ್ಯಾಂಡ್ ಸೇರಿದಂತೆ ಸಾವಯವ ಮಾವು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ರಾಹುಲ್ ಶಿಂಧೆ ಉದ್ಘಾಟಿಸಿದರು. ಮಾವು ಮೇಳದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಮಹಾಂತೇಶ್ ಮುರಗೋಡ್.
1: ಬೆಳಗಾವಿ ಜಿಲ್ಲೆಯ ಮ್ಯಾಕ್ಸಿಮಮ್ ರೈತರಿಗೆ ಮಾವು ಬೆಳೆಗಾರಿಗೆ ನಾವು ಇಲ್ಲಿ 20 ಸ್ಟಾಲ್ ಅವ್ರನ್ನೇ ಇದಾವೆ. ರೇಟು ಸುಮಾರು 400-700 ರೂಪಾಯಿವರೆಗೆ ಡಿಫ್ರೆಂಟ್ ಕ್ವಾಲಿಟಿ ಮೇಲೆ ಅವರಿಗೆ ಮಾರಕ್ಕೆ ಹೇಳಿದ್ವಿ. ರೈತರು ಬೆಳೆದಿದ್ದು ಆರ್ಗ್ಯಾನಿಕ್, ಮತ್ತೆ ಈಗ ಯಾವಾಗ ನಾವು ಬೆಳಗಾವಿ ಬ್ರ್ಯಾಂಡ್ ಮಾಡಿದಿವಲ್ಲ, ಇದು ಪುಣಾ ಮುಂಬೈ ಎಲ್ಲ ಕಡೆನೂ ಹೊಂಟಿದೆ. ಹೊಸ ಮ್ಯಾಂಗೋ ಏನ್ ಬೆಳೀತಾರಲ್ಲ ಅವ್ರಿಗೆ ಏರಿಯಾ ಎಕ್ಸ್ಪೆನ್ಷನ್ ಅವರಿಗೆ 50% ಕೊಡ್ತೀವಿ. ನರೇಗಾದಾಗೂ ಕೊಡ್ತೀವಿ, ನಮ್ಮ NHM ಸ್ಕೀಮ್ ದಲ್ಲಿ ಕೊಡ್ತಾ ಇದೀವಿ, CHD ಸ್ಕೀಮ್ ದಲ್ಲಿ ಕೊಡ್ತಾ ಇದೀವಿ. ಇದ್ರ ಜೊತೆ ಅವ್ರ ರೈಪನಿಂಗ್ ಚೇಂಬರ್ ಬೇಕಾದ್ರೆ ಅದನ್ನು ಕೊಡ್ತೀವಿ, ಕ್ರೇಡ್ಸ್ ಕೊಡ್ತೀವಿ, ಆಮೇಲೆ ಕವರ್ಸ್ ಕೊಡ್ತೀವಿ, ಆಮೇಲೆ ಅವರಿಗೆ ಸೋಲಾರ್ ಟ್ಯಾಪ್ಸ್ ಕೊಡ್ತೀವಿ, ಕ್ಲೈಮೇಟಿಕ್ ಹಾಳಾದ್ರೂ ಸತ್ಯ ಇನ್ಸೂರೆನ್ಸ್ ಕವರ್ ಕೊಡ್ತಾ ಇದೀವಿ. ಅವರಿಗೆ 4,000 ರೂಪಾಯಿ ಒಂದು ಹೆಕ್ಟರಿ ಅವ್ರು ಕಟ್ಟಿದ್ರೆ 80,000 ತಮ್ಮ ಅಶ್ಯೂರ್ಡ್ ಅಮೌಂಟ್ ಬರ್ತಾ ಇದೆ.
0: 65,000 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ 15ನೇ ತಾರೀಖಿನಿಂದ ಮಾವು ಮಾರಾಟ ಮೇಳ ಆರಂಭವಾಗಲಿದೆ. ತೋಟಗಾರಿಕೆ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಆಶ್ರಯದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ 10 ದಿನಗಳ ಮಾವು ಮತ್ತು ಹಲಸು ಮೇಳಕ್ಕೆ ನಿನ್ನೆ ಚಾಲನೆ ದೊರೆತಿದೆ. ಆಧುನಿಕ ಕಾಲಘಟ್ಟದಲ್ಲಿ ಮನುಷ್ಯನಿಗೆ ಉತ್ತಮ ಆರೋಗ್ಯ ಮುಖ್ಯವಾಗಿದೆ, ಪರಂಪರೆ ಹಾಗೂ ಸಂಸ್ಕೃತಿಯ ಮೌಲ್ಯಗಳನ್ನು ಹೊಂದುವುದು ಕೂಡ ಅತ್ಯಗತ್ಯ ಎಂದು ಸುತ್ತೂರು ಶ್ರೀ ವೀರ ಸಿಂಹಾಸನ ಮಹಾಸಂಸ್ಥಾನ ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹೇಳಿದರು. ಮೈಸೂರು ನಗರದ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಸಭಾಂಗಣದಲ್ಲಿ ಸಾಗರ ತಾಲೂಕು ಹೆಗ್ಗೋಡು ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ಆಯೋಜಿಸಿದ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ, ಮಾರಾಟ ಹಾಗೂ ಕೊಡುಕೊಳ್ಳುವವರ ಸಮಾವೇಶಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಚರಕ ಸಂಸ್ಥೆಯ ದಶಕಗಳ ಕಾರ್ಯವನ್ನು ಶ್ಲಾಘಿಸಿದರು. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಆಂಧ್ರಪ್ರದೇಶದ ಪೆನುಗೊಂಡವರೆಗೆ 2,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಶಪಥ ರಸ್ತೆ ನಿರ್ಮಾಣ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ KH ಮುನಿಯಪ್ಪ ತಿಳಿಸಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗ ನಡೆಸಿದ 2025ನೇ ಸಾಲಿನ ಭಾರತೀಯ ಅರಣ್ಯ ಸೇವೆ IFS ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಹಳೆ ವಿದ್ಯಾರ್ಥಿ ಬಸವರಾಜ್ ಕೆಂಪವಾಡ ಅವರನ್ನು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ಅಭಿನಂದಿಸಿದ್ದಾರೆ. ರಾಜ್ಯದಲ್ಲಿ ಶ್ರೀಗಂಧದ ಮರ ಅಥವಾ ಗಿಡಗಳ ಕಳ್ಳತನ ತಡೆಯುವುದು ದೊಡ್ಡ ಸವಾಲಾಗಿದ್ದು, ಮರಗಳ್ಳತನ ತಡೆಯಲು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಬೆಂಗಳೂರು KSDL ಸಂಸ್ಥೆ ತಂತ್ರಜ್ಞಾನಿಗಳ ನೆರವು ಕೋರಿದೆ. ಕೈಗಾರಿಕೆಗಳ ಖಾತೆ ಸಚಿವ MB ಪಾಟೀಲ್ ಈ ವಿಷಯ ತಿಳಿಸಿ, ಪರಿಣಾಮಕಾರಿ ತಂತ್ರಜ್ಞಾನ ಆಯ್ಕೆಯಾದರೆ ಅನುಷ್ಠಾನದ ಸಂಪೂರ್ಣ ವೆಚ್ಚವನ್ನು KSDL ಭರಿಸಲಿದೆ ಎಂದು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಬೆಂಗಳೂರಿನ ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಸಂಸ್ಥೆ ಮೂಲಕ ಸರ್ವೆ ಕಾರ್ಯದ ಹಿನ್ನೆಲೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು, ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆ.

0: ಹತ್ತು ನಿಮಿಷಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ.
2: ಆಕಾಶವಾಣಿ ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ, ನಿರ್ವಹಣೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಿದ್ದಾರೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
3: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದಲ್ಲಿ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ರಚನೆ ಮತ್ತು ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡೀತಾ ಇದ್ದಾವೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶ್ರುತಿ ಅವರೇ.
4: ನಮಸ್ತೆ ಸರ್. ನಾನು ಯಲವಟ್ಟಿ ಗ್ರಾಮ ಪಂಚಾಯತಿಯಲ್ಲಿ LCRP ಆಗಿ ಕೆಲಸ ಕಾರ್ಯ ನಿರ್ವಹಿಸುತ್ತಿದ್ದೇನೆ. LCRP ಅಂದರೆ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಸ್ವಸಹಾಯ ಸಂಘಗಳ ರಚನೆ ಮತ್ತು ಅಲ್ಲಿ ಕಾರ್ಯನಿರ್ವಹಿಸೋದ್ರ ಬಗ್ಗೆ ಮತ್ತು ಸ್ವಸಹಾಯ ಸಂಘದ ಮಹಿಳೆಯರು ನಮ್ಮ ಒಂದು ಸ್ವಸಹಾಯ ಸಂಘದಲ್ಲಿ ಸೇರ್ಕೊಂಡ್ಬಿಟ್ಟು ಅವರು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅಂದರೆ ಅವರ ಅಭಿವೃದ್ಧಿಗೋಸ್ಕರ ನಮ್ಮಲ್ಲಿ ನಾವು ಕಡಿಮೆ ಬಡ್ಡಿಲಿ ಸಾಲ ಸೌಲಭ್ಯವನ್ನು ಒದಗಿಸ್ತಾ ಇದ್ದೀವಿ. ಅದರಿಂದ ಅವ್ರಿಗೆ ಏನು ಉಪಯೋಗ ಅಂತ ಅವರಿಗೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ ಸರ್. ನಾವು ಫಸ್ಟು ನಾವು 1-10 ಸಂಘದ ಸದಸ್ಯರು ಸೇರಿಬಿಟ್ಟು ಒಂದು ಸ್ವಸಹಾಯ ಸಂಘ ಅಂತ ರಚನೆ ಮಾಡ್ತೀವಿ ಸರ್. ಸ್ವಸಹಾಯ ಸಂಘಗಳು ನಮ್ಮಲ್ಲಿ ಫಸ್ಟು 5-15 ಸ್ವಸಹಾಯ ಸಂಘಗಳು ಸೇರಿಬಿಟ್ಟು ಒಂದು ವಾರ್ಡ್ ಸರ್. ಒಂದು ವಾರ್ಡ್ ಅಂದರೆ ನಮ್ಮ ಒಂದು ಗ್ರಾಮ ಪಂಚಾಯತಿಲಿ 5 ಒಟ್ಟು ಟೋಟಲ್ ಬರುತ್ತವೆ ಸರ್. ಒಂದು ಹಳ್ಳಿಲಿ ಒಂದು 10-15 ಸಂಘಗಳು ಇರ್ತವೆ, ಇನ್ನೊಂದು ಹಳ್ಳಿಲಿ ಒಂದು 10-15 ಸಂಘ ಇರ್ತವೆ. ಒಟ್ಟು 3 ಬರುತ್ತವೆ ಸರ್ ನಮಗೆ. ಯಲವಟ್ಟಿ ಗ್ರಾಮ ಪಂಚಾಯತಿಲಿ 3 5 ಮಾಡಿದೀವಿ ಸರ್. ಯಲವಟ್ಟಿಲಿ 3, ಲಕ್ಷಟಹಳ್ಳಿ 1, ಕಮಲಾಪುರ 1. ಅಂದರೆ ಕಮಲಾಪುರದಲ್ಲಿ ಸರಸ್ವತಿ ಸಂಜೀವಿನಿ ವಾರ್ಡ್ ಅಂತ, ಲಕ್ಷಟಹಳ್ಳಿಯಲ್ಲಿ ಕಾಮಧೇನು ಸಂಜೀವಿನಿ ವಾರ್ಡ್ ಅಂತ, ಯಲವಟ್ಟಿಲಿ ಶ್ರೀ ಗೌರಿ ಸಂಜೀವಿನಿ ವಾರ್ಡು, ಮತ್ತು ಮಹಾಲಕ್ಷ್ಮಿ ಸಂಜೀವಿನಿ ವಾರ್ಡು, ಮದರ್ ತೇರಸ ವಾರ್ಡ್ ಅಂತ. ಆ ವಾರ್ಡ್ಗಳಲ್ಲಿ 5-15 ಒಳಗೆ ಇರ್ತವೆ ಸರ್ SHGಗಳೆಲ್ಲ. ಟೋಟಲ್ SHGಗಳು 45 ಇದ್ದಾವೆ ಸರ್ ಗ್ರಾಮ ಪಂಚಾಯತಿಲಿ. ಇಬ್ಬರು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್. ಯಲವಟ್ಟಿಲಿ 3 ಸಂಬಂಧಪಟ್ಟಂಗೆ ಒಬ್ರು, ಲಕ್ಷಟಹಳ್ಳಿ ಕಮಲಾಪುರದಲ್ಲಿ 2 ಸಂಬಂಧಪಟ್ಟಂಗೆ ಒಬ್ರು. ಅಂದ್ರೆ ನಮ್ಮಲ್ಲಿ NRLM ಯೋಜನೆ ಅಂದ್ರೆ ರಾಷ್ಟ್ರೀಯ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಅಂತ ಸರ್. ಆ ಸಂಸ್ಥೆ ಅಡಿಯಲ್ಲಿ ನಾವು ಒಕ್ಕೂಟಗಳನ್ನು ರಚನೆ ಮಾಡ್ಕೊಂಡು ಒಕ್ಕೂಟದಲ್ಲಿ ವಾರ್ಡ್ಗಳನ್ನು ರಚನೆ ಮಾಡ್ಕೊಂಡು ವಾರ್ಡ್ಗಳಲ್ಲಿ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿಕೊಂಡು ಕೆಲಸ ಕಾರ್ಯ ನಿರ್ವಹಿಸ್ತಿದ್ದೀವಿ ಸರ್. ನಮ್ಮ ಮೇಲಿದ್ದ ಏನು ತಾಲೂಕು ಪಂಚಾಯತ್ ಇದ್ದ ನಮ್ಮ NRLM ಯೋಜನೆಯಿಂದ ನಮಗೇನು ಸ್ಕೀಮ್ ಬರ್ತವಲ್ಲ ಸರ್ ಯೋಜನೆಗಳು, ಅದನ್ನು ಸ್ವಸಹಾಯ ಸಂಘದ ಮಹಿಳೆಯರಿಗೆ ಒದಗಿಸ್ಕೊಡೋದು ಸರ್.
3: ಯೋಜನೆಗಳು ಅಂತಂದ್ರೆ ಏನು ಬರ್ತವೆ ಯೋಜನೆಗಳು?
4: ಯೋಜನೆ ಅಂದರೆ ಫಸ್ಟು ಅವರಿಗೆ ಕಡಿಮೆ ಬಡ್ಡಿಲಿ ಸಾಲ ಕೊಡೋದು ಸರ್. ನಮ್ಮಲ್ಲಿ 12% ಸರ್ ಬಡ್ಡಿ ಸಾಲ ಕೊಡ್ತೀವಿ ಸರ್ ಸ್ವಸಹಾಯ ಸಂಘದವರಿಗೆ. ಆ ಸಾಲ ಸೌಲಭ್ಯ ತಗೊಂಡು ಅವರು ಸ್ವಾವಲಂಬಿ ಆಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳಂಗೆ, ಅಂದರೆ ಈ ಪ್ರತಿಯೊಂದಕ್ಕೂ ಒಬ್ರು ಗಂಡಂದ್ರ ಹತ್ರ ಕೈ ಚಾಚಬೇಕು ಸರ್. 5 ಕೇಳಬೇಕು, 10 ಕೇಳಬೇಕಲ್ಲ, ಆ ರೀತಿ ಎಲ್ಲ ಬಿಟ್ಟು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಿ ಅಂತ ಮಹಿಳೆಯರಿಗೆ ಒಂದು ಸಂಘ ರಚನೆ ಮಾಡಿ ಸಂಘದಲ್ಲಿ ಸಾಲ ಸೌಲಭ್ಯ ಒದಗಿಸಿ ಅವ್ರು ಏನಾದರೂ ಅಭಿವೃದ್ಧಿ ಮಾಡ್ಕೊಳಕು, ಈಗ ಟೈಲರಿಂಗ್ ಆಗಲಿ, ಹಪ್ಪಳ ಸಂಡಿಗೆ ಮಾಡೋದಾಗಲಿ, ಬ್ಯಾಗ್ ಎಣೆಯೋದು, ಮ್ಯಾಟ್ ಎಣೆಯೋದು, ಮತ್ತು ಬಾಗಿಲು ತೋರಣಗಳನ್ನೆಲ್ಲ ಎಣೀತಾ ಇರ್ತಾರಲ್ಲ ಸರ್, ಅವ್ರನ್ನ ಗುರುತಿಸೋದು ಸರ್. ಗುರುತಿಸಿ ಅವರಿಗೆ ಕಡಿಮೆ ಬಡ್ಡಿಲಿ ಸಾಲ ಕೊಟ್ಟು ಅವ್ರನ್ನ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ,
3: ಆರ್ಥಿಕವಾಗಿ ಮೇಲೆ ಬರಲಿ,
4: ಆರ್ಥಿಕವಾಗಿ ಅವ್ರು ಸ್ವಾವಲಂಬಿ ಆಗಿ ಅವರು ದುಡಿಮೆ ಮಾಡ್ಕೊಳ್ಳಿ ಅಂತ ಆ ಉದ್ದೇಶ ಸರ್ ನಮ್ಮದು.
3: ಒಂದು ಹಳ್ಳಿಗೆ ಅಷ್ಟೇ ಸೀಮಿತ ಆಗಿದ್ದೀರಾ ಸಂಪನ್ಮೂಲ ವ್ಯಕ್ತಿಗಳಾಗಿ, ಅಥವಾ 3 ನಿಮ್ಮ ವ್ಯಾಪ್ತಿ ಒಳಗೆ ಬರ್ತಾವ?
4: 3 ನಮ್ಮ ವ್ಯಾಪ್ತಿಯಲ್ಲಿ ಬರ್ತವೆ ಸರ್. ಇಬ್ಬರೇ ಇದ್ದೀವಿ ಸರ್ ನಾವು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳು. ಅವರು ಒಂದು ಹಳ್ಳಿ ನೋಡ್ಕೊಂತಾರೆ, ನಮಗೆ 2 ಬಂದಿದ್ದೇವೆ ಸರ್. ಅಂದ್ರೆ ಕಮಲಾಪುರ, ಲಕ್ಷಟಹಳ್ಳಿ ನಾನು ನೋಡ್ಕೊಂತೀನಿ ಸರ್.
3: ಈಗ ನಿಮ್ಮನ್ನ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಅಂತೇಳಿ ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರು? ಸಂಘದಲ್ಲಿ ಏನಾದ್ರು ಇದ್ದು ಒಳ್ಳೆಯ ಒಂದು ಸ್ತ್ರೀಶಕ್ತಿ ಸ್ವಸಹಾಯ ಸಂಘದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಏನಾದರೂ ಮಾಡಿರೋದನ್ನ ಗುರುತಿಸಿ ಈಗ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ನಿಮ್ಮನ್ನ ತಗೊಂಡ್ರ?
4: ಹಾ ಸರ್, ನಿಜ. ನಾವು ಫಸ್ಟಿಗೆ ಸ್ವಸಹಾಯ ಸಂಘದಲ್ಲಿ ಒಂದು ಸಂಘ ರಚನೆ ಮಾಡ್ಕೊಂಡ್ವಿ ಸರ್.

0: ಸುಮಾರು ಒಂದು 25 ವರ್ಷದ ಸಂಘ ಸರ್. ಆ ಸಂಘದಲ್ಲಿ ನಾವು ಒಂದು 10-15 ಜನ ಆ ಸಂಘ ಮಾಡಿಬಿಟ್ಟು ಅವರೆಲ್ಲರಿಂದ ಏನು ಉಪಯೋಗ ಅಂದರೆ ಅವರು ಉಳಿತಾಯ ಕಟ್ಕೊಂತಾರೆ ಸರ್. 100 ರೂಪಾಯಿ ಆಯಿತು, 50 ರೂಪಾಯಿ ಆಯಿತು, ಇಲ್ಲ 200 ರೂಪಾಯಿನೋ ಅವರು ಉಳಿತಾಯ ಮಾಡ್ಕೊಂಡು ಆ ಉಳಿತಾಯದ ಹಣನ ಆಂತರಿಕ ಸಾಲವಾಗಿ 1 ರೂಪಾಯಿ ಬಡ್ಡಿ ಅಂದರೆ ಹೊರಗಡೆ ಎಲ್ಲ ಇವಾಗ 2 ರೂಪಾಯಿ ಬಡ್ಡಿ ಅಂತ ತಗೊಂತಾರೆ ಸರ್ ಹಣನ. ಏನಕ್ಕಾದರೂ ಬೇಕಪ್ಪ ಮನೆಗೆ, ಅದಕ್ಕೋಸ್ಕರ ಅವ್ರು ಬೇರೆ ಕಡೆ ಬೇಡ, ನಮ್ಮಲ್ಲೇ ಒಂದು ಸಂಘ ರಚನೆ ಮಾಡ್ಕೊಂಡು ನಾವೇ ಹಣನೇ ಉಳಿತಾಯ ಮಾಡ್ಕೊಂಡು ಅದೇ ಉಳಿತಾಯದ ಹಣನ ನಾವು ಆಂತರಿಕ ಸಾಲವಾಗಿ ತಗೋಬಹುದಲ್ಲ ಅಂತಂದು ಹೇಳಿ ಆಂತರಿಕ ಸಾಲ ತಗೊಂಡ್ಬಿಟ್ಟು ಏನಾದರೂ ಅವ್ರಿಗೆ ಅವಶ್ಯಕತೆ ಇದ್ರೆ ಹೈನುಗಾರಿಕೆನೇ ಆಗಲಿ ಏನಕ್ಕೋ ಕೃಷಿಗೆ ಹೊಲಕ್ಕೆ ಏನಾದರೂ ಉಪಯೋಗ ಆಗಂಗೆ ಸಾಲ ಸೌಲಭ್ಯ ತಗೊಂತಿದ್ದಾರೆ ಸರ್. ಹಂಗೆ ತಗೊಂಡ್ಬಿಟ್ಟು ಮಾಡ್ಕೊಂತಾರೆ ಸರ್. ನಾವು ಒಂದು ನಮ್ಮಲ್ಲಿ ನಮ್ಮ ಸಂಘರಚನೆ ಆದಾಗೆ ನಾವು ರೊಟ್ಟಿ ಮಾಡ್ತಿದ್ವಿ ಸರ್, ಕೈಲೇ ರೊಟ್ಟಿ ತಯಾರಿ ಮಾಡ್ತಿದ್ವಿ ಸರ್,
1: ಮಿಷಿನ್
0: ಇಲ್ಲ ಸರ್. ರೊಟ್ಟಿ ತಯಾರಿ ಮಾಡ್ಕೊಂಡು ನಾವು ಒಂದು ಸಂಘದಿಂದ ಈಗ ನಾವು ಒಕ್ಕೂಟ ಅಂತ ಹೇಳಿದ್ವಲ್ಲ ಸರ್, ಅದಕ್ಕೆ ಸಭೆಗಳಿದ್ದಾಗೆಲ್ಲ ಭಾಗವಹಿಸ್ತಿದ್ವಿ ಸರ್. ನಾವು ಆ ಭಾಗವಹಿಸೋದ್ರಲ್ಲಿ ನಾವು ಹಿಂಗೆ ಏನೋ ಮಾತಾಡ್ಕೊಂತ ಮೀಟಿಂಗ್ಗಳು ಅವ್ರು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡ್ಕೊಂತ ಮತ್ತೆ ಈಗ ರೊಟ್ಟಿ ಯಾವ್ಯಾವ ಸಂಘದಲ್ಲಿ ಏನೇನೋ ಕ್ರಿಯಾ ಆದಾಯ ಉತ್ಪನ್ನ ಚಟುವಟಿಕೆ ಮಾಡ್ತಿದ್ದೀರಾ ಅದನ್ನೆಲ್ಲ ಕೇಳ್ತಿದ್ರು ಸರ್. ನಾವು ಹೇಳ್ತಿದ್ವಿ ಹಿಂಗೆ ನಮ್ಮ ಸಂಘದಲ್ಲಿ ರೊಟ್ಟಿ ಮಾಡ್ತೀವಿ, ಇನ್ನೊಂದು ಸಂಘದಲ್ಲಿ ಉಪ್ಪಿನಕಾಯಿ ಮಾಡ್ತೀವಿ ಅಂತ ಆ ಥರ ಹೇಳ್ತಿದ್ರು ಸರ್. ಹಂಗಾಗಿ ಏನೋ ಈ ನಮ್ಮೂರಿಗೆ ಸೆಲ್ಸಿಯರ್ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಇದ್ದಿಲ್ಲ ಸರ್. ಹಾಗಾಗಿ ನಮ್ಮಲ್ಲೆಲ್ಲ ಇವರೇ ತಗೊಳ್ರಿ, ಇವ್ರು ಚೆನ್ನಾಗಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ಕೊಂತಿದ್ದಾರೆ, ಏನೋ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಏನಾದರೂ ಒಂದು ಉಪಯೋಗ ಮಾಡ್ತಾರೆ, ನಿಮ್ಮ ಮೇಲೆ NRLM ಯೋಜನೆಯಿಂದ ಬಂದಿರೋವೆಲ್ಲ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಕೊಡಿಸ್ತಾರೆ ಅನ್ನೋ ಉದ್ದೇಶಕ್ಕೆ ಆಯ್ಕೆ ಮಾಡ್ಕೊಂಡ್ರು ಸರ್.
1: ಈಗ ನೀವು ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಈಗ ನಿಮಗೇನಾದರೂ ಇದ್ರ ಬಗ್ಗೆ ತರಬೇತಿ ಈ ಥರ ಏನಾದರೂ ಕೊಡ್ತಾರ?
0: ಸ್ಟಾರ್ಟಿಂಗು ಮೊದಲು ತರಬೇತಿ ಕೊಟ್ಟಿರಲಿಲ್ಲ ಸರ್. ನಾನು ಇನ್ನೊಬ್ರು ಮೊದಲಿಗಿರೋ ಬೇರೆ ಪಂಚಾಯತಿಯಲ್ಲಿರೋ LCRPಗಳನ್ನು ನೋಡ್ಕೊಂಡು ನಾನು ಕೆಲಸ ಮಾಡ್ತಿದ್ದೆ ಸರ್. ಆಮೇಲೆ ನಮಗೆ ನಾನು 1-2 ವರ್ಷ ತರಬೇತಿ ಇಲ್ದಂಗೆ ಕೆಲಸ ಮಾಡಿದೆ ಸರ್. ಆಮೇಲೆ ನಮಗೆ ತರಬೇತಿ ಕೊಟ್ಟರು ಸರ್.
1: ಏನು ತರಬೇತಿ ಕೊಟ್ಟರು ನಿಮಗೆ?
0: ಅದೇ ಸಂಘ ರಚನೆ ಮಾಡುವುದು ಹೇಗೆ, ಸಂಘದಲ್ಲಿ ಸಂಘದ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಹೇಗೆ ಪ್ರೋತ್ಸಾಹಿಸಬೇಕು, ಮತ್ತೆ ಸಂಘ ರಚನೆ ಮಾಡೋದ್ರಿಂದ ಏನು ಉಪಯೋಗ ಅವರಿಗೆ, ಅಂದರೆ ನಮ್ಮ NRLM ಯೋಜನೆಯಿಂದ ಉದ್ದೇಶ ಏನು, ಅವ್ರಿಗೆ ಏನು ಮಾಹಿತಿ ಸಿಗ್ತತಿ, ಇದನ್ನೆಲ್ಲ ಹೇಳ್ಕೊಡೋದ್ರ ಬಗ್ಗೆ. ಮತ್ತೆ ಈಗ ನಮ್ಮಲ್ಲಿ ಸಾಲ ಕೊಡಬೇಕು ಅಂದರೆ ಅಗ್ರಿಮೆಂಟ್ಗಳು ಮಾಡ್ಕೊಂತೀವಿ ಸರ್. ನಾವು ಸರ್ಕಾರದಿಂದ ನಮಗೆ ಅಗ್ರಿಮೆಂಟ್ ಅಂತ ಕೊಟ್ಟಿರ್ತಾರೆ ಸರ್, ಅದನ್ನ ಅಗ್ರಿಮೆಂಟ್ ಮಾಡ್ಕೋಬೇಕು ಸರ್. ನಾವು ಎಷ್ಟು ಜನ ಇರ್ತಾರೋ ಅವ್ರ ಸಿಗ್ನೇಚರ್ ಎಲ್ಲ ಮಾಡಿಸ್ಬೇಕು, ಅವ್ರಿಗೆ ಏನಕ್ಕೆ ಸಾಲ ಕೊಡ್ತಾ ಇದ್ದಾರೆ, ನಮ್ಮಲ್ಲಿ ಬೇರೆ ಮದುವೆಗೆ ಮತ್ತೆ ಬೇಡಿಲ್ಲದ ವಿಚಾರಕ್ಕೆಲ್ಲ ಲೋನ್ ಕೊಡಲ್ಲ ಸರ್, ಅಂದರೆ ಸಾಲ ಒದಗಿಸಲ್ಲ. ಏನಾದರೂ ಕ್ರಿಯಾ ಚಟುವಟಿಕೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಮಾಡಿದಷ್ಟೇ ಲೋನ್ ಕೊಡ್ಬೇಕು ಅವರಿಗೆ.
1: ಈಗ ಕೃಷಿಗೆ ಆಗಿರ್ಬೋದು, ಹೈನುಗಾರಿಕೆ, ಗುಡಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಆಗಿರ್ಬೋದು, ಇಂತ ಉದ್ದೇಶಕ್ಕೆ ನೀವು ಲೋನ್ ಕೊಡಿಸ್ತಾ
0: ಸರ್ ಕೊಡಿಸ್ತೀವಿ.
1: ಈಗ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸಾಲ ತಗೊಳ್ಬೇಕಂತಂದ್ರೆ ಏನೆಲ್ಲ ಒಂದು ಕಡ್ಡಾಯವಾಗಿ ರೂಲ್ಸ್ಗಳೇನಾದ್ರು?
0: ಹಾ ಸರ್, ಸಂಘ ರಚನೆಯಾಗಿ ಕನಿಷ್ಠ ಅಂದ್ರೆ 1 ವರ್ಷ ಆಗಿರ್ಬೇಕು ಸರ್. ಆ ಸಂಘದಿಂದ ಒಂದು ಪಾಸ್ಬುಕ್ ಮಾಡಿಸಿರ್ಬೇಕು ಸರ್ ಬ್ಯಾಂಕಲ್ಲಿ, ಸಂಘದ್ದೇ ಒಂದು ಅಕೌಂಟ್ ಓಪನ್ ಮಾಡಿಸಿರ್ಬೇಕು. ಅದಾದ್ಮೇಲೆ 1 ವರ್ಷ ಆದ್ಮೇಲೆ ನಮಗೆ ಒಂದು ಲೋಕೋಸ್ ಆ್ಯಪ್ ಅಂತ ಇದೆ ಸರ್, ನಮ್ಮ ಫೋನಲ್ಲಿ ಹಾಕೊಟ್ಟಿದ್ದಾರೆ.
1: ಅಂದರೆ
0: ಲೋಕೋಸ್ ಅಂದರೆ ನಮ್ಮ ಸ್ವಸಹಾಯ ಸಂಘಗಳು ಏನಿದ್ದಾವಲ್ಲ ಸರ್, ಎಷ್ಟು ಸಂಘಗಳು ರಚನೆ ಆಗಿದ್ದಾವೆ, ಎಷ್ಟು ಜನ ಮೆಂಬರ್ ಸೇರಿದ್ದಾರೆ ಅಂತ ನಾವು ಫೋನಲ್ಲಿ ಎಂಟ್ರಿ ಮಾಡಬೇಕು ಸರ್.
1: ನಿಮ್ಮ ಅಧೀನದಲ್ಲಿ?
0: ನಮ್ಮ ಅಧೀನದಲ್ಲಿ, ಅದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿಗೆ ಹೋಗುತ್ತೆ ಸರ್. ನಾವು ಇಲ್ಲಿ ಏನು ಎಂಟ್ರಿ ಮಾಡ್ತೀವಲ್ಲ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ, ಅದು ಜಿಲ್ಲಾ ಮಟ್ಟಕ್ಕೂ ಹೋಗ್ತದೆ ಸರ್. ಸಬ್ಮಿಟ್ ಇರುತ್ತೆ ಸರ್ ಆನ್ಲೈನ್ ಎಂಟ್ರಿ ಎಲ್ಲ. ಆನ್ಲೈನ್ ಎಂಟ್ರಿ ಪ್ರಕಾರ ನಾವು 1 ವರ್ಷ ಆಗುವವರಿಗೆ ಅವ್ರಿಗೆ ಲೋನ್ ಕೊಡಲ್ಲ ಸರ್. ಮಿನಿಮಮ್ 1 ವರ್ಷ ಆಗಿರ್ಬೇಕು. ಅವರು ದಾಖಲಾತಿಗಳು ಏನಾದ್ರು ಇರಬೇಕು ಅಂದ್ರೆ ಅವರು ಒಕ್ಕೂಟದಲ್ಲಿ ಪುಸ್ತಕಗಳು ಇರ್ತವೆ, ನಡವಳೆ ಪುಸ್ತಕ, ಸಾಲ ಖಾತೆ ಪುಸ್ತಕ, ಸಾಲ ಮರುಪಾವತಿ, ಉಳಿತಾಯ ಖಾತೆ, ಜಮಾ ಖರ್ಚು ಅಂತ 5 ಪುಸ್ತಕಗಳನ್ನು ಬರೀಬೇಕು ಸರ್. ಅವರು ಪ್ರತಿನಿಧಿಗಳ ಆಗಿರ್ತಾರಲ್ಲ ಅವರು, ಆ ಪುಸ್ತಕಗಳ ನಿರ್ವಹಣೆ ಎಲ್ಲ ಸರಿ ಇರಬೇಕು ಸರ್. ಕರೆಕ್ಟ್ ಟೈಮ್ ಅಂದ್ರೆ ತಿಂಗಳ ತಿಂಗಳ ಮೀಟಿಂಗ್ ಆಗಿರೋದು, ಉಳಿತಾಯ ಹಣ ಕಟ್ಟಿರೋದು, ಅದನ್ನೆಲ್ಲ ಪ್ರತಿಯೊಂದು ಅವ್ರು ಬರೀಬೇಕು ಸರ್. ಎಲ್ಲ ಸದಸ್ಯರು ಕರೆಕ್ಟ್ ಟೈಮಿಗೆ ಬಂದು ಅಮೌಂಟ್ ಕಟ್ಟಿ ಸೈ ಮಾಡಿ ಹೋಗಿರ್ಬೇಕು ಸರ್. ಈ ತರ ಎಲ್ಲ ದಾಖಲಾತಿಗಳು ಇರ್ತವೆ ಸರ್. ಆಮೇಲೆ ಅವ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಒಂದು ಫೋಟೋ
1: ಕೊಡಬೇಕು
0: ಕೊಡಬೇಕು. ಆಮೇಲೆ ದಾಖಲಾತಿಗಳು, ನಾವು ಅಗ್ರಿಮೆಂಟ್ ಮಾಡಬೇಕಾದ್ರೆ ಎಲ್ಲ ಸಂಘದ ಸದಸ್ಯರು ಇರಬೇಕು ಸರ್. ನಾವೇನು ಇವಾಗ ಪುಸ್ತಕಗಳು ಹೇಳಿದ್ನಲ್ಲ ಸರ್, ಅವನ್ನೆಲ್ಲ ನೀಟಾಗಿ ಬರ್ದಿರಬೇಕು. ಅದಾದ್ಮೇಲೆ ನೆಕ್ಸ್ಟು ಎಲ್ಲ ಸಂಘದ ಸದಸ್ಯರ ಹತ್ರ ಒಪ್ಪಿಗೆ ತಗೊಂಡು ಅವರವೆಲ್ಲ ದಾಖಲಾತಿಗಳನ್ನು ಇಸ್ಕೊಂಡು ನಮಗೆ ಎಂಟ್ರಿ ಮಾಡಕ್ ಬೇಕು ಸರ್. ಅದು ಬಿಟ್ಟು ನಾವು ಲೋನ್ ಕೊಡ್ತೀವಿ ಸರ್ ಒಪ್ಪಿಗೆ ಇದ್ರೆ.
1: ಈಗ ನೀವು ಹೇಳಿದ್ರ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಪ್ರತಿ ತಿಂಗಳು ಸಭೆ ಮಾಡ್ತಾರೆ ಅಂತ ಹೇಳಿದ್ರ, ಆ ಸಭೆಯ ಉದ್ದೇಶ ಏನು, ಅದರಲ್ಲಿ ಏನೇನು ಚರ್ಚೆ ಮಾಡ್ತಾರೆ, ಇದ್ರ ಬಗ್ಗೆ ಹೇಳಿ.
0: ಸಭೆಯ ಉದ್ದೇಶ ಅಂದರೆ

0: ಸರ್, ನಮ್ಮ ಏನು ಜಿಲ್ಲಾ ಪಂಚಾಯತ್, ಸೆಕೆಂಡ್ ತಾಲೂಕ್ ಪಂಚಾಯತ್, ನಮ್ಮ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟಗಳಲ್ಲಿ ಅಂದ್ರೆ ಎನ್ ಆರ್ ಎಲ್ ಎಂ ಯೋಜನೆಗಳಿಂದ ಬಂದಿರೋ ಸ್ಕೀಮ್ ಈಗ ಹೇಳಿದ್ರಲ್ಲ ಸರ್, ನೀವು ರೊಟ್ಟಿ ಮಿಷಿನ್ ಆಗ್ಲಿ, ಹೈನುಗಾರಿಕೆಗಾಗಿ, ಕೃಷಿಗಾಗ್ಲಿ, ಕುರಿ ಸಾಕಾಣಿಕೆಗಳಿಗಾಗ್ಲಿ, ಏನಾದ್ರೂ ನಮ್ಮ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ಹಣ ಕೊಡ್ತಾರೆ ಸರ್. ಫಸ್ಟ್ ಸ್ವಸಹಾಯ ಸಂಘದಿರೋರಿಗೆ ಮಹತ್ವ ಜಾಸ್ತಿ ಸರ್, ಏನಾರ ಆಗ್ಲಿ ಆ ತರ ಮಹತ್ವ ಇರ್ತದಲ್ಲ ಸರ್, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಇನ್ನೊಂದು, ಮೊನ್ನೆ ಈಗ ಹೊಸದಾಗಿ ಕಾಫಿ ಕಿಯೋಸ್ಕೋ ಅಂತ ಒಂದು ಯೋಜನೆ ಬಂದಿತ್ತು ಸರ್. ಅಂದ್ರೆ ಸ್ವಸಹಾಯ ಸಂಘದಾಗಿರೋ ಮಹಿಳೆ ಮಿನಿಮಮ್ ಏನಿಲ್ಲ ಅಂದ್ರೆ ಸೆಕೆಂಡ್ ಪಿ ಯು ಆಗಿರ್ಬೇಕು ಅವ್ರದ್ದು. ಅವರು ನಮ್ಮ ಸುತ್ತಮುತ್ತ ಹಳ್ಳಿ ಅಂದ್ರೆ ಈಗ ಯಲವಟ್ಟಿ ಗ್ರಾಮ ಪಂಚಾಯತ್ ಅಲ್ಲ ಸರ್, ನಮ್ದು ಲಕ್ಷಟಳ್ಳಿ, ಕಮಲಾಪುರ, ಯಲವಟ್ಟಿ, ಅವು ಮೂರು ಹಳ್ಳಿಲಿ ಎಲ್ಲಾದ್ರೂ ಅವರು ಒಂದು ಕಾಫಿ ಸ್ಟಾಲ್ ಹಾಕಬೇಕು ಸರ್. ಅಂದ್ರೆ 2.5 ಲಕ್ಷ ಸಹಾಯಧನ ಸರ್ಕಾರದಿಂದ ಕೊಡ್ತಾರೆ ಸರ್ ಸರ್ ಅವರಿಗೆ ಅವರಿಗೆ ನೀಟಾ ರೆಡಿ ಮಾಡ್ಕೊಡ್ತಾರೆ ಸರ್ ಶೆಡ್, ಅದನ್ನೆಲ್ಲ ಅಂದ್ರೆ ಒಂದ್ ಸಂಘದಿಂದ ಒಬ್ಬರೇ ಆಯ್ಕೆ ಆಗಿರ್ತಾರೆ. ಅವರು ಬೆಂಗಳೂರಲ್ಲಿ ತರಬೇತಿ ಪಡ್ಕೊಂಡ್ ಬರ್ಬೇಕು ಸರ್. ಪಡ್ಕೊಂಡ್ಬಂದು
1: ತರಬೇತಿ ಪಡಿಬೇಕು ಅಂತಂದ್ರೆ ನೀವೇ ಕಳಿಸ್ತೀರಾ ಹೆಂಗೆ?
0: ಹಾ ಸರ್, ನಾವೇ ಆಯ್ಕೆ ಮಾಡಿ ಕಳಿಸ್ತೀವಿ ಸರ್. ಹೋಗ್ತಾರೆ ಅವರು
1: ಈಗ ಅವ್ರ ಖರ್ಚಿನಲ್ಲೇ ಹೋಗ್ಬೇಕಾಗುತ್ತಾ ತರಬೇತಿಗೆ?
0: ಇಲ್ಲ ಸರ್, ನಮ್ದು ಸರ್ಕಾರದಿಂದ ಕೊಡ್ತಾರೆ ಸರ್.
1: ಈಗ ಎಲ್ಲಾ ಸಂಘದ ಸದಸ್ಯರು ನಾವು ಹೋಗ್ತೀವಿ ಅಂತ ಮುಂದೆ ಬಂದ್ರೆ ಅವಾಗ ಹೆಂಗೆ
0: ಆಯ್ಕೆ ಇರ್ತೈತಿ ಸರ್? ಒಕ್ಕೂಟದ ತೀರ್ಮಾನ ಲಾಸ್ಟ್ ಆಗಿರುತ್ತೆ ಸರ್. ಈಗ ಕನಿಷ್ಠ ಅಂದ್ರೆ ಒಂದ್ 15 ಸಂಘದಲ್ಲಿ ನಮ್ಮ ಮಹಿಳೆಯರು ನೀವ್ ಅಂದಂಗೆ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಬಂದ್ರೆ ಎಲ್ಲಾ ದಾಖಲಾತಿಗಳನ್ನು ಇಸ್ಕಂತಾರೆ ಸರ್. ಸಂಘದ ರಚನೆ, ವಹಿವಾಟು, ಸಂಘದಲ್ಲಿ ಯಾವ ರೀತಿ ಸಂಘ ಚೆನ್ನಾಗಿ ಇದನ್ನ ಮಾಡ್ಕೊಂಡಿದ್ದಾರೆ ಅವರು, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಮ್ಮ ಒಕ್ಕೂಟದಲ್ಲಿ ತೀರ್ಮಾನಗಳು ಆಗ್ತವೆ ಸರ್. ಒಕ್ಕೂಟದಲ್ಲಿ ಇಸಿ ಕಮಿಟಿ ಮೆಂಬರ್ಸ್ ಅಂತ ಇರ್ತಾರೆ ಸರ್, ಅಧ್ಯಕ್ಷರು ಕಾರ್ಯದರ್ಶಿ ಇರ್ತಾರೆ ಸರ್, ಅವ್ರ ತೀರ್ಮಾನ ಲಾಸ್ಟ್ ಆಗಿರುತ್ತೆ ಸರ್. ಈಗ ಅವ್ರು ಎಷ್ಟೇ ಜನ ಬಂದ್ರು ಅವ್ರ ತೀರ್ಪು ಏನಿರ್ತೈತಲ್ಲ ಅದೇ ಲಾಸ್ಟ್ ಸರ್, ಅವ್ರು ಹೋಗ್ತಾರೆ.
1: ಅಂದ್ರೆ ಅಲ್ಲಿ ಎಷ್ಟು ಜನಕ್ಕೆ ಅವಕಾಶ ಇರುತ್ತೋ ಅಷ್ಟು ಜನ ನೀವು ಆಯ್ಕೆ ಮಾಡಿ ಕಳಿಸ್ತೀರ ನೀವು? ಆ ತರ ಎಲ್ಲ ತರಬೇತಿ ತಗೊಂಡ್ ಬಂದಿದ್ದಾರ?
0: ಹ್ಮ್, ಕೆಲವೊಂದೆಲ್ಲ ಬಂದಿದ್ದಾರೆ ಸರ್. ಈಗ ಅಕ್ಕ ಕೆಫೆ ಅಂತ ಕೇಳಿದಿರಲ್ಲ ಸರ್, ಅದು ನಮ್ ಗೌರ್ಮೆಂಟ್ ಸ್ಕೀಮ್ ಸರ್. ಅದು ಅದು ಸ್ವಸಹಾಯ ಸಂಘದ ಮಹಿಳೆಯರೇ ಮಾಡ್ತಿರೋದು ಸರ್. ದಾವಣಗೆರೆಯಲ್ಲಿ, ಹರಿಹರದಲ್ಲಿ ಆಗಿದೆ ಸರ್. ಸ್ವಸಹಾಯ ಸಂಘದ ಮಹಿಳೆಯರು ಕನಿಷ್ಠ ಒಂದ್ 5-6 ಜನ ತರಬೇತಿ ಪಡ್ಕೊಂಡ್ಬಂದು ಅವರಿಗೂ ಎಲ್ಲ ಹಿಂಗೆ ಸರ್ಕಾರದಿಂದ ಹಣ ಎಲ್ಲ ಸ್ಯಾಂಕ್ಷನ್ ಆಗಿ ಅವ್ರಿಗೊಂದು ಅಕ್ಕ ಕೆಫೆ ಅಂತ ಮಾಡಿಕೊಟ್ಟು ಅವರು ಎಲ್ಲ ಉದ್ಯೋಗ ಪಡ್ಕೊಂಡು ದುಡಿಮೆ ಮಾಡ್ಕೊಂತಿದ್ದಾರೆ ಸರ್.
1: ಎಲ್ಲ ಒಂದ್ ಕಡೆ ಅವ್ರಿಗೆ ಒಂದು ಉದ್ಯೋಗ ಆಯ್ತು, ಆದಾಯನೂ ಅವ್ರಿಗೆ ತಂದ್ಕೊಟ್ಟು ಎಲ್ಲ ಒಂದ್ ಕಡೆ ಅವರ ಒಂದು ಜೀವನ ಮಟ್ಟ ಸುಧಾರಣೆ ಆಗಿದೆ ಅಂತ
0: ಸರ್. ಆಗಿದೆ.
1: ಇನ್ನು ಬೇರೆ ಬೇರೆ ಏನೇನು ಯೋಜನೆಗಳನ್ನ ನೀವು ಕೊಡಿಸಿದ್ರೆ?
0: ಈಗ ಅಕ್ಕ ಕೆಫೆ ಒಂದಾಗಿದೆ ಸರ್, ಇದು ಕಾಫಿ ಕಿಯೋಸ್ಕ್ ಅದೊಂದು ಬಂದಿದೆ, ಮತ್ತೆ ಹೈನುಗಾರಿಕೆದು, ಟೈಲರಿಂಗ್ ಇಂದು ಎಲ್ಲ ಬರ್ತವೆ ಸರ್. ಅಣಬೆ ಸಾಕಾಣಿಕೆ ಅವನ್ನೆಲ್ಲ ತರಬೇತಿ ಕೊಡಿಸ್ಬಿಟ್ಟು ಅವ್ರ ಕಾಲ ಮೇಲೆ ಅವ್ರ ನಿಂತ್ಕೊಂಡಂಗೆ ಮಾಡ್ತೀವಿ ಸರ್. ಇನ್ನೊಂದು, ಈಗ ತರಬೇತಿ ಪಡ್ಕೊಂಡು ಅವ್ರು ಮಾಡ್ಬೇಕು ಸರ್, ಈ ಕೆಲವೊಂದು ಮಹಿಳೆಯರೆಲ್ಲ ಮಾಡಲ್ಲ
1: ತರಬೇತಿ. ನೀವು ಪ್ರೋತ್ಸಾಹ ಮಾಡಬೇಕು, ಈ ತರ ಎಲ್ಲ ಒಳ್ಳೆಯ ಒಂದು ಯೋಜನೆ ಇದು, ಇದರಿಂದ ಇಷ್ಟೆಲ್ಲ ಆದಾಯ ತಗೋಬಹುದು, ನಾವು ಜೀವನವನ್ನ ಕಟ್ಟಿಕೊಳ್ಳಬಹುದು ಅಂತ ಹೇಳಿ ನೀವು ಸಲಹೆ ಮಾಡ್ಬೇಕು.
0: ಮಾಡ್ತೀವಿ ಸರ್, ನಮ್ಮಲ್ಲಿ ನಮ್ಮ ಸರ್ಗಳೆಲ್ಲ ಇದಾರೆ ಸರ್, ಸರ್ಗಳು, ಮೇಡಮ್ ಅವರೆಲ್ಲ ಬಂದು ನಮ್ಮ ಮಾಹಿತಿ ಕಡಿಮೆ ಅನ್ಸಿದ್ರು ಅವ್ರನ್ನ ಕರ್ಸ್ಬಿಟ್ಟು ಅವ್ರಿಗೆ ಮಾಹಿತಿ ಕೊಡಿಸ್ತೀವಿ ಸರ್. ನಾವು ಅವಾಗೆಲ್ಲ ಪಡ್ಕೊಂತಿದ್ದಾರೆ ಸರ್, ಅಂದ್ರೆ ಇವಾಗ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಮಿಲೆಟ್ಸ್ ಎಲ್ಲ ಅಂದ್ರೆ ಸಿರಿಧಾನ್ಯಗಳದ್ದೆಲ್ಲ ಮಾಡ್ತಿದ್ದಾರೆ ಸರ್ ಸ್ವಸಹಾಯ ಸಂಘದರು. ಅವ್ರಿಗೆ ಬ್ರ್ಯಾಂಡಿಂಗ್ ಲೇಬಲ್ ಎಲ್ಲ ಮಾಡಿಸ್ಬಿಟ್ಟು ಅವ್ರ ದಾವಣಗೆರೆಯಲ್ಲಿ ಒಂದು ಮಾರಾಟ ಮಳಿಗೆ ಅಂತ ಮಾಡಿಬಿಟ್ಟು ಅದರಲ್ಲಿ ಮಾರಾಟ ಮಾಡಿಸ್ತಿದ್ದಾರೆ ಸರ್, ಅದು ನಡೀತಿದೆ.
1: ಈಗ ನೀವು ಹೇಳಿದ್ರ ಸಿರಿಧಾನ್ಯಗಳು ಅಂತ ಹೇಳಿದ್ರ, ನಿಮ್ಮ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ ಯಾಕೆ ಇವತ್ತಿನ ದಿನದಲ್ಲಿ ಸಿರಿಧಾನ್ಯಗಳಿಗೆ ಹೆಚ್ಚು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀರಾ?
0: ಇವಾಗ ರೀಸೆಂಟ್ ಮಾಡ್ತಿರೋದು ಸರ್ ಅದನ್ನ, ಮೊನ್ನೆ ಈಗ ಹೊಸದಾಗಿ ಅಂದ್ರೆ 1 ವರ್ಷ ಆಯ್ತು ಸರ್, ಅಂಜನಾ ದೇವಿ ಸಂಘ ಅಂತ ರಚನೆ ಆಗಿದೆ. ಆ ಸಂಘದ ಮಹಿಳೆಯರು ಸಿರಿಧಾನ್ಯಗಳದೆಲ್ಲ ಸೇರ್ಬಿಟ್ಟು ಒಂದ್ ಮಿಲೆಟ್ಸ್ ಅಂತ ಮಾಡ್ತಿದ್ದಾರೆ ಸರ್. ಅವ್ರನ್ನ ನಾವು ಗುರುತಿಸ್ಬಿಟ್ಟು ಅವರಿಗೆ ಈಗ ಬ್ರ್ಯಾಂಡಿಂಗ್ ಲೇಬಲ್ ಮಾಡಿಸ್ಲಿಕ್ಕೆ ಹೇಳಿದೀವಿ ಸರ್. ಅವ್ರು ಮಾಡಿಸ್ಬಿಟ್ಟು ಅವರಿಂದ ನಾವು ಅದನ್ನ ಉತ್ಪನ್ನಗಳನ್ನೆಲ್ಲ ತಗೊಂಡ್ಬಿಟ್ಟು ನಾವೇನ್ ಮಾರಾಟ ಮಳಿಗೆ ಅಂತ ಇದೆಯಲ್ಲ ಸರ್, ಈಗ ಅಲ್ಲಿ ಕೊಡ್ತೀವಿ ಸರ್. ಅವ್ರದ್ದು ಏನ್ ರೇಟ್ ಇರುತ್ತಲ್ಲ ಆ ಪ್ಯಾಕೆಟ್ ಮೇಲೆ, ಬ್ರ್ಯಾಂಡಿಂಗ್ ಲೇಬಲ್ ಅಂದ್ರೆ ಒಂದ್ ಪ್ಯಾಕೆಟ್ ನೀಟಾಗಿ ಕಾಣ್ಬೇಕು ಸರ್, ಅದು ಅದನ್ನೆಲ್ಲ ರೆಡಿ ಮಾಡಿಸ್ಬಿಟ್ಟು ಅವ್ರು ಕೊಟ್ರೆ ಈಗ ನೋಡೋರಿಗೂ ಆಕರ್ಷಣವಾಗಿರ್ಬೇಕು ಸರ್ ಅದು ತಗೋಣಕ್ಕೆ.
1: ಗುಣಮಟ್ಟ
0: ಗುಣಮಟ್ಟ ಹೇಗಿರುತ್ತೋ ಏನೋ ಅಂತ ಅದನ್ನೆಲ್ಲ ತಯಾರಿ ಮಾಡಿಬಿಟ್ಟು ಕೊಡಿಸ್ತಿದ್ವಿ ಸರ್. ನಾವು ಮಾರಾಟ ಮಾಡ್ಸಕ್ಕೆ ರೆಡಿ ಮಾಡಿದೀವಿ ಸರ್, ಅವ್ರದ್ದು ಇನ್ಮೇಲ್ ಸ್ಟಾರ್ಟ್ ಆಗ್ಬೋದು ಸರ್.
1: ಅಂದ್ರೆ ಅಲ್ಲೆಲ್ಲ ಸಿರಿಧಾನ್ಯಗಳನ್ನ ಜಾಸ್ತಿ ಬೆಳೀತಾ ಇದ್ದಾರ?
0: ಇಲ್ಲ ಸರ್, ತಗೊಂಡ್ ಬಂದ್ಬಿಟ್ಟು ಮಾಡ್ತಿದ್ದಾರೆ. ರಾಗಿ ಇಲ್ಲಿ ರಾಗಿ ಮಲ್ಟ್ ಅಂತ ಹೇಳ್ತಾರಲ್ಲ ಸರ್, ಅಂದ್ರೆ ಕಾಳುಗಳೆಲ್ಲ ಹಾಕ್ಬಿಟ್ಟು ರಾಗಿಯಿಂದ ಅದೇ ಮಿಲೆಟ್ಸ್ ಅಂತ ಮಾಡಿ ಸಿರಿಧಾನ್ಯದ ಬಗ್ಗೆ ಮಾರಾಟ ಮಾಡ್ತಿದ್ದಾರೆ ಸರ್. ಬೇರೆ ಕೆಲವೊಂದ್ ಸಂಸ್ಥೆಗಳೆಲ್ಲ ಮಾಡ್ತಿದ್ದಾರೆ ಸರ್. ಅವರು ನಮ್ಮ ಎನ್ ಆರ್ ಎಲ್ ಎಂ ಯೋಜನೆಯಲ್ಲಿ ಬರ್ಲಿ, ಸ್ವಸಹಾಯ ಸಂಘದಾಗ ಇರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹೇಳಿದೀವಿ ಸರ್ ಅವ್ರಿಗೆ.

0: ಈಗ ಸಾಕಷ್ಟು ಕಡೆ ನಾವು ನೋಡಿದ್ದೇವೆ, ಈಗ ಸಿರಿಧಾನ್ಯಗಳನ್ನೇ ಬೆಳೆದು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ ಅವರೆಲ್ಲ ಬೈ ಪ್ರಾಡಕ್ಟ್ ಅಂದರೆ ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ನೀವು ಹೇಳಿದ ಹಾಗೆ ಗುಣಮಟ್ಟದ ಪ್ಯಾಕೆಟ್ ಮಾಡಿ ಮಾರಾಟ ಮಾಡಿ ಸಾಕಷ್ಟು ಆದಾಯ ಗಳಿಸ್ತಾ ಇದ್ದಾರೆ. ಅಂದರೆ ಈ ನಿಟ್ಟಿನಲ್ಲಿ ನೀವು ಅವರಿಗೆ ಸಲಹೆ ಕೊಡಬೇಕು, ನಿಮ್ಮ ಜಮೀನುಗಳು ಇದ್ದರೆ ನಿಮ್ಮಲ್ಲೇ ಸಿರಿಧಾನ್ಯಗಳು ಬೆಳೀರಿ ಅಂತ ಹೇಳಿ.
1: ಮಾಡ್ತಾರೆ ಸರ್, ಅಂದ್ರೆ ಇವಾಗೆಲ್ಲ ಗದ್ದೆ ಸರ್ ಜಾಸ್ತಿ ಅಲ್ಲಿ.
0: ನಿಮ್ ಕಡೆ?
1: ನಮ್ ಕಡೆ ಗದ್ದೆ ಅಡಿಕೆ. ಈಗ ಬೇರೆ ಅಂದ್ರೆ ವರ್ಷಕ್ಕೊಂದ್ ಬೆಳೆ ಇರುತ್ತಲ್ಲ ಸರ್, ಬೆದ್ಲು ಅಂತಾರಲ್ಲ, ಆತರ ಜಮೀನಲ್ಲಿ ಮಾತ್ರ ನೀವೇ ಹೇಳ್ದಾಗೆ ಕಾಳು ಕಡಿ ಎಲ್ಲ ಬೆಳೆದ್ಬಿಟ್ಟು ಅವ್ರ ಸಿರಿಧಾನ್ಯ ಅವ್ರಿಗೆ ಮಾರಾಟ ಮಾಡಕ್ ಅವಕಾಶ ಇನ್ನು ಜಾಸ್ತಿ ಇರುತ್ತೆ ಸರ್. ನಮ್ಮಲ್ಲಿ ಗದ್ದೆ ಇರೋದ್ರ ನೀರಾವರಿ ಸೈಡ್ ಇರೋದ್ರಿಂದ ಕಡಿಮೆ ಸರ್. ಅದು ಅವರೆಲ್ಲ ಕೊಂಡ್ಕೊಂಡ್ಬಿಟ್ಟು ಸಂಘದ ಮಹಿಳೆಯರು ಏನೋ ನಾವು ಮನೇಲಿ ಸುಮ್ನೆ ಇರಬಾರ್ದಪ್ಪ, ನಾವು ಒಂದು ಸಂಘದಲ್ಲಿ ಇದೀವಿ, ಏನಾದ್ರೂ ಒಂದು ಉದ್ಯೋಗ ಮಾಡೋಣ ಅಂತ ಎಲ್ಲ ಮಾತಾಡ್ಕೊಂಡು ಸಂಘದಲ್ಲಿರೋ ಸದಸ್ಯರು ಮಾರಾಟ ಮಾಡ್ತಿದ್ದಾರೆ ಸರ್.
0: ಈಗ ಸಾಕಷ್ಟು ಸಂಘಗಳಿಗೆ ನೀವು ಲೋನ್ ಕೊಡಿಸ್ತೀರಾ ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ, ಅವ್ರು ಪುನಃ ಆ ಲೋನ್ ಅನ್ನ ಕಟ್ಟಬೇಕು ಅಂತಂದ್ರೆ ಈಗ ಒಂದ್ಸಲ ನೀವು ಸಾಲ ತಗೊಂಡ್ರೆ ಇಷ್ಟು ತಿಂಗಳೊಳಗೆ ಅಥವಾ ಇಷ್ಟು ವರ್ಷದೊಳಗೆ ಪುನಃ ಅದನ್ನ ಸಾಲ ಕಟ್ಟಬೇಕು ಅಂತೇಳಿ. ಈಗ ಜಮೀನು ಇದ್ದಂಥವ್ರು ಇರ್ತಾರೆ, ಇಲ್ಲದೇ ಇರತಕ್ಕಂಥವ್ರು ಇರ್ತಾರೆ. ಹಣ ಹೊಂದಿಸ್ಬೇಕಂತಂದ್ರೆ ಸಂಘಕ್ಕೆ ಕಟ್ಟಬೇಕಂತಂದ್ರೆ ಈಗ ಅವ್ರಿಗೆ ಕೆಲವರಿಗೆ ಕಷ್ಟ ಆಗ್ಬೋದು, ಕೆಲವರಿಗೆ ಸುಲಭ ಆಗಬಹುದು. ಈಗ ಅಂಥವ್ರಿಗೆ ಯಾವ ರೀತಿ ನೀವು ಸಲಹೆ ಕೊಡ್ತೀರಾ? ಈಗ ಜಮೀನು ಇಲ್ಲ ಅಂದ್ರೆ ನೀವೇನು ಸಾಲ ತಗೋಕ್ಕೆ ಹೆದರಬೇಡ್ರಿ, ಈಗ ಇಷ್ಟೆಲ್ಲ ಉಪಕಸುಬುಗಳಾಗಿ ನೀವು ಮಾಡಬಹುದು ಅಂತೇಳಿ ಉಪಕಸುಗಳ ಬಗ್ಗೆನೂ ನೀವು ಮಾಹಿತಿ ಕೊಡ್ತಾ ಇದೀವಿ ಅಂತ ಹೇಳಿದ್ರ. ಈಗ ಜೇನು ಸಾಕಾಣಿಕೆ, ಹೈನುಗಾರಿಕೆ, ಅಣಬೆ ಕೃಷಿ ಬಗ್ಗೆನೆಲ್ಲ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರ. ಅಂದ್ರೆ ಎಲ್ಲೇ ಒಂದ್ ಕಡೆ ಈ ಸಂಘದ ಸದಸ್ಯರು ಈಗ ನಾವು ಸಂಘದಲ್ಲಿ ಸೇರ್ಕೊಂಡ್ವಿಪ್ಪ ಹಣ ಕಟ್ಟಬೇಕು ಅಂತೇಳಿ ಅವ್ರ ಮನಸ್ಸಿನಲ್ಲಿ ಇರುತ್ತೆ, ಅಲ್ಲಿ ನಿರುದ್ಯೋಗ ಅನ್ನುವಂಥದ್ದನ್ನ ನಾವು ಹೋಗಲಾಡಿಸ್ಬೋದಾ?
1: ಹೋಗಿಸ್ಬೋದು ಸರ್. ಯಾವ ತರ ಅಂದ್ರೆ ಅದ್ ಮುಂಚೆ ಹೇಳಿದೆ ಸರ್ ನಿಮಗೆ, ಹೈನುಗಾರಿಕೆ ಕೃಷಿಗೆ ಸ್ವ ಉದ್ಯೋಗ ಅಂದ್ರೆ ಅಂಗಡಿ ವ್ಯಾಪಾರ ಈ ತರ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇರೋದಂದ್ರ ಅವ್ರಿಗೆ ಮಾತ್ರ ಸಾಲ ಸೌಲಭ್ಯ ಕೊಡ್ರಿ ಅಂತ ನಮ್ಮಲ್ಲಿ ಹೇಳಿರೋದು ಸರ್. ಹಾಗಾಗಿ ನಾವು ಹೆಚ್ಚಿಗೆ ಏನ್ ಮಾಡ್ತೀವಪ್ಪ ಅಂದ್ರೆ ನಮ್ಮಲ್ಲಿ ಜಾಸ್ತಿ ಹೈನುಗಾರಿಕೆ ಹೆಚ್ಚು ಸರ್.
0: ನಿಮ್ಮ ಭಾಗದಲ್ಲಿ
1: ಹೈನುಗಾರಿಕೆ ಆಕಳು ಖರೀದಿ ಮಾಡ್ಬಿಟ್ಟು ಅದನ್ನ ಹಾಲು ಹಾಕಿ ಅದ ದುಡಿಮೆ ಬಂದಿರುತ್ತಲ್ಲ ಸರ್, ಬಂದಿರತಕ್ಕಂತ ಹಣದಲ್ಲಿ ಅವರು ಮನೆತನ ನಿಭಾಯಿಸ್ಕೊಂಡು ನಮ್ಮಲ್ಲಿ ಕಂತ್ ಕಟ್ತಾರೆ ಸರ್. ಕಂತು ಯಾವ ರೀತಿ ಎಷ್ಟು ತಿಂಗಳು ಅಂತ ಹೇಳಿದ್ರಲ್ಲ ಸರ್, ಒಂದ್ ವರ್ಷ ಇಲ್ಲ ಎರಡು ವರ್ಷ, 24 ಕಂತು ಇಲ್ಲ 12 ಕಂತು ಒಂದ್ ವರ್ಷಕ್ಕೆ ಈ ತರ ಮಾಡ್ತೀವಿ ಸರ್. ಎರಡು ವರ್ಷ ಮೇಲೆ ನಾವು ಕೊಡಲ್ಲ ಸರ್, ಕಡಿಮೆ ಇಂಟ್ರೆಸ್ಟ್ ಬೀಳುತ್ತೆ, ಕಟ್ಕಂತ ಹೋಗ್ತಾರೆ ಸರ್.
0: ಅಂದ್ರೆ ತಿಂಗಳಿಗೊಮ್ಮೆ ಕಂತನ್ನ ಕಟ್ಟಬೇಕು?
1: ತಿಂಗಳಿಗೆ ಒಂದ್ಸರಿ ಕಂತ್ ಕಟ್ತೀವಿ. ನಾವು ಪ್ರತಿ ತಿಂಗಳು 18ನೇ ತಾರೀಕು ಮೀಟಿಂಗ್ ಮಾಡ್ತೀವಿ ಸರ್, ಅವತ್ತೇ ನಮ್ದು CIF ಸಾಲ ಬಿಡುಗಡೆ ಮಾಡ್ತೀವಿ ಸರ್, ಚೆಕ್ಕು ಸಂಘ ಸದಸ್ಯರ ಮಹಿಳೆಯರಿಗೆ ಕೊಟ್ಬಿಟ್ಟು ಅವತ್ತಿನ ದಿನನೇ ಲೋನ್ ಎಲ್ಲ ಅವ್ರಿಗೆ ಹೋಗ್ತತಿ ಸರ್. ನೆಕ್ಸ್ಟ್ ಮಂತ್ ಇದ್ದ 18ನೇ ತಾರೀಕಿನ ಒಳಗಡೆ ಅಮೌಂಟ್ ಕಟ್ಟಿಸ್ತೀವಿ ಸರ್.
0: ಅಂದ್ರೆ ಎಲ್ಲ ಒಂದ್ ಕಡೆ ಅವ್ರಿಗೆ ದುಡ್ಡು ಇಲ್ಲ ಅಂದ್ರ ಅವ್ರಿಗೆ ಏನಾದ್ರೂ ಕೆಲಸ ದುಡ್ಡದಾದ್ರೂ ತಂದು ಕಟ್ತಾರಲ್ವಾ?
1: ಕಟ್ತಾರೆ ಸರ್.
0: ಒಂದ್ ಕಡೆ ಈ ತರ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ನಮ್ಮ ಅಂದ್ರೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇರೋದ್ರಿಂದ ಅವ್ರಿಗೆ ಒಂದ್ ಕಡೆ ಉದ್ಯೋಗನ ಸಿಗುತ್ತೆ, ಜೊತೆಗೆ ಆರ್ಥಿಕವಾಗಿ ಅವ್ರ ಮೇಲ್ ಬರಕು ಒಂದು ಕಾರಣ ಅಂತ ಹೇಳ್ತೀರಾ?
1: ಹ್ಞೂ ಸರ್. ಫಸ್ಟ್ ಮೊದ್ಲೆಲ್ಲ ಹಳ್ಳಿಗಳಲ್ಲಿ ಹೆಣ್ಮಕ್ಳೆಲ್ಲ ಯಾರು ಹೊರಗೆ ಹೋಗ್ತಿರ್ಲಿಲ್ಲ ಸರ್, ಅಂದ್ರೆ ಹೆಣ್ಮಕ್ಳು ಯಾರು ಹೊರಗಡೆ ಹೋಗ್ಬಾರ್ದು, ಗಂಡ್ ಮಕ್ಳು ಅಷ್ಟೇ ದುಡಿಮೆ ಮಾಡ್ಕೊಂಬಂದು ನಿಮ್ನೆಲ್ಲ ಸಾಕ್ಬೇಕು ಅಂತಿದ್ರು ಸರ್. ಇವಾಗ ಆತರ ಅಲ್ಲ ಸರ್, ಪ್ರತಿಯೊಬ್ಬ ಮಹಿಳೆಯನು ನಾವು ದುಡಿಮೆ ಮಾಡ್ಬೇಕು, ನಾವು ಸ್ವಾವಲಂಬಿ ಆಗ್ಬೇಕು, ನಾವು ಸ್ವಾವಲಂಬಿ ಆಗಿ ನಮ್ ಬದುಕ್ ನಾವು ಕಟ್ಕೋಬೇಕು ಅಂತ ಪ್ರತಿಯೊಬ್ರು ಮಹಿಳೆಯಲ್ಲೂ ಈಗ ಆಸಕ್ತಿ ಇದೆ ಸರ್. ಸ್ವಸಹಾಯ ಸಂಘ ಮಾಡ್ಕೊಳಕ್ ಹೊರಗ್ ಬಂದಿದ್ದಾರೆ ಅಂದ್ರೆ ಅವ್ರು ಒಂದ್ ಬದುಕು ಕಟ್ಕೊಂತ ಇದ್ದಾರೆ ಅಂತಾನೆ ಅರ್ಥ ಸರ್. ಅವ್ರದ್ದು ಉಳಿತಾಯದ ಹಣ ಅವ್ರು ಕೂಡಿಟ್ಕೊಂಡು ಅವ್ರು ಏನೋ ಅದ್ರಲ್ಲಿ ಬಂದಿರ್ತಕ್ಕಂತ ಉಳಿತಾಯದ ಹಣವನ್ನ ಸಾಲ ತಗೊಂಡು ಆ ಸಾಲ ತಗೊಂಡು ಆ ಸಾಲದಿಂದ ಬಂದಿರತಕ್ಕಂತ ಹಣವನ್ನು ಏನಕ್ಕೋ ಒಂದು ಹೂಡಿಕೆ ಮಾಡಿ ಅದರಿಂದ ಬಂದಿರತಕ್ಕಂತ ಲಾಭದಿಂದ ಅವ್ರ ಕಟ್ಕೊಂತ ಇದ್ದಾರೆ ಸರ್.
0: ಈಗ ಮೊದ್ಲೆಲ್ಲ ನೋಡಿದ್ರೆ ಈಗ ನಮಗೆ ಹಣ ಬೇಕು ಅಂತಂದ್ರೆ ಇದ್ದಂತವ್ರ ಹತ್ರ ಹೋಗ್ತಾ ಇದ್ವಿ ಅವತ್ತಿನ
1: ಸರ್. ಅವಾಗೆಲ್ಲ ಊರಲ್ಲಿ 2 ರೂಪಾಯಿ ಬಡ್ಡಿ ಅಂತೆ, 3 ರೂಪಾಯಿ ಬಡ್ಡಿ ಅಂತೆ, ಹಿಂಗೆ ಏನಕ್ಕಾದ್ರೂ ತಕ್ಷಣ ಬೇಕಪ್ಪ ಅಂದ್ರೆ ಏನು ನಮಗೆ ಹಸಿವಿರುತ್ತೆ ಸರ್. ಇವಾಗ ಅವ್ರು 8 ರೂಪಾಯಿ ಬಡ್ಡಿ ಆದ್ರೂ ನಾವು ತಗೋಬೇಕಾಗಿತ್ತು ಸರ್. ಇವಾಗ ಆತರ ಅಲ್ಲ ಸರ್, ಮೇನ್ ಸಂಘಗಳು ಮನುಷ್ಯ ಇವಾಗ ನಮಗೆ ಸಾಲ ಬೇಕು ಅಂದ ತಕ್ಷಣ ಫಸ್ಟ್ ತಲೆ ಬರೋದ್ ಸಂಘ, ನನ್ನ ಸಂಘದಲ್ಲಿ ಇದ್ದೀನಪ್ಪ, ನಾನು ಸಂಘದಲ್ಲಿ ಸಾಲ ಬರೆಸ್ತೀನಿ, ಕಡಿಮೆ ಬಡ್ಡಿ ಬೀಳುತ್ತೆ, ಅದ್ರಲ್ಲಿ ಬಂದಿರತಕ್ಕಂತ ಹಣವನ್ನು ನಾವು ಏನಕ್ಕಾದ್ರೂ ಉಪಯೋಗ ಮಾಡ್ಕೋಬಹುದು. ಈಗ ಯಾರು ಯಾರ ಮನೇಲಿ ಸಾಲ ಕೇಳಕ್ ಹೋಗಲ್ಲ ಸರ್, ಫಸ್ಟ್ ಸಂಘದಲ್ಲೇ ಕೇಳೋದು. ಮನೇಲಿ ಬೇಡ ಅಂದ್ರೂ ಮನೇಲಿರೋ ಯಜಮಾನ್ರನ್ನ ಅತ್ತೆರ್ನ ಮಾವರ್ನ ಒಪ್ಪಿಸ್ಬಿಟ್ಟಾದ್ರೂ ಫಸ್ಟ್ ಸಂಘಗಳಲ್ಲಿ ಸಾಲ ಕೇಳ್ತಾರೆ ಸರ್.
0: ಈಗ ಹೆಚ್ಚಾಗಿ ಈಗ ಹಳ್ಳಿಗಳಲ್ಲಿ ಅಂತಂದ್ರೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಒಂದು ಮಹಿಳೆಯರು ಅಂತಂದ್ರೆ ಎಲ್ಲ ರೈತ ಮಹಿಳೆಯರನ್ನ ಇರ್ತಾರಲ್ವಾ?
1: ಸರ್.
0: ಈಗ ಕೃಷಿ ಬಗ್ಗೆ ಏನು ಮಾಹಿತಿ ಕೊಡ್ತೀರಾ? ಈಗ ನೀವು ಈ ಥರ ಬೆಳೀರಿ, ಈ ಥರ ಬೆಳೆದ್ರೆ ಈ ಥರ ನಾವು ಆದಾಯವನ್ನು ತಗೊಳ್ಬೋದು,

0: ದಿನನಿತ್ಯ ಆದಾಯ ತಂದುಕೊಡುವಂಥ ಬೆಳೆಗಳು ಇದ್ದಾವೆ. ಈಗ 3 ತಿಂಗಳಿಗೊಮ್ಮೆ ಆದಾಯ ಕೊಡುವಂಥ ಬೆಳೆಗಳು ಇದ್ದಾವೆ, ವಾರ್ಷಿಕವಾಗಿ ಕೊಡುವಂಥ ಬೆಳೆಗಳು ಇದ್ದಾವೆ. ಅಂದರೆ ಈ ನಿಟ್ಟಿನಲ್ಲಿ ಅವ್ರಿಗೆ ಗೊತ್ತಾಗಬೇಕಂತಂದ್ರೆ ಕೃಷಿ ಪ್ರವಾಸಗಳು ಈ ಥರ ಕರ್ಕೊಂಡು ಹೋಗ್ತಾರಲ್ವಾ?
1: ಹಾಂ ಸರ್, ಕರ್ಕೊಂಡು
0: ಆ ಥರ ಏನಾದರೂ ಕರ್ಕೊಂಡೋಗಿದ್ರೆ ನೀವು ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ.
1: ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ನಾವು ಕರ್ದ್ಕೊಂಡು ಹೋಗಿಲ್ಲ ಸರ್, ನಮ್ಮಲ್ಲಿ ಕೃಷಿ ಸಖಿ ಅಂತ ಆಯ್ಕೆ ಮಾಡ್ಕೊಂಡಿದ್ದೀವಿ.
0: ಓಹೋ,
1: ಒಕ್ಕೂಟದಲ್ಲಿ ಈಗ ನಾವ್ ಹೆಂಗೆ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಯ್ಕೆ ಆಗಿದೀವಲ್ಲ ಸರ್, ಅದೇ ರೀತಿ ಅಂದ್ರೆ ಹೈನುಗಾರಿಕೆ ಬಗ್ಗೆ, ಕೃಷಿ ಬಗ್ಗೆ, ಕೃಷಿ ಸಖಿ ಪಶು ಸಖಿ ಅಂತ ಆಯ್ಕೆ ಮಾಡ್ಕೊಂಡಿದೀವಿ ಸರ್. ಮತ್ತೆ ಬಿಸಿ ಸಖಿ ಅಂದ್ರೆ ಈಗ ಬ್ಯಾಂಕ್ ಅಲ್ಲೇ ಹೋಗ್ಬಿಟ್ಟು ಈಗ ಹಣ ಬಿಡಿಸ್ಕೋಬೇಕಲ್ಲ ಸರ್, ವಯಸ್ಸಾದ್ರೆ ಈಗ ಆಗಲ್ಲ, ಅಲ್ಲೇ ಊರಲ್ಲೇ ಬಿಡಿಸ್ಕೊಂತಾರೆ ಅನ್ನೋ ಉದ್ದೇಶಕ್ಕೆ ಬಿಸಿ ಸಖಿಗಳನ್ನು ಆಯ್ಕೆ ಮಾಡ್ಕೊಂಡಿದೀವಿ ಸರ್. ಕೃಷಿ ಸಖಿ ಇರ್ತಾರಲ್ಲ ಸರ್, ಅವರು ಮಾಹಿತಿ ಕೊಡ್ತಾರೆ ಸರ್ ಅವರಿಗೆ, ಈ ತರ ಬೆಳೆಗೆ ಈ ತರ ಮಾಡಿದ್ರೆ ಇದು ಜೀವಾಮೃತ, ಘನಾಮೃತ, ಬೀಜಾಮೃತ ಅವರಿಗೆಲ್ಲ ತರಬೇತಿ ಕೊಡಿಸಿದ್ದಾರೆ ಸರ್. ಆ ತರಬೇತಿ ಪಡ್ಕೊಂಡ್ಬಿಟ್ಟು ಅವರು ಸ್ವಸಹಾಯ ಸಂಘಗಳಿಗೆ ಭೇಟಿ ಕೊಟ್ಟು ಸ್ವಸಹಾಯ ಸಂಘದಲ್ಲಿರುವ ಮಹಿಳೆಯರಿಗೆ ಅವರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸರ್.
0: ಅಂದ್ರೆ ಒಟ್ಟಾರೆ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿದ್ರೆ ಸಾಕಷ್ಟು ಅನುಕೂಲ ಅಂತ ಹೇಳ್ತೀರಾ?
1: ಹಾ ಸರ್, ಸಾಕಷ್ಟು ಇದೆ ಸರ್, ತುಂಬಾ ಜನ ಪಡ್ಕೊಂಡು ಇದ್ದಾರೆ ಸರ್. ಎಲ್ಲಾ ಮಹಿಳೆಯರು ಸ್ವಸಹಾಯ ಸಂಘಕ್ಕೆ ಸೇರಿ ನಮ್ಮ ಯೋಜನೆ ಅಡಿಲಿ ಸರ್ಕಾರದಿಂದ ಬರುವಂತಹ ಉಪಯೋಗಗಳನ್ನ ಪಡ್ಕೊಳ್ರಿ ಅಂತ ತಿಳಿಸಕ್ ಇಚ್ಛೆ ಪಡ್ತೀನಿ ಸರ್ ನಾನು.
0: ಈಗ ರೈತರಿಗಾಗಿ ಸಾಕಷ್ಟು ಸರ್ಕಾರದ ಯೋಜನೆಗಳು ಇದ್ದಾವೆ, ಈಗ ರಾಜ್ಯ ಸರ್ಕಾರದ್ದಾಗಿರ್ಬೋದು, ಕೇಂದ್ರ ಸರ್ಕಾರದ್ದಾಗಿರ್ಬೋದು, ಇವೆಲ್ಲ ನಮಗೆ ಗೊತ್ತಾಗಬೇಕು ಅಂತಂದ್ರೆ ನಮ್ಮ ಮಹಿಳಾ ಸದಸ್ಯರಿಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸೇರ್ಪಡೆ ಆದ್ರೆ ಅಂದ್ರೆ ಇವೆಲ್ಲ ಯೋಜನೆಗಳು ನಿಮ್ಮ ಮುಖಾಂತರ ಗೊತ್ತಾಗ್ತವೆ, ಆಗ ಅವರು ಅವನ್ನೆಲ್ಲ ಯೋಜನೆಗಳನ್ನ ಪಡ್ಕೊಂಡು ಅವ್ರು ಎಲ್ಲೋ ಒಂದ್ ಕಡೆ ಆರ್ಥಿಕವಾಗಿ ಮೇಲೆ ಬರಬಹುದು ಅಂತ ಹೇಳ್ತೀರಾ?
1: ಹಾ ಸರ್, ಬರಬಹುದು, ಬರ್ಲಿ ಅನ್ನೋದೇ ಉದ್ದೇಶ ಸರ್. ಸಾಕಷ್ಟು ನಮಗೆ ಗೊತ್ತಿರೋ ಅಂತ ಮಾಹಿತಿ ಸಂಘಗಳಲ್ಲಿ ಭೇಟಿ ಕೊಟ್ಟು ಹೇಳ್ತೀವಿ ಸರ್. ಪ್ರತಿಯೊಬ್ರು ಈಗ ಸಂಘದಲ್ಲಿ ನಮ್ದು ಸಭೆ ಇರುತ್ತಲ್ಲ ಸರ್, ನಾವು ಮನೆ ಮನೆ ಭೇಟಿ ಕೊಟ್ಟು ನಮಗೆ ಬಂದ್ರೆ ಅದು ಯೋಜನೆ ಬಗ್ಗೆ ನಾವು ಮಾಹಿತಿ ತಿಳಿಸ್ತಾ ಇರ್ತೀವಿ ಸರ್ ಅವರಿಗೆ. ಬರ್ಲಿ, ಬಂದು ನಮ್ಮ ಯೋಜನೆ ಬಗ್ಗೆ, ಅದ್ರ ಉಪಯೋಗ ಬಗ್ಗೆ ತಿಳ್ಕೊಳ್ಳಿ ಅನ್ನೋದೇ ನನ್ನ ಆಸೆ ಸರ್.
0: ಒಳ್ಳೆದು ಶ್ರುತಿಯವರೇ. ಇಲ್ಲ ತನಕ ಈ ಒಂದು ಸ್ತ್ರೀ ಶಕ್ತಿ ಸಂಘಗಳ ರಚನೆ ಮತ್ತು ಅವುಗಳ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ಇದ್ದಾವೆ ಅನ್ನುವಂಥ ನಿಟ್ಟಿನಲ್ಲಿ ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
2: ಥ್ಯಾಂಕ್ ಯು ಸರ್, ಧನ್ಯವಾದ.
3: ಇದುವರೆಗೂ ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ, ನಿರ್ವಹಣೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದವರು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು UM ಮರುಳಸಿದ್ದೇಶ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಭಾಷೆಯ ಆಳಕ್ಕಿಳಿದು ಅಕ್ಷರಗಳ ಬೆನ್ನತ್ತಿದವರು, ಉಪಭಾಷೆಗಳ ಸೊಗಡನ್ನು ಸಂಶೋಧನೆಯ ಕನ್ನಡಿಯಡಿ ಜಗತ್ತಿಗೆ ತೋರಿದವರು, ಕೊಂಕಣಿ ಭಾಷಾ ಸಂಸ್ಕೃತಿಯ ರಕ್ಷಣೆಗಾಗಿ ಜ್ಞಾನದ ದೀವಿಗೆ ಹಚ್ಚಿದ ಮಹಾನ್ ಸಂಶೋಧಕರು, ವಿದ್ವಾಂಸರಾದ ಡಾಕ್ಟರ್ ಬಿ ದೇವದಾಸ್ ಪೈ.
2: ಆಡುಭಾಷೆ ಹೇಳಿದಾಗ ತುಂಬಾ ವ್ಯತ್ಯಾಸ ಇರುತ್ತೆ. ಕನ್ನಡದಲ್ಲಿ ಆದ್ರೂ ಈಗ ಗುಲ್ಬರ್ಗದಲ್ಲಿ ಮಾತಾಡುವುದು ನಮ್ಗೆ ಏನು ಅರ್ಥ ಆಗುದಿಲ್ಲ. ಹಾಗೆ ಭಾಷೆಯಲ್ಲಿ ಅದು ವೈವಿಧ್ಯತೆ ಇರುವುದು ಸಹಜ. ಅದೇ ಸಹಜತೆ ಇಲ್ಲಿ ತರಗತಿಯಲ್ಲಿ ಬರ್ತಿತ್ತು. ಒಬ್ಬೊಬ್ರು ಒಂದೊಂದು ತರ ಮಾತಾಡ್ತಿದ್ರು. ಎಂಎಯ ಪ್ರಥಮ ಉದ್ದೇಶ ಅದೇ ಆಗಿತ್ತು, ಎಲ್ಲರನ್ನು ಅರ್ಥ ಮಾಡಿಕೊಳ್ಳೋದು, ಎಲ್ಲ ಉಪಭಾಷೆಗಳನ್ನು ಅರ್ಥ ಮಾಡಿಕೊಂಡು ಪ್ರಮಾಣಬದ್ಧವಾಗಿ ಒಂದು ಬರೆಯುವಂತ ಸ್ಥಿತಿಗೆ ತಲುಪುವುದು ಆಗ್ಬೇಕಿತ್ತು.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ, ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಪ್ರಿಯ ಕೇಳುಗರೆ,
1: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಡಿಎಸ್ ಕರ್ಕಿ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿ ನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ ಕೊಂಡೊಯ್ಯುತ್ತದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
3: 100.3 FM ಫೋನ್ ಇನ್ ಟೆಲಿಕ್ವಿಜ್.
2: May 19 ಪ್ರತಿ ಮಂಗಳವಾರ ರಾತ್ರಿ 9:30 10:30
4: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ May 12 ಮಂಗಳವಾರ ಬೆಳಗ್ಗೆ 10:00 to 11:30.
2: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿಕ್ವಿಜ್ ಸ್ಪರ್ಧೆಗೆ ಅವಕಾಶ.
3: ಕರೆ ಮಾಡಿ ಸರಿಯುತ್ತರ ನೀಡಿ ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2219999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000
2: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
4: ನೆನಪಿಡಿ, ಕರೆ ಮಾಡಿ. ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ May 12 ಮಂಗಳವಾರ ಬೆಳಗ್ಗೆ 10:00 to 11:30.
3: 100.3 FM ಫೋನ್ ಇನ್ ಟೆಲಿಕ್ವಿಜ್, ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.
5: ಕೇಳುಗರೇ, ಇಂದು 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ. ಬಳಿಕ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ.
6: ಕೇಳಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ ಹಾಗೂ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವ

0: ರಾಜ್ ಅವರೊಂದಿಗೆ ಸಂದರ್ಶನ. ಹಾಗಾದರೆ ಬನ್ನಿ ಮೊದಲಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ.
1: ಡಾಕ್ಟರ್ ನಟರಾಜ್ ಅವರೇ ನಮಸ್ಕಾರ.
2: ಸರ್ ನಮಸ್ತೆ ಸರ್.
1: ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ಮಹಿಳೆಯರಲ್ಲಿ ಕಂಡುಬರುವಂತಹ ಗರ್ಭಕಂಠದ ಕ್ಯಾನ್ಸರ್ ಹಾಗಂದ್ರೆ ಏನು, ಹಾಗೂ ಇದರ ಒಂದು ಮಹತ್ವ ಏನು, ಹಾಗೂ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಪರಿಸ್ಥಿತಿ ಹೇಗಿದೆ, ಹಾಗೂ ಇದರ ವಿರುದ್ಧ ಹೋರಾಡುವುದಕ್ಕಾಗಿ ಒಂದು ರೀತಿಯ ಲಸಿಕಾ ಅಭಿಯಾನವನ್ನು ಕೂಡ ಆಯೋಜಿಸಲಾಗ್ತಾ ಇದೆ ಅಂತ ಕೇಳಿದ್ದೀವಿ. ಮೊದಲಿನ ಪ್ರಶ್ನೆ ಅಂತಂದ್ರೆ ಈ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಏನು ಹಾಗೂ ಅದರ ಒಂದು ಮಹತ್ವ ಏನು?
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಟರಾಜ್ ಅಂತ, RCHO ಅಧಿಕಾರಿ, ಆರೋಗ್ಯ ಇಲಾಖೆ, ಉತ್ತರ ಕನ್ನಡ ಜಿಲ್ಲೆ. ಮುಖ್ಯವಾಗಿ ಇವತ್ತು ನಾವು HPV ವ್ಯಾಕ್ಸಿನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಪೂರ್ವವಾಗಿ CA ಸರ್ವಿಸ್, ಕಾರ್ಸಿನೋಮಾ ಸರ್ವಿಕ್ಸ್ ಅಂತೀವಿ ಕನ್ನಡದಲ್ಲಿ, ಗರ್ಭಕಂಠ ಕ್ಯಾನ್ಸರ್ ಅದ್ರ ಯಾವ ತರ ಬರುತ್ತೆ ಅನ್ನೋ ತಿಳ್ಕೊಳೋದು ನಮ್ಮ ಮಹತ್ವ ಇರುತ್ತೆ. ಇದು HPV ವೈರಸ್ ಇಂದ ಬರುವಂತ ಒಂದು ಇನ್ಫೆಕ್ಷನ್. ರಿಪೀಟ್ ಆಗಿ ಸೆಕ್ಸುವಲ್ ಟ್ರ್ಯಾಕ್ ಏನಿದೆ, ರಿಪ್ರೊಡಕ್ಟಿವ್ ಟ್ರ್ಯಾಕ್ ಅಲ್ಲಿ ರಿಪೀಟ್ ಆಗಿ ಇನ್ಫೆಕ್ಷನ್ಸ್ ಆದಾಗ ಬರುವಂತ ಒಂದು ಇನ್ಫೆಕ್ಷನ್. ರಿಪೀಟ್ ಆಗಿ HPV ವೈರಸ್ ಇಂದ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದು ಮುಂದಿನ ದಿನಗಳಲ್ಲಿ CA ಸರ್ವಿಕ್ಸ್ ಆಗಿ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಯಾವುದೇ ಒಂದು ವೈರಲ್ ಇನ್ಫೆಕ್ಷನ್ ಫಸ್ಟ್ ಗೆ ಎಸಿಂಪ್ಟಮ್ಯಾಟಿಕ್ ಇರುತ್ತೆ, ಫಸ್ಟ್ ಗೆ ಗೊತ್ತಾಗೋದಿಲ್ಲ ನಮಗೆ ಇನ್ಫೆಕ್ಷನ್ ಇರೋದೇ ಗೊತ್ತಿರೋದಿಲ್ಲ. ಕಾಲಾನಂತರದಲ್ಲಿ ಇದು ಸೆಕ್ಚುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರೋದ್ರಿಂದ ಸೊ ಅಲ್ಲಿ ಸ್ವಲ್ಪ ನೋವು ಬರೋದು ಅಥವಾ ಡಿಸ್ಚಾರ್ಜಸ್ ಆಗೋದು ಅದೆಲ್ಲ ಪ್ರಾರಂಭ ಆಗುತ್ತೆ. ಇದು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತ ಒಂದು ಇನ್ಫೆಕ್ಷನ್ಸ್. ಅದೇ ತರ ಗಂಡು ಮಕ್ಕಳಲ್ಲೂ ಕಂಡು ಬರುತ್ತೆ. ಹೆಣ್ಮಕ್ಳ ಬಗ್ಗೆನೇ ಹೆಚ್ಚು ಯಾಕೆ ಮಾತಾಡ್ತಿದ್ವಿ ಅಂದ್ರೆ, ಕಾರ್ಸಿನೋಮಾ ಸರ್ವಿಕ್ಸ್ ಜಗತ್ತಿನಾದ್ಯಂತ ಇರುವಂತ ಅಂಕಿ ಸಂಖ್ಯೆಗಳ ಪ್ರಕಾರ 4ನೇ ಅತಿ ಪ್ರಮುಖ ಕ್ಯಾನ್ಸರ್ ಆಗಿರುತ್ತೆ ಮಹಿಳೆಯರಲ್ಲಿ. ನಾವು 1, 2, 3, 4 ಅಂತ ಮಾಡಿದಾಗ ರ್ಯಾಂಕಿಂಗ್ 4ನೇ ಕಾಮನೆಸ್ಟ್ ಕ್ಯಾನ್ಸರ್ ಅಮಾಂಗ್ ವುಮೆನ್ಸ್ ಇನ್ ದ ಜಗತ್ತಿನಲ್ಲಿ. ಅದೇನೇ ನಾವು ಇಂಡಿಯಾಕ್ಕೆ ಬಂದು ಹೋಲಿಸಿದಾಗ ಅದು ಸೆಕೆಂಡ್ ಮೋಸ್ಟ್, ಅಂದ್ರೆ 2ನೇ ಸ್ಥಾನ ಇದೆ. ನಮ್ಗೇನು ಮಹಿಳೆಯರಲ್ಲಿ ಬರುವಂತ ಎಲ್ಲಾ ಕ್ಯಾನ್ಸರ್ಸ್ನ ನಾವು 1, 2, 3, 4 ಅಂತ ಮಾಡಿದಾಗ ಇದು 2ನೇ ಸ್ಥಾನದಲ್ಲಿ ಇದೆ. ಮೊದಲನೇ ಸ್ಥಾನ ಬ್ರೆಸ್ಟ್ ಕ್ಯಾನ್ಸರ್ಸ್ ಅಲ್ಲಿ ಬರುತ್ತೆ. ಅಂಕಿ ಸಂಖ್ಯೆಗಳ ಪ್ರಕಾರ ಇದು ನಿಯರ್ಲಿ 11.4% ಇನ್ಸಿಡೆನ್ಸ್ ರೇಟ್ ಅಂತೀವಿ. ಅಂದ್ರೆ 100,000 ಮಹಿಳೆಯರನ್ನ ನಾವು ಕೌಂಟ್ ಮಾಡಿದಾಗ 11.4% ಮಹಿಳೆಯರಲ್ಲಿ ಇದು ಇನ್ಸಿಡೆನ್ಸ್ ಪ್ರತಿ ವರ್ಷ ಕಂಡು ಬರುವಂತ ಸಾಧ್ಯತೆ ಇದೆ. ಸೊ ಇದಕ್ಕೆ ಬ್ಯೂಟಿಫುಲ್ ಆಗಿ ಹೇಳ್ಬೇಕಂದ್ರೆ ಯಾವುದೇ ಒಂದು ಕ್ಯಾನ್ಸರ್ ನಾವು ಒಂದು ವ್ಯಾಕ್ಸಿನ್ ನಿಂದ ಪ್ರಿವೆಂಟ್ ಮಾಡಬಹುದು ಅಂದ್ರೆ ಅದು ಏಕೈಕವಾದ ನಮ್ಮ CA ಸರ್ವಿಕ್ಸ್ ಅಂತ ಏನಿದೆಯೋ ಅದಕ್ಕೆ ವ್ಯಾಕ್ಸಿನ್ ಮೂಲಕ ಖಂಡಿತವಾಗಿ ಮುಂದಿನ ದಿನದಲ್ಲಿ ಅವರಿಗೆ ಕಾರ್ಸಿನೋಮ ಸರ್ವಿಕ್ಸ್ ಆಗದಂಗೆ ತಡೆಗಟ್ಟುವಂತ ಎಲ್ಲಾ ಸಾಧ್ಯತೆ ಇದೆ. ಈಗಾಗಲೇ HPV ವ್ಯಾಕ್ಸಿನ್ ಬಗ್ಗೆ ಸುಮಾರಷ್ಟು ಕಂಟ್ರಿಗಳಲ್ಲಿ ಸುಮಾರು 2010 ಬಹಳಷ್ಟು ಪ್ರಗತಿ ಕಂಡಿದ್ದಾವೆ. ಸುಮಾರು ನಮಗಿರುವಂತ ಮಾಹಿತಿ ಪ್ರಕಾರ ಮತ್ತು WHO ಕೊಟ್ಟಿರುವಂತ ಅಂಕಿ ಸಂಖ್ಯೆಗಳ ಪ್ರಕಾರ ಈಗಾಗಲೇ 160 ಕಂಟ್ರಿಗಳಲ್ಲಿ ಈ ವ್ಯಾಕ್ಸಿನ್ ನ ಕೊಡ್ತಾ ಇದೆ.
1: ಗರ್ಭಕಂಠದ ಕ್ಯಾನ್ಸರ್ ಅನ್ನುವಂತಹದ್ದು ಈ ಚಿಹ್ನೆಗಳ ಬಗ್ಗೆ ನೀವು ಈಗಾಗಲೇ ಹೇಳಿದ್ರಿ, ಯಾವ ಹಂತದಲ್ಲಿ ಬರ್ತದೆ ಮಹಿಳೆಯರಲ್ಲಿ, ಪ್ರಾರಂಭಿಕ ಹಂತಗಳಲ್ಲಿ ಬರ್ತದೆ ಅಥವಾ ಆನಂತರ ಬರುವಂತಹದ್ದು ಹೇಗಿದೆ?
2: ಸರ್ ಇದು HPV ಏನು ಇನ್ಫೆಕ್ಷನ್ಸ್ ಆಗ್ತಾ ಇದೆ ಅದು ಕಾಮನ್ ಇನ್ಫೆಕ್ಷನ್ಸ್ ಸೆಕ್ಸುವಲಿ ಆಕ್ಟಿವ್ ಇರುವಂತ ಟೈಮ್ ಅಲ್ಲಿ ಬರುವಂತದ್ದು. 14ನೇ ವರ್ಷ ಆದ್ಮೇಲೆ ಸೆಕ್ಸುವಲಿ ಆಕ್ಟಿವ್ ಏಜ್ ಏನಿರುತ್ತೋ ಆ ಟೈಮ್ ಅಲ್ಲಿ ಆಗುವಂತ ಇನ್ಫೆಕ್ಷನ್ಸ್ ಇಂದ ಇದು ಕಾಯಿಲೆ CA ಸರ್ವಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಪ್ರತಿಯೊಂದು ಇನ್ಫೆಕ್ಷನ್ಸ್ CA ಸರ್ವಿಕ್ಸ್ ಆಗಿ ಕನ್ವರ್ಟ್ ಆಗುವಂತ ಅವಶ್ಯಕತೆ ಏನಿಲ್ಲ. ಕೆಲವರಲ್ಲಿ ಇದು ಕನ್ವರ್ಟ್ ಆಗಿ ಅದು ರಿಪೀಟ್ ಆಗಿ ಇನ್ಫೆಕ್ಷನ್ಸ್ ಆಗ್ತಾ ಇರಬೇಕು, ಆ ಪಾರ್ಟ್ ಅಲ್ಲಿ ರಿಪೀಟ್ ಆಗಿ HPV ವೈರಸ್ ಇಂದ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದಕ್ಕೆ ಮುಂದೆ ಅದು ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಆಗಿ ಕನ್ವರ್ಟ್ ಆಗಿ ಆಮೇಲೆ ಅದು ನಮಗೆ CA ಸರ್ವಿಕ್ಸ್ ಆಗಿ ಕಂಡು ಬರುತ್ತೆ. ಪ್ರಾರಂಭದಲ್ಲಿ ನಮಗೆ ಇನ್ಫೆಕ್ಷನ್ಸ್ ಇದ್ದಾಗ ಇದು ಗೊತ್ತಾಗೋದಿಲ್ಲ CA ಸರ್ವಿಸ್ ಆಗುತ್ತೆ. ಯೂಶ್ವಲಿ 35-40 ಹಿಂಗೆ ಈ ತರ ಏಜ್ ಆಗ್ತಾ ಇದ್ದಂಗೆ CA ಸರ್ವಿಸ್ ಆಗಿ ಕನ್ವರ್ಟ್ ಆಗುವಂತ ಸಾಧ್ಯತೆ ಇದೆ.
1: ಅಂದ್ರೆ ಈಗ ಒಂದ್ಸರಿ ಈ ಕಾಯಿಲೆ ಬಂದ್ರೆ ಅದಕ್ಕೆ ಚಿಕಿತ್ಸೆ ಇದೆಯೋ ಅಥವಾ ಪೂರ್ವಭಾವಿಯಾಗಿ ಇದಕ್ಕೆ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಲಸಿಕೆಯನ್ನು ಹಾಕಿಸ್ಬೇಕು ಹೇಗೆ?
2: ಇದು ಎಸಿಂಪ್ಟಮ್ಯಾಟಿಕ್ ಇರೋದ್ರಿಂದ ಜನರಲ್ಲಿ ಗೊತ್ತಾಗೋದಿಲ್ಲ. ಸೆಲ್ಫ್ ಲಿಮಿಟಿಂಗ್, ಕೆಲವು ಟೈಮ್ ವೈರಲ್ ಇನ್ಫೆಕ್ಷನ್ಸ್ ಅದಕ್ಕೆ ಟ್ರೀಟ್ಮೆಂಟ್ ಸಬ್ಸೈಡ್ ಆಗ್ತವೆ ಸೈನ್ ಸಿಂಪ್ಟಮ್. ರಿಪೀಟ್ ಆಗಿ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ನ ನಾವು ಕೊಡ್ತಾ ಇರ್ತೀವಿ. ಬಟ್ ನಮಗೆ ಆಕ್ಚುಲಿ ಇದು ಮುಂದಿನ ದಿನಗಳಲ್ಲಿ CA ಸರ್ವಿಕ್ಸ್ ಆಗುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ಈಗ ಆಸ್ ಫಾರ್ ದ ಸರ್ಕಾರದ ನಿಯಮಗಳ ಪ್ರಕಾರ ಯಾವುದೇ ಒಂದು ಮಹಿಳೆ 35 ಅಥವಾ

0: ಎರಡು ಟೈಮಲ್ಲಿ ನಾವು ಆ ಒಂದು ಟೆಸ್ಟ್ ಮಾಡ್ತೀವಿ, ಪ್ಯಾಪ್ ಸ್ಮಿಯರ್ ಅಂತೇಳಿ. ಸೊ ಪ್ಯಾಪ್ ಸ್ಮಿಯರ್ ನಾವು ಟೆಸ್ಟ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಇವರಿಗೆ ಕ್ಯಾನ್ಸರ್ ಬಂದಿರಬಹುದು ಅಥವಾ ಬರೋ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಚೆಕ್ ಮಾಡಿ ನೋಡ್ತೀವಿ. ಆ 35 ವರ್ಷ ಅಥವಾ 40 ವರ್ಷ ಎರಡು ಸಲ ನಾವು ಮಾಡ್ಬೇಕಂತೇಳಿ ಗೈಡ್ಲೈನ್ಸ್ ಅಲ್ಲಿ ಇದೆ. ಎರಡನೇದು ಈಗ ಪ್ರಿವೆನ್ಷನ್ ಬಗ್ಗೆ ತಾ ಕೇಳೋದ್ರಿಂದ, ಇದು ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರೋದ್ರಿಂದ. ಸೊ ಈ ಎಚ್ ಐ ವಿ ಯಾವ ತರ ನಾವು ಪ್ರಿಕಾಷನ್ಸ್ ತಾಂತಾ ಇದ್ದೇವೆ, ಎಚ್ ಐ ವಿ ಬರದಂಗೆ ನಾವೇನು ತಡೆಗಟ್ತಾ ಇದ್ದೇವೆ, ಎಲ್ಲವೂ ಅಸುರಕ್ಷಿತ ಲೈಂಗಿಕ ಕ್ರಿಯೆಗಳು ಆದಷ್ಟು ಅವಾಯ್ಡ್ ಮಾಡಬೇಕು. ಅದರಿಂದ ನಾವು ಆಪ್ಷನ್ ಏನು ದೂರ ಇದ್ದಷ್ಟು ಈ ಕಾಯಿಲೆಯಿಂದ ನಾವು ರಕ್ಷಣೆ ಪಡೆಯಕ್ಕೆ ಅನುಕೂಲ ಆಗುತ್ತೆ.
1: ಆಮೇಲೆ ಈ ಎಚ್ ಪಿ ವಿ ಲಸಿಕಾ ಅಭಿಯಾನದ ಬಗ್ಗೆ
0: ಸರ್, ಇದು ಈಗಾಗಲೇ ಜಗತ್ತಿನಲ್ಲಿ 160 ಕಂಟ್ರಿಗಳಲ್ಲಿ ವ್ಯಾಕ್ಸಿನ್ಸ್ ಕೊಡ್ತಾ ಇದಾರೆ. ಈಗ ನಮ್ಮ ಇಂಡಿಯಾದಲ್ಲಿ ಪ್ರೈವೇಟ್ ಅಲ್ಲಿ ಇದು ಆಲ್ರೆಡಿ ಮುಂಚೆಯಿಂದನೂ ಇದೆ. ಮಾಹಿತಿ ಪ್ರಕಾರ 2010-11 ಇಂದನು ಈ ವ್ಯಾಕ್ಸಿನ್ಸ್ ನಮ್ಮ ಇಂಡಿಯಾದಲ್ಲಿ ಖಾಸಗಿ ಇದರಲ್ಲಿ ಕೊಡ್ತಾ ಇದ್ದಾರೆ. ಇದನ್ನ ಮನಗಂಡು WHO ದವರು ಒಂದು ಗೋಲ್ ಇಟ್ಕೊಂಡಿದ್ದಾರೆ, ಬೈ 2030 ಒಳಗಡೆ ನಾವು ಇದನ್ನ ಎಲಿಮಿನೇಷನ್ ಮಾಡಬೇಕು. CSIRVX ನ ಒಂದು ಪಬ್ಲಿಕ್ ಹೆಲ್ತ್ ಚಾಲೆಂಜ್ ಆಗಬಾರ್ದು, ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ 2030 ಇದನ್ನ ಎಲಿಮಿನೇಷನ್ ಅಂದ್ರೆ ಕಂಪ್ಲೀಟ್ ರಿಮೂವಲ್ ಅಲ್ಲ, ನೋ ಮೋರ್ ಇಟ್ ಇಸ್ ಎ ಪಬ್ಲಿಕ್ ಹೆಲ್ತ್ ಚಾಲೆಂಜ್ ಆಗಬಾರ್ದು ಅಂದ್ರೆ ಕಮ್ಯುನಿಟಿಯಲ್ಲಿ ಅಂತ ಭಾವಿಸ್ಬಿಟ್ಟು. ಇಂಪಾರ್ಟೆಂಟ್ ಅದರಲ್ಲಿ 3 ಗೋಲ್ಸ್ ಇದಾವೆ. ಅದ್ರ ಒಂದ್ ಗೋಲ್ ಬಂದ್ಬಿಟ್ಟು ವ್ಯಾಕ್ಸಿನೇಷನ್ ಕೊಡ್ಬೇಕು. ನಮ್ಗೇನು ಎಲಿಜಿಬಲ್ ಏಜ್ ಗ್ರೂಪ್ ಹೆಣ್ಮಕ್ಳು ಇದಾರೆ ಅವ್ರಿಗೆ ಮುಂಚಿತವಾಗಿ ಅಂದ್ರೆ ಸೆಕ್ಚುಲಿ ಆಕ್ಟಿವ್ ಆಗಕ್ಕೆ ನಮ್ಮ ಮುಂಚಿತವಾಗಿನೇ ನಾವು ವ್ಯಾಕ್ಸಿನೇಷನ್ ಕೊಟ್ಟಾಗ ಇದು ಪ್ರೊಟೆಕ್ಷನ್ ಸಿಗುವಂತ ಸಾಧ್ಯತೆ ಇದೆ. ಆ ಪಾಲಿಸಿನ ಅಡಾಪ್ಟ್ ಮಾಡ್ಕೊಂಡು ನಮ್ಮ ಭಾರತ ಸರ್ಕಾರ ಮತ್ತೆ ನಮ್ಮ ರಾಜ್ಯ ಸರ್ಕಾರಗಳು ಈ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿಬಿಟ್ಟು 2026 ಈ ಬಿಗಿನಿಂಗ್ ಅಲ್ಲಿ ನಮಗೆ ರಾಜ್ಯ ಮಟ್ಟದಿಂದ ಟ್ರೈನಿಂಗ್ ಕೊಟ್ಟಿದ್ದಾರೆ. ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ನಮ್ಮ ಆರೋಗ್ಯ ಸಿಬ್ಬಂದಿಯವರಿಗೆ HPV ವ್ಯಾಕ್ಸಿನೇಷನ್ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ವಿ. ಅದಕ್ಕೆ ತಕ್ಕಂತೆ ಈಗ ನಾವು 3 ತಿಂಗಳು ಕ್ಯಾಂಪೇನ್ ಮಾಡ್ಬೇಕಂತ ಹೇಳಿದ್ದಾರೆ. ಅದು ಪೂರ್ವವಾಗಿ ಆಕ್ಚುಲಿ ಶೆಡ್ಯೂಲ್ಡ್ ಡೋಸ್ ಇರೋದು, ಇದು ಅಂದ್ರೆ ಶೆಡ್ಯೂಲ್ಡ್ ಏಜ್ ಗ್ರೂಪ್ 9 ರಿಂದ 14 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಇದನ್ನ ಕೊಡಬೇಕಾಗುತ್ತೆ. ಅದು ಮುಂದಿನ ದಿನಗಳಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಎಲ್ಲ ಪೂರ್ವ ಸಿದ್ಧತೆ ನಡೀತಾ ಇದೆ. ಈಗ ಇಮಿಡಿಯೇಟ್ ಆಗಿ ಇದಕ್ಕೆ 3 ತಿಂಗಳು ಕ್ಯಾಂಪೇನ್ ಅವಧಿಯಲ್ಲಿ 14 ರಿಂದ 15 ವರ್ಷ ಏನು ಹೆಣ್ಮಕ್ಳು ನಮ್ಮಲ್ಲಿ ಇದ್ದಾರೋ ಅವರಿಗೆ ವ್ಯಾಕ್ಸಿನೇಷನ್ ಕೊಡಕ್ಕೆ ಸರ್ಕಾರದ ಮಾರ್ಗಸೂಚಿಗಳಿದಾವೆ. ಅದರ ಪ್ರಕಾರ ನಮ್ಮ ಜಿಲ್ಲೆಯಲ್ಲೂ ನಾವು ಸಿದ್ಧ ಮಾಡಿಕೊಂಡು ಅದೇ ಪ್ರಕಾರ ಆಕ್ಷನ್ ಪ್ಲಾನ್ ಮಾಡಿ ಪ್ರತಿಯೊಂದು ಆರೋಗ್ಯ ಸಂಸ್ಥೆಗಳಲ್ಲಿ ಈ ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಯಾರು ಬೇಕಾದರೂ ಈ ಎಲಿಜಿಬಲ್ ಏನು ಹೆಣ್ಮಕ್ಳು ಹೇಳ್ತೀವಿ 14 ವರ್ಷದಿಂದ 15 ವರ್ಷ, ಆ ಹೆಣ್ಮಕ್ಳು ಅವರ ಪೇರೆಂಟ್ ಜೊತೆ ನಮ್ಮ ನಿಯರೆಸ್ಟ್ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಬೇಕು. ಅಲ್ಲಿ ಅವರಿಗೆ ಎಲ್ಲ ವ್ಯವಸ್ಥೆ ಇದೆ. ಇಮಿಡಿಯೇಟ್ ಆಗಿ ಕೆಲವೊಂದು ಸಣ್ಣ ಪುಟ್ಟ ಪ್ರೋಟೋಕಾಲ್ಸ್ ಇದಾವೆ, ಅದನ್ನ ಮಾಡಿಬಿಟ್ಟು ನಾವು ವ್ಯಾಕ್ಸಿನೇಷನ್ ಕೊಡೋಕೆ ತಯಾರು ಮಾಡ್ಕೊಂಡಿದ್ವಿ.
1: ಸಾಮಾನ್ಯವಾಗಿ 8ರಿಂದ 10ನೇ ತರಗತಿಯ ಅವಧಿಯಲ್ಲಿ ಇರುವಂತಹ ಮಕ್ಕಳು ಇರ್ತಾರೆ, ಅವರಿಗೆ ಶಾಲೆಯಲ್ಲಿ ಹೋಗಿ ಇಂಥ ಒಂದು ಲಸಿಕೆಯನ್ನು ಕೊಡುವಂತಹ ಒಂದು ಅಭಿಯಾನ ಏನಾದರೂ ಮಾಡ್ತಾ ಇದ್ರು, ಅಥವಾ ನೇರವಾಗಿ ವಿದ್ಯಾರ್ಥಿನಿಯರೇ ಅವರೇ ಹೋಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಲಸಿಕೆಯನ್ನು ಪಡಿಬೇಕು?
0: ಸರ್, ಈಗ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ನಮಗೆ ಈಗ ಇನ್ಸ್ಟ್ರಕ್ಷನ್ಸ್ ಇರೋದು ನಮ್ಮ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅದು ಮತ್ತೆ ಅದರ ಮೇಲ್ಪಟ್ಟ ಲೈಕ್ ಸಮುದಾಯ ಆರೋಗ್ಯ ಕೇಂದ್ರ ಇರುತ್ತೆ, ನಮ್ಮ ತಾಲೂಕು ಮಟ್ಟದ ಆಸ್ಪತ್ರೆ ಇರುತ್ತೆ, ಜಿಲ್ಲಾ ಆಸ್ಪತ್ರೆ ಇರುತ್ತೆ, ಮತ್ತೆ ಅರ್ಬನ್ ನಲ್ಲಿ ನಮ್ಮ ಅರ್ಬನ್ ಹೆಲ್ತ್ ಸೆಂಟರ್ಸ್ ಇದೆ. ಆ ಹಂತದಿಂದ ಮಾತ್ರ ವ್ಯಾಕ್ಸಿನೇಷನ್ ಕೊಡೋಕೆ ಅನುಮತಿ ಇದೆ. ಹಂಗಾಗ್ಬಿಟ್ಟು ನಾವು ಸ್ಕೂಲ್ಸ್ಗೆ ಹೋಗ್ತಾ ಇಲ್ಲ. ಸೊ ಇದು ಪೂರ್ವವಾಗಿ ನಾವು ಸ್ಕೂಲ್ಗಳಲ್ಲಿ ಇದ್ರ ಮಾಹಿತಿ ಕೊಟ್ಟಿದ್ದೀವಿ. ಆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಏನಾಗುತ್ತೋ ಅಲ್ಲಿ ನಮ್ಮ ಆರೋಗ್ಯ ಸಿಬ್ಬಂದಿ ಹೋಗಿ ನಮ್ಮ ಈ ಕ್ಯಾನ್ಸರ್ ಬಗ್ಗೆ ಮಾಹಿತಿನ ಕೊಡ್ತಾ ಇದಾರೆ, ಮತ್ತೆ ನಮ್ಮಲ್ಲಿ ಏನು ವ್ಯಾಕ್ಸಿನೇಷನ್ ಯಾವಾಗ ಮಾಡ್ತೀವಿ ಅಂತ ಮಾಹಿತಿ ಆಲ್ರೆಡಿ ಕೊಟ್ಟಾಗಿ.
1: ಈ ಲಸಿಕೆ ಕೊಡುವ ವಿಧಾನದ ಬಗ್ಗೆ ಹೇಳಿ, ಇದು ಒಂದೇ ಡೋಸ್ ಕೊಡುವಂತಹದ್ದು ಅಥವಾ 2-3 ಡೋಸ್ ಕೊಡಬೇಕಾಗ್ತದೆ?
0: ಇಂಪಾರ್ಟೆಂಟ್ ಕ್ವಶನ್ ಸರ್. ಈಗ ಏನಾಗಿದೆ, ಖಾಸಗಿಯಲ್ಲಿ 2-3 ಡೋಸ್ ಕೊಡುವಂತ ಉದಾಹರಣೆಗಳು ಸುಮಾರು ವರ್ಷದಿಂದ ನಡೀತಾ ಇದೆ. ಈಗ WHO ಪ್ರಕಾರ ಸುಮಾರು 83 ಕಂಟ್ರಿಗಳಲ್ಲಿ ಸಿಂಗಲ್ ಡೋಸ್ ಕೊಟ್ಟರೆ ಸಾಕು, ಲೈಫ್ ಲಾಂಗ್ ಅದು ಇಮ್ಯುನಿಟಿ ಸಿಗುತ್ತೆ, ಅದು CSIRVX ಬರದಂಗೆ ತಡೆಯುತ್ತೆ ಅಂತೇಳಿ WHO ರೆಕಾರ್ಡ್ಸ್ ಅಲ್ಲಿ ಹೇಳುತ್ತೆ. 83 ಕಂಟ್ರಿಯಲ್ಲಿ ಸಿಂಗಲ್ ಡೋಸ್ ಪಾಲಿಸಿನ ಅಳವಡಿಸ್ಕೊಂಡಿದ್ದಾರೆ. ಪ್ರೈವೇಟ್ ಅಲ್ಲಿ 2-3 ಡೋಸ್ ಕೊಡುವಂತ ಉದಾಹರಣೆ ಇದೆ. ಮತ್ತೆ ಏಜ್ ಗ್ರೂಪ್ ನಮ್ಮ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಾವು 14-15 ಏನು ಕೊಡ್ತಾ ಇದೀವಿ, ಮುಂದಿನ ದಿನಗಳಲ್ಲಿ 9-14 ವರ್ಷದ ಎಲ್ಲಾ ಮಕ್ಕಳಿಗೆ ಕೊಡೋಕೆ ಸರ್ಕಾರದ ಮಾರ್ಗಸೂಚಿಗಳು ಬರ್ತವೆ. ಸೊ 14-15 ವರ್ಷಕ್ಕೆ ನಾವು ಸಿಂಗಲ್ ಡೋಸೆ ಕೊಡ್ತಾ ಇದೀವಿ. ಸೊ 1 ಡೋಸ್ ತಗೊಂಡ್ಬಿಟ್ರೆ ಅವರು ಮತ್ತೆ ಮುಂದಿನ ದಿನಗಳು ಯಾವುದೇ ತರದ ಈ ಸ್ಪೆಸಿಫಿಕ್ HPV ರಿಲೇಟೆಡ್ ವ್ಯಾಕ್ಸಿನ್ಸ್ ತಗೊಂಡಿಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ.
1: ಲಸಿಕೆಯನ್ನು ತೆಗೆದುಕೊಂಡ ನಂತರ ಏನಾದರೂ ಸೈಡ್ ಎಫೆಕ್ಟ್ಸ್ ಅಥವಾ ಏನಾದರೂ ದುಷ್ಪರಿಣಾಮಗಳು ಕಂಡು ಬರಬಹುದಾ?
0: ಸರ್, ಇದ್ರ ಬಗ್ಗೆ ಆಲ್ರೆಡಿ ನಾನು ಹೇಳ್ದಂಗೆ ಸುಮಾರು 160 ಕಂಟ್ರಿಯಲ್ಲಿ ಇದು ಆಲ್ರೆಡಿ ವ್ಯಾಕ್ಸಿನೇಷನ್ ಆಗ್ತಾ ಇದೆ. ನಮ್ದು ಈ ವರ್ಷದಿಂದ ಆಗ್ತಾ ಇದೆ. ಮಾಹಿತಿ ಮತ್ತೆ ಡಾಟಾದ ಪ್ರಕಾರ 55 ಕೋಟಿ ಹೆಣ್ಮಕ್ಳಿಗೆ ಅರೌಂಡ್ ದ ವ್ಯಾಕ್ಸಿನೇಷನ್ ಕೊಟ್ಟಾಗಿದೆ. ಅವೆಲ್ಲ

0: ರಿಪೋರ್ಟ್ಸ್ ಏನ್ ಹೇಳುತ್ತೆ, ಇದರಲ್ಲಿ ಯಾವುದೇ ತರಹದ ಮೇಜರ್ ಅಡ್ವರ್ಸ್ ರಿಯಾಕ್ಷನ್ಸ್ ಅಂತ ತೀವ್ರ ತರಹದ ದುಷ್ಪರಿಣಾಮಗಳು ಇದರಲ್ಲಿ ಕಂಡು ಬಂದಿಲ್ಲ. ಯಾವುದೇ ಒಂದು ಇಂಜೆಕ್ಷನ್ ಇರುವಂತ ನೋವಾಗುತ್ತೆ ಆ ಸೈಟ್ ಅಲ್ಲಿ, ಏನು ಇಂಜೆಕ್ಷನ್ ಅಲ್ಲಿ ಏನು ನೋವಾಗ್ಬೋದು, ಸ್ವಲ್ಪ ಬಾವು ಬರಬಹುದು, ಸ್ವಲ್ಪ ಜ್ವರ ಬರಬಹುದು, ಇಷ್ಟು ಬಿಟ್ರೆ ಯಾವುದೇ ತರಹದ ಮೇಜರ್ ದುಷ್ಪರಿಣಾಮಗಳು ಕಂಡು ಬಂದಿಲ್ಲ.
1: ಲಸಿಕೆಯನ್ನು ನಂತರ ಸರ್ಕಾರಿ ಇಲಾಖೆ ವತಿಯಿಂದ ನಡೆಯುವಂತಹದ್ದು ಉಚಿತವಾಗಿ ನಡೀತದೆ, ಯಾವುದೇ ಒಂದು ಫೀಸ್ ಅಂತ ಏನು ಇರೋದಿಲ್ಲ
0: ಸರ್. ಇದರಲ್ಲಿ ಏನಾಗಿದೆ ಅದೊಂದು ಇಂಪಾರ್ಟೆಂಟ್, ಬಿಕಾಸ್ ಸರ್ಕಾರ ಇದ್ರ ಬಗ್ಗೆ ತುಂಬಾ ಕಾಳಜಿ ವಹಿಸು. ಈಗ ಒಂದು ವ್ಯಾಕ್ಸಿನ್ಗೆ 4,000 ರೂಪಾಯಿ ಖರ್ಚಾಗುತ್ತೆ. ಒಂದು ಮಗುಗೆ ನಾವು ವ್ಯಾಕ್ಸಿನ್ ಕೊಟ್ರೆ ಆ ವ್ಯಾಕ್ಸಿನ್ ಕಾಸ್ಟ್ 4,000 ರೂಪಾಯಿ ಇದೆ, ಆಸ್ ಫಾರ್ ದ ನಮಗೆ ಮಾಹಿತಿ ಬಂದಿರೋ ಪ್ರಕಾರ. ಸೊ ಅಷ್ಟು ವ್ಯಾಕ್ಸಿನ್ ಯಾವುದೇ ರೀತಿಯ ಫೀಸ್ ಇಲ್ದಂಗೆ ನಮ್ಮ ಸರ್ಕಾರಿ ಸಂಸ್ಥೆಗಳಲ್ಲಿ ಉಚಿತವಾಗಿ ಎಲ್ಲಾ ವರ್ಗದ ಜನಗಳಿಗೆ ನಾವು ಕೊಡಕ್ಕೆ ಸಿದ್ಧರಾಗಿದೆ.
1: ಈಗ ಜಿಲ್ಲೆಯಲ್ಲಿ ನಡೆಯುವಂತಹ ಒಂದು ಅಭಿಯಾನದ ಬಗ್ಗೆ ಹೇಳಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತೆ ಹೋಬಳಿ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಈ ಅಭಿಯಾನ ನಡೀತಿದೆ ಅಂತ ಹೇಳಿದ್ರೆ, ಇದರ ಅನುಷ್ಠಾನ ಹೇಗಾಗ್ತಾ ಇದೆ
0: ಸರ್? ಈಗ ಇದು ಪೂರ್ವಭಾವಿಯಾಗಿ ನಮಗೆ ಬಂದಂತ ಮಾರ್ಗಸೂಚಿಗಳನ್ನೆಲ್ಲ ತಗೊಂಡ್ಬಿಟ್ಟು ಮೊನ್ನೆ ಮುಖ್ಯ ಕಾನೂನು ನಿರ್ವಹಣಾಧಿಕಾರಿಗಳು ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿದೀವಿ. ಅಂದ್ರೆ ಅವರು ಮಕ್ಕಳು ಅವ್ರ ಹತ್ರ ಇರೋದ್ರಿಂದ ಸೊ ಅವ್ರ ಕೋಆಪರೇಷನ್ ತುಂಬಾ ಬೇಕಾಗುತ್ತೆ. ಸೊ ನಮಗಿಂತ ಚೆನ್ನಾಗಿ ಅವರು ಕಮ್ಯುನಿಕೇಶನ್ ಮಾಡ್ತಾರೆ, ಅವ್ರ ಮಕ್ಕಳು ಅವರ ಅಂಡರ್ ಇರೋದ್ರಿಂದ. ಸೊ ಅದನ್ನ ಒಂದು ಹಂತದಲ್ಲಿ ಮಾಡಿದೀವಿ. ಮೊನ್ನೆ ರೀಸೆಂಟ್ ಆಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮತ್ತೆ ಇನ್ನೊಂದು ಸಭೆಯನ್ನ ಬೇರೆ ಇತರ ಇಲಾಖೆ ಲೈಕ್ ತಹಸೀಲ್ದಾರು, ಇಒ, ತಾಲೂಕ್ ಪಂಚಾಯತ್ಗಳು, ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ರಿಲೇಟೆಡ್, ಮತ್ತೆ ನಮ್ಮ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಏನಂತೀವಿ ಅವು, ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್, ಮತ್ತೆ ನಮ್ಮ ಇಲಾಖೆ ಎಲ್ಲ ಸೇರ್ಕೊಂಡ್ಬಿಟ್ಟು ಮತ್ತೊಂದು ರೌಂಡು ಮೀಟಿಂಗ್ ಮಾಡಿದ್ವಿ. ಜನಸಮುದಾಯದಲ್ಲಿ ಕೆಲವೊಂದು ತಪ್ಪು ಅಭಿಪ್ರಾಯಗಳು ಆಲ್ರೆಡಿ ಬಂದಿದ್ದಾವೆ, ಅವನ್ನೆಲ್ಲ ಹೋಗಲಾಡಿಸಿ ಇದು ವ್ಯಾಕ್ಸಿನೇಷನ್ ನಮ್ಮ ಜಿಲ್ಲೆಯಲ್ಲಿ ಅರ್ಹ ಎಲ್ಲ ಹೆಣ್ಮಕ್ಳಿಗೆ ಸಿಗೋದಕ್ಕೆ ಎಲ್ಲ ಇಲಾಖೆಗಳು ಕಂಕಣಬದ್ಧವಾಗಿ ಕೆಲಸ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಸೂಕ್ತ ಮಾರ್ಗದರ್ಶನ ನೀಡಿದ್ದಾರೆ. ಮಾನ್ಯ ಸಿಇಒ ಸರ್ ಅದನ್ನ ರೆಗ್ಯುಲರ್ ಆಗಿ ನಾನು ಫಾಲೋ ಮಾಡ್ತೀವಿ ಅಂತ ಸರ್ ಹೇಳಾಗಿದೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ನಮ್ಮೇನು ಪೇರೆಂಟ್ಸ್ ಇದ್ದಾರೆ, ಎಲಿಜಿಬಲ್ ಮಕ್ಕಳ ಪೇರೆಂಟ್ಸ್ ಇದೆ, ಅವ್ರು ರಿಕ್ವೆಸ್ಟ್ ಮಾಡೋದು ಯಾವುದೇ ತರಹದ ನೆಗೆಟಿವ್ ನ್ಯೂಸ್ಗೆ ದಯವಿಟ್ಟು ತಲೆ ಕೆಡಕ್ಕೆ ಹೋಗಬೇಡಿ. ಅಪಪ್ರಚಾರಗಳಿಗೆ ಯಾವುದಕ್ಕೂ ತಾವು ಒಳಗಾಗದೆ ತಮ್ಮ ಹೆಣ್ಮಕ್ಳು ಮುಂದಿನ ದಿನಗಳಲ್ಲಿ ಸಿ ಎ ಸರ್ವಿಕ್ಸ್ ಕಾಯಿಲೆಯಿಂದ ಬಳದಂಗೆ ನೋಡ್ಕೊಬೇಕಂತೇಳಿ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೆ.
1: ಒಳ್ಳೇದು ಡಾಕ್ಟರ್ ನಟರಾಜ್ ಅವರೇ, ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ HPV ಲಸಿಕೆಯನ್ನು ಕೊಡಿಸುವಂತಹ ಒಂದು ಅಭಿಯಾನ ನಡೀತಾ ಇದೆ, ಇದರ ಅನುಷ್ಠಾನ ಹೇಗೆ ನಡೀತಾ ಇದೆ, ಜೊತೆಗೆ ಇದನ್ನು ಕೊಡಿಸುವುದರಿಂದಾಗಿ ಈ ಗರ್ಭಕಂಠದ ಕ್ಯಾನ್ಸರ್ನ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಮಹಿಳೆಯರು ಅದನ್ನು ಹತೋಟಿ ಮಾಡಬಹುದು, ನಿರ್ವಹಣೆ ಮಾಡಬಹುದು ಎನ್ನುವುದರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ
0: ಸರ್. ಅದ್ರ ತಕ್ಕಂತ ಇನ್ನೊಂದು ನಮ್ಮ ಪ್ರೈವೇಟ್ ಡಾಕ್ಟರ್ಸ್ ಅಲ್ಲೂ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವ್ರ ಮೂಲಕನೂ ಕೆಲವೊಂದು ವಿಡಿಯೋಸ್ ಮಾಡಿ ಜನರಲ್ಲಿ ವಿಶ್ವಾಸ ಮೂಡಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದೇ ತರ ನಮ್ಮ ಮನೆಯ ಜಿಲ್ಲಾಧಿಕಾರಿಗಳು ರೆಕಾರ್ಡಿಂಗ್ ಮಾಡಿಕೊಟ್ಟಿದ್ದಾರೆ, ಪಬ್ಲಿಕ್ ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ತಮ್ಮ ಎಲ್ಲ ಎಲಿಜಿಬಲ್ ಮಕ್ಕಳು ಇನ್ ಟೈಮ್ಗೆ ಈ ವ್ಯಾಕ್ಸಿನೇಷನ್ ತಗೊಂಡ್ರೆ ಮುಂದಿನ ದಿನದಲ್ಲಿ ನಮ್ಮ ಸುರಕ್ಷಿತ ಸಮಾಜ ಕಟ್ಕೊಳ್ಳೋದಕ್ಕೆ, ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಲ್ಲಿ ಆಗುವಂತ ತೊಂದರೆಯನ್ನ ಪ್ರಿವೆಂಟ್ ಮಾಡೋಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಇನ್ನೊಂದ್ಸಲ ಮತ್ತೆ ರಿಕ್ವೆಸ್ಟ್ ಮಾಡಿ ತಮಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ನಾನೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ.
1: ಒಳ್ಳೇದು, ನಮಸ್ಕಾರ.
2: ಗರ್ಭಗಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದ್ರಲ್ಲ. ಈಗ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ.
1: ಡಾಕ್ಟರ್ ಕೇಶವರಾಜ್ ಅವರೇ ನಮಸ್ಕಾರ.
3: ನಮಸ್ತೆ ಸರ್.
1: ಬೇರೆ ಕಾಲಗಳಿಗೆ ಹೋಲಿಸಿದಾಗ ಈ ಬೇಸಿಗೆ ಕಾಲ ಎನ್ನುವಂತಹದ್ದು ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡ್ಕೊಂಡಿದೆ
3: ನೋಡಿ. ಆಯುರ್ವೇದದಲ್ಲಿ ನಾವು ಇದನ್ನು ವಸಂತ ಋತು ಅಂತ ಕರಿತೇವೆ. ವಸಂತ ಋತುಗೆ ಆಯುರ್ವೇದದಲ್ಲಿ ಬಹಳ ಒಂದು ಇಂಪಾರ್ಟೆನ್ಸ್ ನಾವು ಕೊಡ್ತೇವೆ. ಈ ವಸಂತ ಋತುವಲ್ಲಿ ನಮ್ಮ ವಾತಾವರಣ ಬಹಳ ಚೆನ್ನಾಗಿರ್ತದೆ, ಹೂಗಳು ಬಿಡುವಂಥ ಕಾಲ, ಹಣ್ಣುಗಳು ಆಗುವಂಥ ಕಾಲ. ಸೊ ಇದಕ್ಕೆ ಬಹಳ ಮಹತ್ವ ಇರುವಂಥ ಕಾಲ. ಆದರೆ ಆಯುರ್ವೇದದಲ್ಲಿ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಶರೀರದ ಎನರ್ಜಿ ಕಡಿಮೆ ಆಗುವಂಥ ಕಾಲ ಅಂತ ಕರಿತೇವೆ. ಶರೀರದ ಅಗ್ನಿ ಅಂತ ಹೇಳುವಂಥದ್ದು, ಆಹಾರದ ಕರಗಿಸುವಂಥ ಶಕ್ತಿ ತುಂಬ ಕಡಿಮೆ ಇರ್ತದೆ. ಶರೀರಕ್ಕೆ ಎನರ್ಜಿ ಲಾಸಿಂಗ್ ಟೈಮ್ ಅಂತ ಹೇಳುವಂಥದ್ದು ಈಗಿನ ವಸಂತ ಋತು ಕಾಲದಲ್ಲಿ ಆಗುವಂಥದ್ದು. ಚಳಿಗಾಲದಲ್ಲಿ ಆದಂತಹ ಕಫ ವೃದ್ಧಿ ಅಂತ ಆಯುರ್ವೇದದಲ್ಲಿ ನಾವು ಏನು ಹೇಳ್ತೇವೆ, ಇದು ಈಗ ಕಫ ವಿಲಯನ ಆಗಿ, ಅಂದರೆ ಸೂರ್ಯನ ಅತಿ ಪ್ರತಾಪವಾದಂತಹ ಬಿಸಿಲಿನ ತಾಪದಿಂದ ಕಫ ವಿಲಯನ ಆಗಿ ಅದರಿಂದಾಗಿ ಶರೀರದಲ್ಲಿ ಕಫದ ದೋಷಗಳು, ಕಫ ವಿಕೃತಿ ಅಂತ ಹೇಳ್ತೇವೆ. ಅಂದರೆ ಶರೀರದಲ್ಲಿ ನಾವು ಹೇಳೋದು ಕೆಮ್ಮು ಅದಕ್ಕೆ ಮಾತ್ರ ನಾವು ಕಫ ಅಂತ ಕರೆಯುವಂಥದ್ದಲ್ಲ, ಶರೀರದಲ್ಲಿ ಬೇರೆ ಬೇರೆ ರೀತಿಯಾದಂಥ ಕಫ ವಿಲಯನಗಳು ಉಂಟಾಗಿ ಇದರಿಂದ ದೋಷಗಳು ಜಾಸ್ತಿಯಾಗಿ

0: ಶರೀರದಲ್ಲಿ ರೋಗ ಉತ್ಪಾದನೆ ಆಗುವಂತದ್ದು ಸಂಭವ ಇರ್ತದೆ. ಅದಕ್ಕೆ ಈ ವಸಂತ ಋತು ಕಾರಣ ಆಗಿರ್ತದೆ. ವಸಂತ ಋತುವಲ್ಲಿ ವಾತಾವರಣದಲ್ಲಿ ಕೂಡ ಬಹಳ ವ್ಯತ್ಯಾಸಗಳಾಗಿರ್ತದೆ. ವಾತಾವರಣದಲ್ಲಿ ಪರಾಗಗಳು ಅತಿಯಾಗಿ ಜಾಸ್ತಿ ಆಗಿರ್ತದೆ, ಧೂಳು ಕಣಗಳು ಜಾಸ್ತಿ ಆಗಿರುತ್ತೆ, ಯಾಕಂದ್ರೆ ಬಿಸಿಲಿನ ತಾಪ ಜಾಸ್ತಿ ಇರ್ತದೆ. ನಮಗೆ ಈ ಅಲರ್ಜಿಗಳು ಕಾಣಿಸಿಕೊಳ್ಳುವಂಥದ್ದು ಇದೆಲ್ಲ ನಮಗೆ ಈ ವಸಂತ ಋತುವಲ್ಲಿ ಕಾಣಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ವಸಂತ ಋತು ಅಂತ ಹೇಳುವಂಥದ್ದು ವಸಂತ ಋತು ಬಂದಾಗ ಮಾವು ಚಿಗುರಲೇಬೇಕು, ಹೌದು. ಸೊ ಎಲ್ಲ ಚಿಗುರೆಲೆಗಳು ಆಗುವಂತಹ ಸಮಯ, ಹೂ ಹಣ್ಣುಗಳು ಬರುವಂತಹ ಸಮಯ, ಮನುಷ್ಯನು ಅದನ್ನು ಸೇವನೆ ಮಾಡಿದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕೊಳ್ಳಿ ಕೂಡ ಸಾಧ್ಯ ಆಗ್ತದೆ. ಉದಾಹರಣೆಗೆ ನಾನು ಹೇಳುವುದು ಚಿಗುರೆಲೆಗಳಿಂದ ಮಾಡಿದಂತಹ ಅಡಿಗೆ ಪದಾರ್ಥಗಳಾಗಿರ್ಬೋದು, ಇದು ಒಳ್ಳೆಯದು.
1: ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಈ ಬೇಸಿಗೆ ಕಾಲದಲ್ಲಿ ಬರ್ತವೆ
0: ನೋಡಿ, ಇದು ಬಹಳ ಒಂದು ಇಂಟ್ರೆಸ್ಟಿಂಗ್. ಯಾಕಂತ ಹೇಳಿದ್ರೆ ಈ ಸೀಸನ್ ಅಲ್ಲಿ ಬಹಳಷ್ಟು ನಮಗೆ ಶರೀರದಲ್ಲಿ ಬೇರೆ ಬೇರೆ ರೀತಿಯಾದ ರೋಗಗಳು ನಮಗೆ ಕಾಣಿಸಲಿಕ್ಕೆ ಸಿಗ್ತದೆ. ನಾನು ಒಂದೊಂದೇ ಆಗಿ ನಿಮಗೆ ವಿಸ್ತಾರವಾಗಿ ಹೇಳ್ತಾ ಹೋಗ್ತೇನೆ. ಒಂದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಜ್ವರ. ಈ ಋತುವಲ್ಲಿ ಜ್ವರ ಕಾಣಿಸಿಕೊಳ್ಳುವುದು ಬಹಳ ಸಾಮಾನ್ಯ, ಸಾಮಾನ್ಯವಾಗಿ ಮಕ್ಕಳಲ್ಲಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ನೀರು ಕುಡಿತಾರೆ, ಅದೇ ರೀತಿ ಈ ಹಣ್ಣುಗಳ ಕೆಲವೊಂದು ಸೇವನೆ ಮಾಡ್ತಾರೆ, ಸ್ವಲ್ಪ ದೊಡ್ಡ ಮಕ್ಕಳು ಹೊರಗಡೆ ಆಹಾರ ಪದಾರ್ಥವನ್ನು ಸೇವನೆ ಮಾಡ್ತಾರೆ, ಎಣ್ಣೆ ತಿಂಡಿಗಳ ಸೇವನೆ ಮಾಡ್ತಾರೆ. ಇದರಿಂದಾಗಿ ಒಂದು ಇನ್ಫೆಕ್ಷನ್ ಅಂತ ಹೇಳ್ತಾರೆ, ಜ್ವರ ಕಾಣಿಸಿಕೊಳ್ಳೋದು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಎರಡನೇದಾಗಿ ಕೆಮ್ಮು. ಈ ಜ್ವರ ಕಾಣಲಿಕ್ಕೆ ಬರುವಂತದ್ದರೊಟ್ಟಿಗೆ ಕೆಮ್ಮು ಅಥವಾ ನಮ್ಮ ಗಂಟಲಿನ ಉರಿಯೂತ ಅಂತ ನಾವು ಹೇಳ್ತೇವೆ, ಅಥವಾ ಟಾನ್ಸಿಲ್ಸ್ ಅಂತ ಹೇಳ್ಬೋದು, ಈ ತರದ ಕಾಮನ್ ಆಗಿ ಕಾಣಿಸುವಂತದ್ದು. ಅದೇ ರೀತಿ ತಲೆಯ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವಂಥದ್ದು. ಇದು ತಲೆನೋವು ಅಂತ ಹೇಳಿದ ಕೂಡಲೇ ನಾವು ಹೆದರುವಂಥದ್ದೇನಿಲ್ಲ, ದೊಡ್ಡ ರೋಗೇನಾಗಿರ್ಲಿಕ್ಕಿಲ್ಲ. ಸಿಂಪಲ್ ಆಗಿ ತಲೆಯ ಭಾಗದಲ್ಲಿ ಕಫ ಗಟ್ಟಿಕಟ್ಟಿದ್ರಿಂದ ನಾವು ಆಯುರ್ವೇದದಲ್ಲಿ ಪ್ರತಿಷಾಯ ನಾಸನಾಹ ಅಂತ ಹೇಳ್ತೇವೆ. ನಿಮಗೆ ಸಾಮಾನ್ಯ ಭಾಷೆಯಲ್ಲಿ ನಾನು ಹೇಳುವುದ್ರೆ ಸೈನಸೈಟಿಸ್ ಅಂತ ಹೇಳುವಂಥದ್ದು. ಈ ತಲೆ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವಂಥದ್ದು, ಕಣ್ಣಿನ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವ, ಮೂಗಿನ ಭಾಗದಲ್ಲಿ ಅಂದರೆ ಮೂಗಿನ ಒಂದು ಭಾಗದಲ್ಲಿ ಮುಖದಲ್ಲಿ ನೋವು ಕಾಣಿಸಿಕೊಳ್ಳುವಂಥ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇದು ಬಹಳ ಸಾಮಾನ್ಯವಾದಂಥದ್ದು. ಅದೇ ರೀತಿ ಕೋಲ್ಡ್, ಶೀತ ನೆಗಡಿ ಕೆಮ್ಮು, ಅದೇ ರೀತಿ ಜ್ವರ, ಇದು ಬಹಳ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತಹ ಒಂದು ತೊಂದರೆ ಈ ಬೇಸಿಗೆಗಾಲದಲ್ಲಿ. ಇದಕ್ಕೆ ಪ್ರಮುಖ ಕಾರಣವೂ ಕೂಡ ನೀರು ಹಾಗೂ ಆಹಾರ. ಯಾಕೆಂತ ಹೇಳಿದ್ರೆ ನಾವು ಹೊರಗಡೆ ನೀರು ಕುಡಿತೇವೆ, ನೀರನ್ನು ಶುದ್ಧೀಕರಣ ಮಾಡಿರುವುದಿಲ್ಲ, ಈಗ ಬೇಸಿಗೆಗಾಲದಲ್ಲಿ ನೀರಿನ ಕೊರತೆ ಕಾಣಿಸಿಕೊಳ್ಳುವ ಸಂಭವ ಇರ್ತದೆ. ಅದರಿಂದಾಗಿ ನಾವು ಈಗ ಒಂದು ವೇಳೆ ಬಾವಿಯ ನೀರೋ ಅಥವಾ ಈ ಟ್ಯಾಪ್ ವಾಟರ್, ಈಗ ನಮಗೆಲ್ಲ ಸಿಗುವಂತ ಟ್ಯಾಪ್ ವಾಟರ್, ಈಗ ಅದು ಎಷ್ಟರ ಮಟ್ಟಿಗೆ ಶುದ್ಧೀಕರಣ ಆಗಿದೆ ಅಂತ ಹೇಳೋದು ನಮಗೆ ಗೊತ್ತಿಲ್ಲ. ಸೊ ಶುದ್ಧೀಕರಣ ಆಗದೇ ಇರುವಂತದ್ದಾಗಿರ್ಬೋದು. ಸೊ ಅದಕ್ಕೆ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ ನೀರನ್ನು ಬಿಸಿ ಮಾಡಿ ಕುಡಿಯಿರಿ ಅಂತ ಹೇಳುವಂಥದ್ದು. ನಾವು
1: ಕುದಿಸಿ ಆರಿಸಿದ
0: ನೀರನ್ನೇ ಕುಡಿಬೇಕು ಅಂತ ಹೇಳುವಂಥದ್ದು ನಾವು ಈ ತಿಂಗಳಲ್ಲಿ ಡಾಕ್ಟರ್ಗಳಾಗಿ ನಾವು ಅದನ್ನು ಎಲ್ಲ ಪೇಷಂಟ್ಗಳು ನಾವು ಹೇಳ್ತೇವೆ. ಇನ್ನು ಆಹಾರದಲ್ಲಿ ನೋಡ್ಕೊಂಡ್ರೆ ನಾವು ಕೆಲವೊಂದು ಹಣ್ಣುಗಳು ಸಾಮಾನ್ಯವಾಗಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಕಲ್ಲಂಗಡಿ ಹಣ್ಣನ್ನು ನಾವು ಸಾಮಾನ್ಯವಾಗಿ ಸೇವನೆ ಮಾಡ್ತೇವೆ. ನಾನು ನೋಡಿದ ಪ್ರಕಾರ ಬಹಳಷ್ಟು ಮಕ್ಕಳಲ್ಲಿ ಕಲ್ಲಂಗಡಿ ಸೇವನೆ ಮಾಡಿದರೆ, ದ್ರಾಕ್ಷೆ ಗ್ರೇಪ್ಸ್ ಅನ್ನು ಸೇವನೆ ಮಾಡಿದರೆ, ಅದೇ ರೀತಿ ಕುಕ್ಕುಂಬರ್ ನಮ್ಮ ಮುಳು ಸೌತೆಯನ್ನು ಸೇವನೆ ಮಾಡಿದರೆ, ಇದರಿಂದಾಗಿ ಗಂಟಲ ನೋವು ಕಾಣಿಸಿಕೊಳ್ಳುವಂಥದ್ದು ಈ ಸೀಸನಲ್ಲಿ ಇಫೆಕ್ಟ್ ಆಗ್ತದೆ. ಅದೇ ರೀತಿ ನಾವು ಹೇಳ್ಬೋದು, ಈಗ ಮಕ್ಕಳು ಏನ್ ಮಾಡ್ತಾರೆ, ಹೊರಗಡೆ ಆಟ ಆಡ್ತಾರೆ, ತಲೆಯಲ್ಲಿ ಬೆವರು ಉಳಿತದೆ, ಸಿಕ್ಕಾಪಟ್ಟೆ ಬೆವರು ಬಂದು, ಇದರಿಂದಾಗಿ ಕೂಡ ಅವರಿಗೆ ಗಂಟಲಿನ ಉರಿಯೂತ ಬರುವಂತಹ ಸಂಭವಗಳು, ಕಿವಿ ನೋವುಗಳು ಬರುವಂತಹ ಸಂಭವಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡೈಜೆಸ್ಟಿವ್ ಸಿಸ್ಟಮ್, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು, ವಾಂತಿ ಆಗಿರ್ಬೋದು, ಭೇದಿ ಆಗಿರ್ಬೋದು, ಅಜೀರ್ಣ ಆಗುವಂತದ್ದು, ಈ ತರದ ನಮಗೆ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಬಹಳ ಕಾಮನ್ ಆಗಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಅಲರ್ಜಿಗಳು. ನಿಮಗೆ ಅಲರ್ಜಿ ಚರ್ಮದಲ್ಲಾಗಿರ್ಬೋದು, ಅದೇ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಸೀನು ಬರುವಂತದ್ದು, ಕಣ್ಣು ತುರಿಸುವಂತದ್ದು, ಕಿವಿ ತುರಿಸುವಂತದ್ದು, ಗಂಟಲು ತುರಿಸುವಂತದ್ದು, ಇದು ಈ ತುರಿಸುವಿಕೆ ಅಂತ ಹೇಳುವಂಥದ್ದು ಏನಿದೆಯಲ್ಲ, ಇದು ಅಲರ್ಜಿಯಿಂದಲೇ ಬರುವುದು. ಅದು ಈ ಮಾರ್ಚ್ ಏಪ್ರಿಲ್ ಮೇಯಲ್ಲೇ ನಮಗೆ ಅತಿಯಾಗಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಸಂಭವ ಇರುತ್ತದೆ. ಇನ್ನೊಂದು ಚರ್ಮಕ್ಕೆ ಸಂಬಂಧಪಟ್ಟ ತೊಂದರೆಗಳು ನಾನು ಆಗ ಹೇಳ್ತಾ ಇದ್ದೆ. ಚರ್ಮದಲ್ಲಿ ಗುಳ್ಳೆಗಳು ಕಾಣಿಸಿಕೊಳ್ಳುವಂಥದ್ದು, ಚರ್ಮದ ಉರಿ, ಈ ತರದ್ದು ಕೂಡ ನಮಗೆ ಈ ವಸಂತ ಋತುವಲ್ಲಿ ಬಹಳ ಕಾಮನ್ ಆಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ನಮಗೆ
1: ಈಗ ಜೀರ್ಣಶಕ್ತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಾಮಾನ್ಯವಾದಂತಹ ಒಂದು ಜೀರ್ಣಶಕ್ತಿಯ ಒಂದು ಮತ್ತ ಇರ್ತದಲ್ಲ, ಅದಕ್ಕಿಂತ ಕುಸಿತ ಆಗ್ತವೆ, ಕಡಿಮೆ ಆಗ್ತದೆ ಬೇಸಿಗೆಯಲ್ಲಿ ಅಂತ, ಇದು ನಿಜವಾ?
0: ಹೌದು, ಇದು ಬಹಳ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ನೋಡಿ, ಆಯುರ್ವೇದದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಶಿಶಿರ ವಸಂತ ಗ್ರೀಷ್ಮ ಋತು ಅಂತ ಹೇಳೋ ಮೂರು ಋತುಗಳಲ್ಲಿ ನಮಗೆ ಅದನ್ನು ಆಹಾರವನ್ನು ಡೈಜೆಸ್ಟ್ ಮಾಡುವ ಶಕ್ತಿಯೂ ಕಡಿಮೆ ಆಗ್ತದೆ, ಅದೇ ರೀತಿ ಹಸಿವು ಕೂಡ ಕಡಿಮೆ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳಿರ್ತದೆ. ನೋಡಿ, ಹಸಿವು ಬರೀ ಕಡಿಮೆ ಆಗುವಂತದ್ದಲ್ಲ, ತನ್ನ ಜೀರ್ಣಕ್ರಿಯೆ ಅಥವಾ ಜೀರ್ಣ ಶಕ್ತಿಯೇ ಅವನಿಗೆ ಕಡಿಮೆ ಆಗಿರ್ತದೆ. ಬೆಂಕಿ ಇರೋದಿಲ್ಲ ಅಂತ ಹೇಳ್ಬೋದು ನಮಗೆ, ಅಂದ್ರೆ ಹೊಟ್ಟೆಯಲ್ಲಿ ಕರಗಿಸುವಂತ ಶಕ್ತಿ ಅವರಿಗೆ ಕಡಿಮೆ ಆಗಿರ್ತದೆ ಈ ಮೂರು ಋತುಗಳಲ್ಲಿ. ನಿಮಗೆ ಸಾಧಾರಣ ನಾನು ಹೇಳಿದ್ರೆ, ಕಳೆದ ಎರಡು ತಿಂಗಳಿಂದ ಶುರುವಾಗಿ ಇನ್ನೊಂದು ಎರಡು ತಿಂಗಳವರೆಗೆ ನಾನು ಹೇಳುವಂತದ್ದು, ಎಲ್ಲರಿಗೂ ಕೂಡ ತನ್ನ ಆಹಾರವನ್ನು ತಿಂದು ಜಗಿದು ಅದನ್ನು ಕರಗಿಸುವಂತ ಶಕ್ತಿ ಏನಿರ್ತದೆ ಅದು ಬಹಳ ಕಡಿಮೆ ಆಗಿರ್ತದೆ. ಅದಕ್ಕೆ ನೋಡಿ, ನೀವು ನೋಡಿರ್ಬೋದು ಎಲ್ಲರಲ್ಲಿ ಕೂಡ, ಜಾಸ್ತಿಯಾಗಿ ನೀರು ಕುಡಿಯುವಂತ ಅನ್ನಿಸದೆ, ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ನಾವು ಊಟ ಮಾಡಿದ್ದು ಸ್ವಲ್ಪ ಊಟ ಮಾಡಿದ್ರು ಕೂಡ ಸಾಕು ಅಂತ ಹೇಳುವಂತ ಭಾವ ಇರ್ತದೆ.
1: ಹಸಿವೆಗಿಂತ
0: ದಾಹ ಜಾಸ್ತಿ ಇರ್ತದೆ. ಹೌದು,
1: ಈಗ ಆಹಾರದ ಕ್ರಮದಲ್ಲಿಯೂ ಕೂಡ ಸಾಕಷ್ಟು ವ್ಯತ್ಯಾಸಗಳನ್ನ ನಾವು ಮಾಡಬೇಕಾಗ್ತದೆ ಅಂತ ಬೇಸಿಗೆ ಕಾಲದಲ್ಲಿ. ಈ ಬದಲಾವಣೆಗೆ ಒಂದು ಅಗತ್ಯ ಏನು ಮತ್ತು ಹೇಗೆ ಮಾಡಿಕೊಳ್ಳುವಂತಹದ್ದು?
0: ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಬಹಳ ಉತ್ತಮವಾದಂತಹ ರಿಸಲ್ಟ್ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ, ನಾನು ನನ್ನ ಪೇಷಂಟ್ಗಳಿಗೆ ಎಲ್ಲರಿಗೂ ಹೇಳೋದಿದೆ, ಡಾಕ್ಟರ್ ಹತ್ರ ಹೋಗ್ಬೇಡಿ, ನಿಮ್ಮ ಆಹಾರದಲ್ಲೇ ಋತುಕನುಸಾರವಾಗಿ ಆಹಾರವನ್ನು ಚೇಂಜ್ ಮಾಡಿಕೊಳ್ಳಿ, ಅದರಿಂದಾಗಿ ನಿಮ್ಮ ಆರೋಗ್ಯ ನಮಗೆ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೆ ಡಾಕ್ಟರ್ ಹತ್ರ ಹೋಗಿ ದುಡ್ಡು ಖರ್ಚು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಏನು ಮಾಡ್ಬೋದು?

0: ನಿಮಗೆ, ಈ ಋತುವಲ್ಲಿ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ ತಿಕ್ತ ಕಟು ಕಷಾಯ ದ್ರವ್ಯಗಳನ್ನು ಸೇವನೆ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಕಹಿ ಇರುವಂತಹ ಆಹಾರ ಪದಾರ್ಥಗಳು ಅಥವಾ ಸ್ವಲ್ಪ ಈ ನಾವು ತಂಬುಳಿಗಳಂತ ಹೇಳ್ತೇವೆ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದಂತಹ ಸ್ವಲ್ಪ ಕಹಿ ಇರುವಂತಹ ಆಹಾರ ಪದಾರ್ಥಗಳಾಗಿರ್ಬೋದು, ಅದೇ ರೀತಿ ಕಷಾಯ ರಸಗಳು ಅಂತ ಹೇಳ್ತೇವೆ, ಕಷಾಯ ರಸ ಅಂತ ಹೇಳಿದ್ರೆ ಪಂಜೆಂಟ್ ಅಂತ ಹೇಳ್ಬೋದು, ಚೊಗರು ಇರುವಂತಹ ಆಹಾರ ಪದಾರ್ಥಗಳು. ಅಂದ್ರೆ ಯಾಕೆ ಇದನ್ನು ನಾವು ಹೇಳಿದೇವೆ ಅಂತ ಹೇಳಿದ್ರೆ, ಇದೆಲ್ಲವೂ ಬಹಳ ಈಸಿಯಾಗಿ ಡೈಜೆಸ್ಟ್ ಆಗ್ತದೆ, ಬಹಳ ಈಸಿಯಾಗಿ ನಮಗೆ ಕರಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವ ಕಾರಣ, ಆಯುರ್ವೇದದಲ್ಲಿ ಇದನ್ನು ಈ ತರದ ರಸಗಳಿರುವಂತದ್ದು, ರಸ ಅಂತ ಹೇಳಿದ್ರೆ ಈ ತರ ರುಚಿ ಇರುವಂತಹ ಆಹಾರ ಪದಾರ್ಥಗಳನ್ನು ಜಾಸ್ತಿ ಸೇವನೆ ಮಾಡಿ, ಇದರಿಂದಾಗಿ ಏನಾಗ್ತದೆ ಕಫ ವೃದ್ಧಿ ಆಗೋದಿಲ್ಲ ಅಥವಾ ಕಫಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರೋದಿಲ್ಲ ಅಥವಾ ನಿಮ್ಮ ಹೊಟ್ಟೆಯಲ್ಲಿ ಕರಗಿಸ್ಲಿಕ್ಕೆ ಆಗದೇ ಇರುವಂತಹ ಶಕ್ತಿಯನ್ನು ನಮಗೆ ಸರಿ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಆದ ಕಾರಣ ಆದಷ್ಟು ವೇಗವಾಗಿ ನಮಗೆ ಏನು ಕರಗಿಸುವಂತಹ ಆಹಾರ ಪದಾರ್ಥಗಳೇನಿದೆ ಅದನ್ನು ಸೇವನೆ ಮಾಡಬೇಕು. ಏನೇನು ಅಂತ ಹೇಳಿದ್ರೆ ನಮಗೆ ಕೆಲವೊಂದು ನಾನು ಉದಾಹರಣೆಗಳನ್ನು ಹೇಳಬಹುದು. ಉದಾಹರಣೆಗೆ ನಮ್ಮ ಹಳ್ಳಿಗಳಲ್ಲಿ ಬಹಳ ಒಂದು ಚೆನ್ನಾಗಿ ಒಂದು ಪದ್ಧತಿ ಇದೆ, ಹಳೆ ಅಕ್ಕಿ ಅಂತ ಹೇಳಿದ್ರೆ ಅವರು ಮುಡಿ ಕಟ್ಟಿ ಅದನ್ನು ಅಟ್ಟದಲ್ಲಿ ಇಟ್ಟಿರ್ತಾರೆ, ಅದರ ಸೇವನೆ ಅಂತ ಹೇಳಿದ್ರೆ ನಾವು ಆಯುರ್ವೇದದಲ್ಲಿ ಹೇಳಿದೆವು ಪುರಾಣ ಶಾಲಿ ಅಂತ ಹೇಳ್ತೇವೆ, ಅದಕ್ಕೆ ಓಲ್ಡ್ ರೈಸ್ ಅಂತ ಹೇಳಿ ಈ ಆಹಾರವನ್ನು ಸೇವನೆ ಮಾಡುವಂತದ್ದು, ಬಾರ್ಲಿ, ಬಾರ್ಲಿಯ ನೀರು ಕುಡಿಯುವಂತದ್ದು, ಬಾರ್ಲಿಯ ಗಂಜಿ ಮಾಡಿ ಸೇವನೆ ಮಾಡುವಂತದ್ದು ಬಹಳ ಉತ್ತಮ. ಅದೇ ರೀತಿ ವೀಟ್, ಗೋಧಿ, ಗೋಧಿಯ ಸೇವನೆ ಕೂಡ ಬಹಳ ಒಂದು ಒಳ್ಳೆಯದಂತಹ ಆಹಾರ ಈ ಸಮಯಕ್ಕೆ. ಅದೇ ರೀತಿ ಬೆಳ್ಳುಳ್ಳಿ, ಈರುಳ್ಳಿಯನ್ನು ನಾವು ಆಯುರ್ವೇದದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ, ಯಾಕಂತ ಹೇಳಿದ್ರೆ ನಮಗೆ ಸಿಗುವಂತದ್ದು ಈರುಳ್ಳಿ ಏನಿದೆ ದೊಡ್ಡ ಈರುಳ್ಳಿ ಇರ್ತದೆ, ಸಣ್ಣ ಈರುಳ್ಳಿ ಬರ್ತದೆ ಸಾಂಬಾರು ಒಣ ಅಂತ ನಾವು ಕರೀತೇವೆ, ಅದು ಬಹಳ ಉತ್ತಮವಾದಂತಹ ಔಷಧೀಯ ಗುಣ ಇರುವಂತಹ ಒಂದು ಈರುಳ್ಳಿ ಆಗಿರ್ತದೆ, ಅದನ್ನು ನಾವು ಜಾಸ್ತಿ ಯೂಸ್ ಮಾಡಬೇಕು. ಅದೇ ರೀತಿ ಜೀರಿಗೆ, ಕೊತ್ತಂಬರಿ ಇದನ್ನು ನಾವು ಜಾಸ್ತಿ ಯೂಸ್ ಮಾಡ್ಕೊಳ್ಬೇಕು. ಅರಿಶಿನ, ಅರಿಶಿನದ ಯೂಸ್ ಕೂಡ ಬಹಳ ಉತ್ತಮ. ನೋಡಿ, ಈ ಅರಿಶಿನ ಅಂತ ಹೇಳುವಂಥದ್ದು ಏನಿದೆಯಲ್ಲ, ಇದನ್ನು ಬೇರೆ ಬೇರೆ ರೀತಿಯಾಗಿ ಮೌಲ್ಯವರ್ಧನೆ ಮಾಡಲಿಕ್ಕೆ ನಮಗೆ ಆಗ್ತದೆ. ಆಹಾರದಲ್ಲಿ ನೀವು ಅಡಿಗೆ ಮಾಡಬೇಕಾದ್ರೆ ಒಂದು ಒಳ್ಳೆ ಫ್ರೆಶ್ ಅರಿಶಿನ ಹಳ್ಳಿಗಳಲ್ಲಿ ಖಂಡಿತವಾಗ್ಲಿ ಸಿಗ್ತದೆ. ಇದು ಫ್ರೆಶ್ ಅರಿಶಿನದ ಒಂದೆರಡು ಕೊಂಬುಗಳನ್ನು ಕಟ್ ಮಾಡಿ ಅದಕ್ಕೆ ಅಡಿಗೆಗೆ ಹಾಕುವಂತದ್ದು ಮಾಡಬಹುದು. ಆ ಅರಿಶಿನವನ್ನೇ ಹುಡಿ ಮಾಡಿ ಕುಟ್ಟಿ ಪುಡಿ ಮಾಡಿ ಒಣಗಿಸಿಟ್ಟಂತ ಅರಿಶಿನದ ಪುಡಿಯನ್ನು ಒಂದು ಚಿಟಿಕೆ ಬಿಸಿ ಹಾಲಲ್ಲಿ ಸೇವನೆ ಮಾಡಬಹುದು, ಒಂದು ಚಿಟಿಕೆ ಬಿಸಿ ನೀರಲ್ಲಿ ಸೇವನೆ ಮಾಡಬಹುದು, ಅಥವಾ ಒಂದು ಚಿಟಿಕೆ ಬಿಸಿನೀರಲ್ಲಿ ಹಾಕಿ ಬಾಯಿ ಮುಕ್ಕಳಿಸುವಂತಹ ಅಭ್ಯಾಸ, ಯಾರಿಗೆ ಗಂಟಲು ನೋವಿರ್ತದೆ ಅದನ್ನು ಬಿಸಿನೀರಲ್ಲಿ ಹಾಕಿ ಸೇವನೆ ಮಾಡಿ ಅಥವಾ ಬಾಯಿ ಮುಕ್ಕಳಿಸಿದ್ರೆ ಅದರಿಂದಾಗಿ ಗಂಟಲಿನ ತೊಂದರೆಗಳು ಕೂಡ ಈ ತರದೆಲ್ಲ ಕೂಡ ನಮಗೆ ಗುಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಮಜ್ಜಿಗೆ ಸೇವನೆ ಮಾಡುವಂತ, ನನಗೆ ಬಹಳ ಜನ ಪೇಷಂಟ್ ಕೇಳ್ತಾರೆ ಗಂಟಲಿನ ತೊಂದರೆ ಇದೆ ಮಜ್ಜಿಗೆ ಕುಡಿಬಹುದಾ, ಶೀತ ಇದ್ರೆ ಮಜ್ಜಿಗೆ ಕುಡಿಬಹುದಾ ಅಂತೇಳಿ. ಇದು ಹಾಲಲ್ಲ, ಇದು ಹಾಲಿನ ಬೈ ಪ್ರಾಡಕ್ಟ್ ಅಂತ ಹೇಳಿದ್ರೆ ಇದರಲ್ಲಿ ಹಾಲಿನ ಅಂಶ ಇರಬಾರದು, ಬೆಣ್ಣೆ ಅಂಶ ಇರಬಾರದು, ಕೆನೆ ಅಂಶ ಇದ್ರೆ ಅವರಿಗೆ ಇದರಿಂದ ಶೀತ ಅಥವಾ ಗಂಟಲಿನ ತೊಂದರೆ ಆಗುವಂತ ಸಂಭವ ಇರ್ತದೆ. ಇದು ಇಲ್ಲದೆ ನೀರು ಮಜ್ಜಿಗೆ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಶುಂಠಿ, ಕಾಳುಮೆಣಸು, ಅದೇ ರೀತಿ ಉಪ್ಪು, ಆಯುರ್ವೇದದಲ್ಲಿ ನಾವು ಸೈಂಧವ ಲವಣದ ಬಳಕೆಯನ್ನು ನಾವು ಬಹಳ ಪ್ರಧಾನವಾಗಿ ಹೇಳ್ತೇವೆ. ಇದನ್ನು ಸೇವನೆ ಮಾಡೋದು ಕೂಡ ಬಹಳ ಒಂದು ಒಳ್ಳೆಯಾದಂತಹ ಆಹಾರ ಆಗಿರ್ತದೆ. ಅದೇ ರೀತಿ ಇನ್ನೊಂದು ಒಂದು ಒಳ್ಳೆ ಜೇನುತುಪ್ಪ, ಪರಿಶುದ್ಧವಾದ ಈ ಜೇನುತುಪ್ಪದ ಸೇವನೆ ಮಾಡುವಂತದ್ದು ಬಹಳ ಒಂದು ಒಳ್ಳೆಯದು. ಯಾರಿಗೆ ಶೀತ, ಕೆಮ್ಮು, ನೆಗಡಿ ಯಾರು ಇರ್ತದೆ ಅವರಿಗೆ ಇನ್ನೊಂದು ಎರಡು ವೀಳ್ಯದೆಲೆಗೆ ಎರಡು ಕಾಳುಮೆಣಸು, ಎರಡು ಕಾಳುಮೆಣಸು ಇಟ್ಟು ಚೆನ್ನಾಗಿ ಜಗದು ಅದರ ರಸ ಕುಡಿದ್ರೆ ಶೀತ, ಕೆಮ್ಮು, ನೆಗಡಿ ಓಡಿ ಹೋಗ್ತದೆ, ಅಷ್ಟು ಬೇಗ ಕಡಿಮೆ ಆಗ್ತದೆ ಅದು. ಅದನ್ನು ಮಾಡುವಂಥದ್ದು ಬಹಳ ಉತ್ತಮ. ಅದೇ ರೀತಿ ನಿಂಬೆಹುಳಿ ಸರ್ಬತ್ತು, ಪುನರ್ಪುಳಿ ಸರ್ಬತ್ತು, ಇದರ ನಿತ್ಯ ಸೇವನೆ ಮಾಡುವಂಥದ್ದು. ಯಾರಿಗೆ ಶುಗರ್ ಇಲ್ಲವೋ ಅವರು ಸ್ವಲ್ಪ ಬೆಲ್ಲ ಹಾಕಿ ಸೇವನೆ ಮಾಡಿದರೆ ಶಕ್ತಿವರ್ಧನ ಅಂತ ಹೇಳ್ತೇವೆ ನಾವು, ಅದಕ್ಕೆ ಕೂಡ ಬಹಳ ಒಳ್ಳೆಯದಾಗ್ತದೆ. ಆಹಾರದಲ್ಲಿ ನಾವು ಈ ಕ್ರಮವನ್ನೆಲ್ಲ ಮೇಂಟೈನ್ ಮಾಡಿಕೊಂಡ್ರೆ ನಮಗೆ ಈ ವಸಂತ ಋತುವನ್ನು ಬಹಳ ಚೆನ್ನಾಗಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಎರಡು ತಿಂಗಳು ಬಹಳ ಇಂಪಾರ್ಟೆಂಟ್, ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಒಂದು ಅಟ್ಲೀಸ್ಟ್ 3-4 ಲೀಟರ್ ನೀರು ಸೇವನೆ ಮಾಡಿ, ಮನೆಯಲ್ಲಿ ಸಿಕ್ಕುವಂತಹ ಆಹಾರವನ್ನು ಮಾಡಿಕೊಳ್ಳಿ, ನಿಮ್ಮ ಪರಿಸರದಲ್ಲಿರುವಂತಹ ಹಣ್ಣು ತರಕಾರಿಗಳನ್ನು ಸೇವನೆ ಮಾಡಿಕೊಳ್ಳಿ, ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ.
1: ಬಹಳ ಸಂತೋಷ ಡಾಕ್ಟರ್ ಕೇಶವರಾಜು ಅವರೇ. ಬೇಸಿಗೆ ಕಾಲದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಏನೇನು ಸಮಸ್ಯೆಗಳು ಎದುರಾಗ್ತವೆ ಹಾಗೂ ಯಾವ ರೀತಿ ನಮ್ಮ ಆಹಾರ ಹಾಗೂ ಜೀವನ ಶೈಲಿಯ ಮುಖಾಂತರ ಇದನ್ನು ನಿಭಾಯಿಸಬಹುದು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದ್ರಲ್ಲ, ಈ ಎರಡೂ ಕಾರ್ಯಕ್ರಮಗಳನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ವಿನೋದ್ ಎಂ.

ಕೇಂದ್ರ ಸರ್ಕಾರದ ಜನಸುರಕ್ಷಾ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಯು ಒಂದಾಗಿದೆ. May 9, 2015 ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಈ ಯೋಜನೆಗೆ ಚಾಲನೆ ನೀಡಲಾಯಿತು. 18-70 ವರ್ಷ ವಯಸ್ಸಿನ ಬಡವರು ಮತ್ತು ಹಿಂದುಳಿದವರಿಗೆ ವಾರ್ಷಿಕ 20 ರು ಪ್ರೀಮಿಯಂನಲ್ಲಿ ಕೈಗೆಟುಕುವ ವಿಮಾ ಯೋಜನೆಯನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದೆ. ಅಪಘಾತ ಸಾವು ಮತ್ತು ಪೂರ್ಣ ಅಂಗವೈಕಲ್ಯಕ್ಕೆ ರು 2 ಲಕ್ಷ ಮತ್ತು ಭಾಗಶಃ ಅಂಗವೈಕಲ್ಯಕ್ಕೆ ರು 1 ಲಕ್ಷದ ಅಪಾಯದ ವ್ಯಾಪ್ತಿಯನ್ನು ಹೊಂದಿದೆ. ಈ ಪಾಲಿಸಿಯು 1 ವರ್ಷದ ವ್ಯಾಪ್ತಿಯನ್ನು ಹೊಂದಿದ್ದು ಇದನ್ನು ವಾರ್ಷಿಕವಾಗಿ ನವೀಕರಿಸಬಹುದು. ಇಂದಿನ ದಿನಗಳಲ್ಲಿ ಆರೋಗ್ಯ ವಿಮೆಗಾಗಿ 100,000 ರು ಖರ್ಚು ಮಾಡಬೇಕಾಗುತ್ತದೆ. ಬಡವರಿಗಂತೂ ಇದು ಕಷ್ಟಸಾಧ್ಯವೇ ಸರಿ. ಆದರೆ ಕೇಂದ್ರ ಸರ್ಕಾರ ಜನಸುರಕ್ಷಾ ಯೋಜನೆಗಳ ಅಡಿ ಜಾರಿಗೊಳಿಸಿರುವ ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಅತ್ಯಂತ ಕಡಿಮೆ ಬೆಲೆಗೆ ಅಪಘಾತ ಹಾಗೂ ಜೀವ ವಿಮೆ ಎರಡನ್ನೂ ನೀಡುತ್ತಿದೆ. ಭಾರತ ಸರ್ಕಾರವು

ವಿಮಾ ಯೋಜನೆಯನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದೆ. ಅಪಘಾತ ಸಾವು ಮತ್ತು ಪೂರ್ಣ ಅಂಗವೈಕಲ್ಯಕ್ಕೆ ರು 2 ಲಕ್ಷ ಮತ್ತು ಭಾಗಶಃ ಅಂಗವೈಕಲ್ಯಕ್ಕೆ ರು 1 ಲಕ್ಷದ ಅಪಾಯದ ವ್ಯಾಪ್ತಿಯನ್ನು ಹೊಂದಿದೆ. ಈ ಪಾಲಿಸಿಯು 1 ವರ್ಷದ ವ್ಯಾಪ್ತಿಯನ್ನು ಹೊಂದಿದ್ದು ಇದನ್ನು ವಾರ್ಷಿಕವಾಗಿ ನವೀಕರಿಸಬಹುದು. ಇಂದಿನ ದಿನಗಳಲ್ಲಿ ಆರೋಗ್ಯ ವಿಮೆಗಾಗಿ 1,00,000 ರೂ ಖರ್ಚು ಮಾಡಬೇಕಾಗುತ್ತದೆ. ಬಡವರಿಗಂತೂ ಇದು ಕಷ್ಟಸಾಧ್ಯವೇ ಸರಿ. ಆದರೆ ಕೇಂದ್ರ ಸರ್ಕಾರ ಜನಸುರಕ್ಷಾ ಯೋಜನೆಗಳ ಅಡಿ ಜಾರಿಗೊಳಿಸಿರುವ ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಅತ್ಯಂತ ಕಡಿಮೆ ಬೆಲೆಗೆ ಅಪಘಾತ ಹಾಗೂ ಜೀವ ವಿಮೆ ಎರಡನ್ನೂ ನೀಡುತ್ತಿದೆ. ಭಾರತ ಸರ್ಕಾರವು ಮೇ 2015 ಪ್ರಾರಂಭಿಸಿದ ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಯು ವ್ಯಕ್ತಿಗಳಿಗೆ ಕೈಗೆಟುಕುವ ವೈಯಕ್ತಿಕ ಅಪಘಾತ ವಿಮೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. PMSBY ಎಂದರೆ ಆಕಸ್ಮಿಕ ಸಾವು ಅಥವಾ ಅಂಗವೈಕಲ್ಯದ ಸಂದರ್ಭದಲ್ಲಿ ಆರ್ಥಿಕ ಭದ್ರತೆ. ಇದು ಅಪಘಾತಗಳಿಂದ ಉಂಟಾಗುವ ಸಾವು ಅಥವಾ ಶಾಶ್ವತ ಅಂಗವೈಕಲ್ಯಕ್ಕೆ ವಿಮಾ ಕವರೇಜ್ ನೀಡುತ್ತದೆ ಹಾಗೂ ಪಾಲಿಸಿದಾರರು ಮತ್ತು ಅವರ ಕುಟುಂಬಗಳಿಗೆ ಕನಿಷ್ಠ ವಾರ್ಷಿಕ ಪ್ರೀಮಿಯಂನಲ್ಲಿ ನಿರ್ಣಾಯಕ ಸುರಕ್ಷತಾ ಜಾಲವಾಗಿದೆ. ಯೋಜನೆಯ ವಿಮಾ ಘಟಕವನ್ನು ಸಾರ್ವಜನಿಕ ವಲಯದ ಸಾಮಾನ್ಯ ವಿಮಾ ಕಂಪನಿಗಳು ಮತ್ತು ಇತರ ಖಾಸಗಿ ವಲಯದ ವಿಮಾ ಪೂರೈಕೆದಾರರು ನಿರ್ವಹಣೆ ಮಾಡುತ್ತಾರೆ. PMSBY ಯೋಜನೆಯ ಪ್ರಮುಖ ಅಂಶಗಳು: ಆಕಸ್ಮಿಕ ಸಾವು. ಆಕಸ್ಮಿಕ ಮರಣ ಸಂಭವಿಸಿದ್ದಲ್ಲಿ ನಾಮನಿರ್ದೇಶಿತರು 2 ಲಕ್ಷ ರೂಗಳ ವಿಮಾ ಮೊತ್ತವನ್ನು ಪಡೆಯುತ್ತಾರೆ. 2, ಅಪಘಾತದಿಂದಾಗಿ ಶಾಶ್ವತ ಒಟ್ಟು ಅಂಗವೈಕಲ್ಯ ಉಂಟಾದರೆ ಪಾಲಿಸಿದಾರರು 2 ಲಕ್ಷ ರೂಗಳ ವಿಮಾ ಮೊತ್ತವನ್ನು ಪಡೆಯುತ್ತಾರೆ. 1, ಕಣ್ಣಿನ ದೃಷ್ಟಿನಷ್ಟ ಅಥವಾ 1 ಕೈ ಅಥವಾ ಪಾದದ ಸಂಪೂರ್ಣ ಮತ್ತು ಸರಿಪಡಿಸಲಾಗದ ನಷ್ಟ ಚಂದಾದಾರರಿಗೆ ರು 1 ಲಕ್ಷ ಸಿಗುತ್ತದೆ. ಅರ್ಹತಾ ಮಾನದಂಡಗಳು: ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಗೆ ಅರ್ಹತೆ ಪಡೆಯಲು ಯಾವುದೇ ವ್ಯಕ್ತಿ ಈ ಮಾನದಂಡಗಳನ್ನು ಅನುಸರಿಸಬೇಕು. 18 ವರ್ಷದಿಂದ 70 ವರ್ಷ ವಯಸ್ಸಿನ ಯಾವುದೇ ವ್ಯಕ್ತಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರು. ಖಾತೆಗೆ ಲಿಂಕ್ ಮಾಡಲಾದ ತಮ್ಮ ಫೋನ್ ಸಂಖ್ಯೆಯನ್ನು ಹೊಂದಿರುವ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು. ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ವ್ಯಕ್ತಿಯು ತಮ್ಮ ಆಧಾರ್ ವಿವರಗಳನ್ನು ಸಲ್ಲಿಸಬೇಕು. ಈ ಆಧಾರ್ ವಿವರಗಳನ್ನು ಅವರ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಲಾಗುತ್ತದೆ. ಯಾವುದೇ ವ್ಯಕ್ತಿಯು 1 ಅಥವಾ ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಬಹುಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದರೆ ಒಂದೇ ಬ್ಯಾಂಕ್ ಖಾತೆಯ ಮೂಲಕ ಮಾತ್ರ ಯೋಜನೆಗೆ ಸೇರಲು ಅರ್ಹರಾಗಿರುತ್ತಾರೆ. ಜಂಟಿ ಖಾತೆಯ ಸಂದರ್ಭದಲ್ಲಿ ಎಲ್ಲ ಬ್ಯಾಂಕ್ ಖಾತೆದಾರರು ಯೋಜನೆಯ ಪ್ರಯೋಜನಗಳನ್ನು ಪಡೆಯಬಹುದು. ಅನಿವಾಸಿ ಭಾರತೀಯ ಫಲಾನುಭವಿಯ ಸಂದರ್ಭದಲ್ಲಿ ಕ್ಲೈಮ್ ಪ್ರಯೋಜನಗಳನ್ನು ಭಾರತೀಯ ಕರೆನ್ಸಿಯಲ್ಲಿ ಮಾತ್ರ ನಾಮನಿರ್ದೇಶಿತರಿಗೆ ಒದಗಿಸಲಾಗುತ್ತದೆ. ಯಾವುದೇ ಆಕಸ್ಮಿಕ ಸಾವು, ಕೊಲೆ ಅಥವಾ ನೈಸರ್ಗಿಕ ವಿಕೋಪಗಳಿಂದ ಉಂಟಾಗುವ ಅಂಗವೈಕಲ್ಯವನ್ನು ಈ ಯೋಜನೆಯಡಿಯಲ್ಲಿ ಒಳಗೊಳ್ಳಲಾಗುತ್ತದೆ. ಆದರೆ ಯಾವುದೇ ಆತ್ಮಹತ್ಯೆ ಸಾವು ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಯಡಿಯಲ್ಲಿ ಒಳಗೊಳ್ಳುವುದಿಲ್ಲ. PMJJBY ಅಡಿಯಲ್ಲಿ ವಾರ್ಷಿಕ ಪ್ರೀಮಿಯಂ ಪಾವತಿಯ ಮೇಲೆ June 1 ರಿಂದ May 31 1 ವರ್ಷದವರೆಗೆ ವಿಮಾ ರಕ್ಷಣೆ ಮಾನ್ಯವಾಗಿದೆ. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇಂತಿದೆ. ಹಂತ 1, PMSBYಗೆ ನೋಂದಾಯಿಸಿಕೊಳ್ಳಲು ಉಳಿತಾಯ ಖಾತೆ ಹೊಂದಿರುವ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಬಹುದು ಅಥವಾ ಅಭ್ಯರ್ಥಿಯ ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಂತ 2, ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿದ ನಂತರ ಅಭ್ಯರ್ಥಿಯ ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಬ್ಯಾಂಕಿಗೆ ಸಲ್ಲಿಸಬಹುದು. ಹಂತ 3, ಅದನ್ನು ಯಶಸ್ವಿಯಾಗಿ ಸಲ್ಲಿಸಿದ ನಂತರ ಚಂದಾದಾರರು ವಿಮಾ ಪ್ರಮಾಣ ಪತ್ರದ ಸ್ವೀಕೃತ ರಸೀದಿಯನ್ನು ಪಡೆಯುತ್ತಾರೆ. ಸುರಕ್ಷಾ ಬೀಮಾ ಯೋಜನೆಯ ಪ್ರೀಮಿಯಂ ಪಾವತಿಸುವುದು ಹೇಗೆ? ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ವಾರ್ಷಿಕ ಕೇವಲ 20 ರೂ ಪ್ರೀಮಿಯಂನೊಂದಿಗೆ ಕೈಗೆಟುಕುವ ವಿಮಾ ಪರಿಹಾರವನ್ನು ನೀಡುತ್ತದೆ. PMSBY ಯೋಜನೆಯ ವಿವರಗಳ ಅಡಿಯಲ್ಲಿ ಪ್ರೀಮಿಯಂ ಅನ್ನು ಪಾಲಿಸಿದಾರರ ಬ್ಯಾಂಕ್ ಖಾತೆಯಿಂದ ಸ್ವಯಂಚಾಲಿತವಾಗಿ ಡೆಬಿಟ್ ಮಾಡಲಾಗುತ್ತದೆ. ಈ ವಿಮಾ ಕವರ್ June 1 ರಿಂದ May 31 1 ವರ್ಷದ ಅವಧಿಗೆ ಇರುತ್ತದೆ. ಇದಕ್ಕಾಗಿ ನಿಗದಿತ ನಮೂನೆಗಳಲ್ಲಿ ಗೊತ್ತುಪಡಿಸಿದ ಉಳಿತಾಯ ಖಾತೆ ಬ್ಯಾಂಕ್ ಖಾತೆಯಿಂದ ಸ್ವಯಂ ಡೆಬಿಟ್ ಮೂಲಕ ಸೇರಲು ಪಾವತಿಸಲು ಆಯ್ಕೆಯನ್ನು ಪ್ರತಿ ವರ್ಷ May 31 ನೀಡಬೇಕಾಗುತ್ತದೆ. ಇದನ್ನು ಆರಂಭಿಕ ವರ್ಷದಲ್ಲಿ August 31, 2015 ವಿಸ್ತರಿಸಬಹುದು. ನಂತರ ಪೂರ್ಣ ವಾರ್ಷಿಕ ಪ್ರೀಮಿಯಂ ಪಾವತಿಯ ಮೇಲೆ ವಿಮೆಯನ್ನು ಪಡೆಯಬಹುದಾಗಿದೆ. ಯಾವುದೇ ಹಂತದಲ್ಲಿ ಯೋಜನೆಯಿಂದ ನಿರ್ಗಮಿಸುವ ವ್ಯಕ್ತಿಗಳು ಭವಿಷ್ಯದ ವರ್ಷಗಳಲ್ಲಿ ಯೋಜನೆಗೆ ಮತ್ತೆ ಸೇರಬಹುದು. ವರ್ಷದಿಂದ ವರ್ಷಕ್ಕೆ ಅರ್ಹ ವರ್ಗಕ್ಕೆ ಹೊಸದಾಗಿ ಸೇರುವವರು ಅಥವಾ ಈ ಹಿಂದೆ ಸೇರದ ಪ್ರಸ್ತುತ ಅರ್ಹ ವ್ಯಕ್ತಿಗಳು ಯೋಜನೆ ಮುಂದುವರಿಯುವವರೆಗೆ ಮುಂದಿನ ವರ್ಷಗಳಲ್ಲಿ ಸೇರಲು ಸಾಧ್ಯವಾಗುತ್ತದೆ. ಸಹಾಯವಾಣಿ ರಾಷ್ಟ್ರೀಯ ಟೋಲ್ ಫ್ರೀ ಸಂಖ್ಯೆ 1800 110 1101 1800 110 1101. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಗೆ ಕ್ಲೈಮ್ ಪ್ರಯೋಜನಗಳನ್ನು ಪಡೆಯುವ ಹಂತಗಳು ಇಲ್ಲಿವೆ.
ಅಧಿಕೃತ ವೆಬ್ಸೈಟ್ನಿಂದ ಕ್ಲೈಮ್ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಅಥವಾ ಪಾಲಿಸಿಯನ್ನು

0: ಖರೀದಿಸಿದ ಬ್ಯಾಂಕ್ನಿಂದ ಪಡೆಯಿರಿ. ಕ್ಲೈಮ್ ಅರ್ಜಿಯಲ್ಲಿ ಅಗತ್ಯವಿರುವ ವಿವರಗಳನ್ನು ಭರ್ತಿ ಮಾಡಿ. ಮೂಲ ಮರಣ ಪ್ರಮಾಣ ಪತ್ರ, ಅಂಗವೈಕಲ್ಯ ಪ್ರಮಾಣ ಪತ್ರ, ಮರಣೋತ್ತರ ವರದಿ, FIR ಅಥವಾ ಪೊಲೀಸ್ ವರದಿ ಮತ್ತು ನಾಮಿನಿಯ ಗುರುತಿನ ಪುರಾವೆಯಂತಹ ಅಗತ್ಯ ದಾಖಲೆಗಳೊಂದಿಗೆ ಸರಿಯಾಗಿ ಭರ್ತಿ ಮಾಡಿದ ಕ್ಲೈಮ್ ಫಾರ್ಮ್ ಅನ್ನು ಸಲ್ಲಿಸಬಹುದು. ವಿಮಾ ಕಂಪನಿಯು ಕ್ಲೈಮ್ ಅನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ನಿಗದಿತ ಸಮಯದೊಳಗೆ ನಾಮಿನಿಯ ಬ್ಯಾಂಕ್ ಖಾತೆಗೆ ಪ್ರಯೋಜನದ ಮೊತ್ತವನ್ನು ವಿವರಿಸುತ್ತದೆ. ಕ್ಲೈಮ್ ಇತ್ಯರ್ಥದಲ್ಲಿ ಯಾವುದೇ ವಿಳಂಬವನ್ನು ತಪ್ಪಿಸಲು ಎಲ್ಲ ಅಗತ್ಯ ದಾಖಲೆಗಳನ್ನು ನಿಖರವಾಗಿ ಮತ್ತು ಸಮಯಕ್ಕೆ ಸಲ್ಲಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿದೆ. PMSBYಗಾಗಿ ಕ್ಲೈಮ್ ಪ್ರಕ್ರಿಯೆಯು ಸರಳ ಮತ್ತು ಅನುಸರಿಸಲು ಸುಲಭವಾಗಿದೆ ಮತ್ತು ಈ ಯೋಜನೆಯು ದುರದೃಷ್ಟಕರ ಘಟನೆಯ ಸಂದರ್ಭದಲ್ಲಿ ನಾಮಿನಿಗೆ ಅಗತ್ಯವಾದ ಹಣಕಾಸಿನ ಸಹಾಯವನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಗೆ ಅಗತ್ಯವಿರುವ ದಾಖಲೆಗಳು ಗುರುತಿನ ಪುರಾವೆ, ಸಾಮಾನ್ಯವಾಗಿ ನಿಮ್ಮ ಆಧಾರ್ ಕಾರ್ಡ್, ಇದನ್ನು ಭಾರತದಲ್ಲಿ ಗುರುತಿನ ದಾಖಲೆಯಾಗಿ ವ್ಯಾಪಕವಾಗಿ ಅಂಗೀಕರಿಸಲಾಗಿದೆ ಮತ್ತು ಗುರುತಿಸಲಾಗಿದೆ. ಸಂಪರ್ಕ ಮಾಹಿತಿ, ನಿಮ್ಮ ಪ್ರಸ್ತುತ ವಿಳಾಸ ಮತ್ತು ಫೋನ್ ಸಂಖ್ಯೆ ಸೇರಿದಂತೆ ನಿಖರವಾದ ಸಂಪರ್ಕ ವಿವರಗಳು ಅಗತ್ಯವಿದೆ. ಸಂವಹನಕ್ಕಾಗಿ ಮತ್ತು ವಿಮಾ ಯೋಜನೆಗೆ ಸಂಬಂಧಿಸಿದ ನವೀಕರಣಗಳನ್ನು ಸ್ವೀಕರಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಲು ಈ ಮಾಹಿತಿಯು ನಿರ್ಣಾಯಕವಾಗಿದೆ. ನಾಮಿನಿಯ ವಿವರಗಳು, ನೀವು ಆಯ್ಕೆ ಮಾಡಿದ ನಾಮಿನಿಯ ನಿಖರವಾದ ವಿವರಗಳನ್ನು ಒದಗಿಸುವುದು ಮುಖ್ಯವಾಗಿದೆ, ಏಕೆಂದರೆ ಈ ವ್ಯಕ್ತಿಯು ದುರದೃಷ್ಟಕರ ಘಟನೆಯ ಸಂದರ್ಭದಲ್ಲಿ ವಿಮಾ ಪ್ರಯೋಜನಗಳನ್ನು ಪಡೆಯುತ್ತಾರೆ. PMSBY ಅರ್ಜಿ ನಮೂನೆಯ ಇಂಗ್ಲಿಷ್, ಹಿಂದಿ, ಬಂಗಾಳಿ, ಮರಾಠಿ, ಒರಿಯಾ, ತಮಿಳು, ತೆಲುಗು ಮತ್ತು ಗುಜರಾತಿ ಸೇರಿದಂತೆ ಬಹುಭಾಷೆಗಳಲ್ಲಿ ಲಭ್ಯವಿದೆ. ಅಗತ್ಯವಿರುವ ಎಲ್ಲ ವಿವರಗಳೊಂದಿಗೆ ಈ ನಮೂನೆಯನ್ನು ನಿಖರವಾಗಿ ಭರ್ತಿ ಮಾಡುವುದು ಮುಖ್ಯವಾಗಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬೀಮಾ ಯೋಜನೆ ನಡುವಿನ ವ್ಯತ್ಯಾಸಗಳು, ಈ ಎರಡು ಯೋಜನೆಗಳು 2 ಲಕ್ಷ ರೂಗಳ ವಿಮಾ ಕವರೇಜ್ ಹೊಂದಿರುವುದರಿಂದ ಎರಡೂ ಒಂದೇ ಎಂಬ ಗೊಂದಲ ಆಗಬಹುದು. ಆದರೆ ಇವೆರಡು ಬೇರೆ ಬೇರೆ ಆಗಿವೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಅಪಘಾತ ವಿಮಾ ಯೋಜನೆಯಾಗಿದ್ದು ಅದು ಆಕಸ್ಮಿಕ ಸಾವು ಮತ್ತು ಅಂಗವೈಕಲ್ಯಕ್ಕೆ ರಕ್ಷಣೆ ನೀಡುತ್ತದೆ. ಮತ್ತೊಂದೆಡೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬೀಮಾ ಯೋಜನೆ ಯಾವುದೇ ಕಾರಣದಿಂದಾಗಿ ಸಾವನ್ನು ಒಳಗೊಳ್ಳುವ ಜೀವ ವಿಮಾ ಯೋಜನೆಯಾಗಿದೆ. ಜೀವನ ಜ್ಯೋತಿ ಬೀಮಾ ಯೋಜನೆ ಅಂಗವೈಕಲ್ಯಕ್ಕೆ ಪರಿಹಾರವನ್ನು ನೀಡುವುದಿಲ್ಲ, ಇದೊಂದು ಟರ್ಮ್ ಇನ್ಸೂರೆನ್ಸ್ ಅಂದರೆ ಜೀವ ವಿಮೆ ಮಾತ್ರ ಆಗಿದೆ. ಸುರಕ್ಷಾ ಬೀಮಾ ಯೋಜನೆ ಕೊನೆಗೊಳಿಸುವಿಕೆ ಯೋಜನೆಯಡಿಯಲ್ಲಿ ಒದಗಿಸಲಾದ ಅಪಘಾತ ವಿಮಾ ಸುರಕ್ಷಣೆಯ ಈ ಕೆಳಗಿನವುಗಳಿಗೆ ಕೊನೆಗೊಳ್ಳುತ್ತದೆ. ಸದಸ್ಯರು 70 ವರ್ಷ ವಯಸ್ಸಿನವರಾಗಿದ್ದರೆ, ಸದಸ್ಯರ ಬ್ಯಾಂಕ್ ಖಾತೆಯನ್ನು ಮುಚ್ಚಿದ್ದರೆ, ವಿಮಾ ರಕ್ಷಣೆಯನ್ನು ನಿರ್ವಹಿಸಲು ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇಲ್ಲದಿದ್ದರೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಯ ಗುಣಲಕ್ಷಣಗಳು, ಯೋಜನೆಯ ಹೆಸರು ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ, ವಿಮಾ ಕವರೇಜ್, ಅಪಘಾತ ಮರಣ ಮತ್ತು ಅಂಗವೈಕಲ್ಯ ವಿಮೆ, ವಿಮಾ ಮೊತ್ತ 2 ಲಕ್ಷ ರೂಗಳವರೆಗೆ, ಪ್ರೀಮಿಯಂ ವಾರ್ಷಿಕ 20 ರು, ವಯಸ್ಸಿನ ಮಿತಿ 18 ರಿಂದ 70 ವರ್ಷಗಳು, ನವೀಕರಣ, ವಾರ್ಷಿಕ ಪಾಲಿಸಿ ನವೀಕರಣ, ಕ್ಲೈಮ್ ಪ್ರಕ್ರಿಯೆ, ಫಲಾನುಭವಿಗಳು ಮರಣ ಅಥವಾ ಅಂಗವೈಕಲ್ಯ ಪ್ರಮಾಣ ಪತ್ರವನ್ನು ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತದೆ.
1: ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ವಿನೋದ್ ಎಂ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣವಚನ ಸ್ವೀಕಾರ, ಸಮಾರಂಭದಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ ಎರಡು ದಿನಗಳ ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟೀಯ

0: ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಇದೇ ಸಂದರ್ಭದಲ್ಲಿ ದಿಲೀಪ್ ಘೋಷ್, ಅಗ್ನಿಮಿತ್ರ ಪೌಲ್, ಅಶೋಕ್ ಕೀರ್ತಾನಿಯಾ, ನಿಸಿತ್ ಪ್ರಮಾಣಿಕ್ ಮತ್ತು ಕ್ಷುದಿರಾಮ್ ಟುಡೆ ಸೇರಿದಂತೆ 5 ಸಂಪುಟ ಸಚಿವರು ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯಪಾಲ ಆರ್ಎನ್ ರವಿ ಅವರು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಸಮಾರಂಭಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಬ್ರಿಗೇಡ್ ಮೈದಾನದವರೆಗೆ ರೋಡ್ ಶೋ ನಡೆಸಿದರು. ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ಅವರನ್ನು ದೇಶದ ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ಇಂದು ನೇಮಕ ಮಾಡಿದೆ. ಪ್ರಸ್ತುತ ಸಿಡಿಎಸ್ ಆಗಿರುವ ಜನರಲ್ ಅನಿಲ್ ಚೌಹಾಣ್ ಅವರ ಅಧಿಕಾರಾವಧಿ ಈ ತಿಂಗಳ 30ರಂದು ಮುಕ್ತಾಯಗೊಳ್ಳಲಿದ್ದು, ನಂತರ ಸುಬ್ರಹ್ಮಣಿ ಅವರು ಅಧಿಕಾರ ಸ್ವೀಕರಿಸಲಿದ್ದಾರೆ. ಇದರ ಜೊತೆಗೆ ಅವರು ಮಿಲಿಟರಿ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಯಾಗಿಯೂ ಜವಾಬ್ದಾರಿ ನಿರ್ವಹಿಸಲಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಮುಂದಿನ ನೌಕಾಪಡೆಯ ಮುಖ್ಯಸ್ಥರನ್ನಾಗಿ ನೇಮಿಸಿದೆ. ವೈಸ್ ಅಡ್ಮಿರಲ್ ಸ್ವಾಮಿನಾಥನ್ ಪ್ರಸ್ತುತ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಕಾರ್ಯಾಚರಣೆ, ಕಾರ್ಯತಂತ್ರ ಮತ್ತು ಸಿಬ್ಬಂದಿ ನಿರ್ವಹಣೆಯೊಂದಿಗೆ ಅಡ್ಮಿರಲ್ ಸ್ವಾಮಿನಾಥನ್ ಸುಮಾರು 4 ದಶಕಗಳ ವಿಶಿಷ್ಟ ಸೇವಾ ಅನುಭವ ಹೊಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಕರ್ನಾಟಕ ಮತ್ತು ತಮಿಳುನಾಡು ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದು, ಕೆಲವು ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪರಿವರ್ತನಾತ್ಮಕ ಜಗತ್ತಿನಲ್ಲಿ ಹಿಂದೂ ಮಹಾಸಾಗರ ಪ್ರದೇಶ ಎಂಬ ವಿಷಯದ ಮೇಲೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ 2 ದಿನಗಳ ಹಿಂದೂ ಮಹಾಸಾಗರ ಸಂವಾದ IOD 10 ನಿನ್ನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಂವಾದ ಹಿಂದೂ ಮಹಾಸಾಗರ ಪ್ರದೇಶದ ಪ್ರಮುಖ ಬೆಳವಣಿಗೆಗಳು ಮತ್ತು ಉದಯೋನ್ಮುಖ ಸವಾಲುಗಳ ಕುರಿತು ಚರ್ಚಿಸಲು ಹಿಂದೂ ಮಹಾಸಾಗರ ಪ್ರದೇಶ ಒಕ್ಕೂಟದ ಸದಸ್ಯ ರಾಷ್ಟಗಳ ಹಿರಿಯ ಅಧಿಕಾರಿಗಳು, ನೀತಿ ನಿರೂಪಕರು ಮತ್ತು ತಜ್ಞರನ್ನು ಒಂದೇ ವೇದಿಕೆಯಡಿ ಸೇರಿಸಿತ್ತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಬಂಗಾಳ ಕವಿ ಹಾಗೂ ರಾಷ್ಟಗೀತೆಯ ಕರ್ತೃ ರವೀಂದ್ರನಾಥ ಟ್ಯಾಗೋರ್ ಅವರ 165ನೇ ಜನ್ಮದಿನಾಚರಣೆ ಅಂಗವಾಗಿ ಇಂದು ಪೋಚಿಶೆ ಬೋಯಿಶಾಖ್ ದಿನದಂದು ರವೀಂದ್ರನಾಥ ಟ್ಯಾಗೋರ್ ಅವರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಶಾಂತಿನಿಕೇತನ, ವಿಶ್ವಭಾರತಿ ವಿಶ್ವವಿದ್ಯಾಲಯ ಮತ್ತು ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶದಾದ್ಯಂತ ಪ್ರಮುಖ ಆಚರಣೆಗಳೊಂದಿಗೆ ಜಾಗತಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಇವುಗಳಲ್ಲಿ ರವೀಂದ್ರ ಸಂಗೀತ, ಕಾವ್ಯ, ನೃತ್ಯ ಮತ್ತು ನಾಟಕಗಳು ಸೇರಿವೆ. ಪೋಚಿಶೆ ಬೋಯಿಶಾಖ್ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಉಪರಾಷ್ಟಪತಿಯವರು, ಪ್ರವರ್ತಕ, ಚಿಂತಕ, ಕಲಾವಿದ ಮತ್ತು ಶಿಕ್ಷಣ ತಜ್ಞರಾಗಿದ್ದ ಟ್ಯಾಗೋರ್ ಅವರ ಕೊಡುಗೆಗಳು ಸಾಹಿತ್ಯ ಕ್ಷೇತ್ರವನ್ನು ಮೀರಿ ವಿಸ್ತರಿಸಿದೆ ಎಂದು ತಿಳಿಸಿದ್ದಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಅಸಾಧಾರಣ ಬರಹಗಾರ, ಚಿಂತಕ ಮತ್ತು ಕವಿ ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಅಸಾಮಾನ್ಯ ತತ್ವಜ್ಞಾನಿ, ಶಿಕ್ಷಣ ತಜ್ಞ, ಕಲಾವಿದ ಹಾಗೂ ಭಾರತದ ನಾಗರಿಕ ಆತ್ಮದ ಕಾಲಾತೀತ ಧ್ವನಿಯಾಗಿ ಅವರು ಛಾಪು ಮೂಡಿಸಿದ್ದಾರೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ನಾಗರಿಕರಿಗೆ ಸಾಮಾಜಿಕ ಭದ್ರತಾ ರಕ್ಷಣೆ ಒದಗಿಸುತ್ತಿರುವ ಪ್ರಮುಖ ಯೋಜನೆಗಳಾದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಮತ್ತು ಅಟಲ್ ಪಿಂಚಣಿ ಯೋಜನೆ 11 ವರ್ಷಗಳನ್ನು ಪೂರೈಸಿದೆ. ಈ ಯೋಜನೆಗಳು ಎಲ್ಲರಿಗೂ, ವಿಶೇಷವಾಗಿ ಸಮಾಜದ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳಿಗೆ ಕೈಗೆಟುಕುವ ಆರ್ಥಿಕ ರಕ್ಷಣೆಯನ್ನು ವಿಸ್ತರಿಸಲು ಕಲ್ಪಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ಪ್ರಮುಖ ಯೋಜನೆಗಳು ನಾಗರಿಕರ ಜೀವನವನ್ನು ರಕ್ಷಿಸುವ ಮತ್ತು ದೀರ್ಘಕಾಲೀನ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಬೆಳೆಸುವ ಮೂಲಕ ವಿಮೆ ಮತ್ತು ಪಿಂಚಣಿ ವಿಸ್ತರಿಸುವ ಗುರಿ ಹೊಂದಿವೆ. ಯೋಜನೆಗಳ ಕುರಿತು ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಕಡಿಮೆ ವೆಚ್ಚದ ವಿಮೆ ಮತ್ತು ಪಿಂಚಣಿ ಪ್ರಯೋಜನಗಳನ್ನು ಒದಗಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಜನಸುರಕ್ಷಾ ಯೋಜನೆಗಳನ್ನು ಪ್ರಾರಂಭಿಸಿದ್ದಾರೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿ 27 ಕೋಟಿಗೂ ಹೆಚ್ಚು ದಾಖಲಾತಿಗಳು, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ 58 ಕೋಟಿ ಮತ್ತು ಅಟಲ್ ಪಿಂಚಣಿ ಯೋಜನೆಯಡಿ 9

30 ಕೋಟಿ ದಾಖಲಾತಿಗಳನ್ನು ಮಾಡಲಾಗಿದೆ. ಪಿಎಂ ಜೀವನ ಜ್ಯೋತಿ ವಿಮಾ ಯೋಜನೆಯಡಿಯಲ್ಲಿ 10.7 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ 21,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಕ್ಕುಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯು 1.84 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಸುಮಾರು 3,660 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಕ್ಕುಗಳನ್ನು ಇತ್ಯರ್ಥಪಡಿಸಿದೆ ಎಂದು ಕೇಂದ್ರ ಹಣಕಾಸು ಸಚಿವರು ಹೇಳಿದರು. ಇದೇ ಸಂದರ್ಭದಲ್ಲಿ ಹಣಕಾಸು ರಾಜ್ಯ ಸಚಿವ ಪಂಕಜ್ ಚೌಧರಿ ಬಡವರಿಗೆ ವಿಮಾ ರಕ್ಷಣೆ ಮತ್ತು ಪಿಂಚಣಿ ಬೆಂಬಲವನ್ನು ಒದಗಿಸುವುದು ಈ ಯೋಜನೆಗಳ ಉದ್ದೇಶವಾಗಿದ್ದು ಡಿಜಿಟಲೀಕರಣ, ದಾಖಲಾತಿ ಮತ್ತು ಹಕ್ಕುಗಳ ಸರಳೀಕರಣದ ಮೇಲೆ ಈ ಯೋಜನೆಗಳು ಗಮನ ಕೇಂದ್ರೀಕರಿಸಿವೆ ಎಂದು ಹೇಳಿದರು. 3 ಕೆರಿಬಿಯನ್ ರಾಷ್ಟಗಳ ಪ್ರವಾಸದ 3ನೇ ಚರಣದ ಭಾಗವಾಗಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ತೆರಳಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಅಲ್ಲಿನ ವಿದೇಶಾಂಗ ಮತ್ತು ಕ್ಯಾರಿಕಾಮ್ ವ್ಯವಹಾರಗಳ ಸಚಿವಾಲಯದಲ್ಲಿ ನಡೆದ ಧ್ವಜಾರೋಹಣ ಸಮಾರಂಭದಲ್ಲಿ ಪಾಲ್ಗೊಂಡರು. ಈ ವೇಳೆ ಅವರು ಉಭಯ ರಾಷ್ಟಗಳ ನಡುವಿನ ಸಾಂಪ್ರದಾಯಿಕ ಬಾಂಧವ್ಯವನ್ನು ಶ್ಲಾಘಿಸಿ ಆಳವಾದ ಸಾಂಸ್ಕೃತಿಕ ಸಂಬಂಧ ಮತ್ತು ಐತಿಹಾಸಿಕ ಒಡನಾಟವನ್ನು ಸ್ಮರಿಸಿದರು. ಇದೇ ವೇಳೆ ಉಭಯ ದೇಶಗಳ ಉಡುಗೆ ತೊಡುಗೆ, ಕ್ರೀಡೆ ಮತ್ತು ಸಂಪ್ರದಾಯಗಳಲ್ಲಿನ ಸಾಮ್ಯತೆಯನ್ನು ಅವರು ವಿಶೇಷವಾಗಿ ಉಲ್ಲೇಖಿಸಿದರು. ತಮ್ಮ ಭೇಟಿಯ ಸಂದರ್ಭದಲ್ಲಿ ಸಚಿವ ಎಸ್ ಜೈಶಂಕರ್ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೇಸರ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚಿಸಿದರು. ಈ ವೇಳೆ ಪ್ರವಾಸೋದ್ಯಮ ಸೌರಶಕ್ತಿ ಯೋಜನೆ, ತ್ವರಿತ ಪರಿಣಾಮ ಯೋಜನೆಗಳು ಮತ್ತು ಆಯುರ್ವೇದ ಪೀಠದ ಸ್ಥಾಪನೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ರಾಷ್ಟದ ಮಹಾನ್ ಯೋಧ ಮತ್ತು ಶೌರ್ಯ ಪರಾಕ್ರಮದ ಅಮರ ಸಂಕೇತ ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಗೌರವಯುತ ನಮನಗಳು, ಅವರು ತಮ್ಮ ಇಡೀ ಜೀವನವನ್ನು ಮಾತೃಭೂಮಿಯ ಗೌರವ, ಘನತೆ ಮತ್ತು ವೈಭವವನ್ನು ಕಾಪಾಡಲು ಮುಡಿಪಾಗಿಟ್ಟರು ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಹಾರಾಣಾ ಪ್ರತಾಪ್ ಅವರು ಮಾತೃಭೂಮಿಯ ರಕ್ಷಣೆಗಾಗಿ ತಮ್ಮ ಇಡೀ ಜೀವನ ಮುಡಿಪಾಗಿಟ್ಟ ಅದಮ್ಯ ಶೌರ್ಯ ಮತ್ತು ಅಚಲ ಹೆಮ್ಮೆಯ ಸಂಕೇತವಾಗಿದ್ದಾರೆ ಎಂದು ಹೇಳಿದ್ದಾರೆ. ಹೊರ್ಮುಸ್ ಜಲಸಂಧಿಯ ಬಳಿ ನಿನ್ನೆ ಮರದ ದೋಣಿಯೊಂದು ಆಕಸ್ಮಿಕ ಬೆಂಕಿಗೆ ಸಿಲುಕಿ ಮಗುಚು ಬಿದ್ದ ಪರಿಣಾಮ ಒಬ್ಬ ಭಾರತೀಯ ಮೃತಪಟ್ಟು ನಾಲ್ವರಿಗೆ ಸುಟ್ಟ ಗಾಯಗಳಾಗಿವೆ. ದೋಣಿಯಲ್ಲಿ ಸಂಭವಿಸಿದ ಬೆಂಕಿಯ ಕಾರಣವನ್ನು ಸದ್ಯಕ್ಕೆ ಪತ್ತೆ ಹಚ್ಚಲಾಗುತ್ತಿದೆ. ಬೆಂಕಿ ಹೊತ್ತಿಕೊಂಡ ಸಮಯದಲ್ಲಿ ಆ ಮಾರ್ಗವಾಗಿ ಸಾಗುತ್ತಿದ್ದ ಮತ್ತೊಂದು ಹಡಗು ತಕ್ಷಣವೇ ಸ್ಪಂದಿಸಿ ದೋಣಿಯಲ್ಲಿದ್ದ ಸಿಬ್ಬಂದಿಯನ್ನು ರಕ್ಷಿಸಿದೆ. ಗಾಯಗೊಂಡವರಿಗೆ ಪ್ರಸ್ತುತ ದುಬೈನಲ್ಲಿ ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದು ಅವರು ಸುರಕ್ಷಿತವಾಗಿದ್ದಾರೆ ಎಂದು ವರದಿಯಾಗಿದೆ. ದುಬೈನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಈಗಾಗಲೇ ರಕ್ಷಿಸಲ್ಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 8 ವಿಕೆಟ್ಗಳ ಜಯ ದಾಖಲಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ, ಸಮಾರಂಭದಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ 2 ದಿನಗಳ ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ತರಂಗಾಂತರ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸ್ವರ ಮಾಧುರ್ಯ.

ಕೇಳುಗರೇ, ಇಂದಿನ ಸ್ವರ ಮಾಧುರ್ಯದಲ್ಲಿ ವರ್ಧಿನಿ ದೀಕ್ಷಿತ್ ಹಾಡಿರುವ ಭಕ್ತಿಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಕೋಲಶಾಂತಯ್ಯ ಅವರ ರಚನೆ ಸಂಜೀವನದ ತನ್ನ

0: ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
1: 100.3 FM ಫೋನ್ ಇನ್ ಟೆಲಿಕ್ವಿಜ್.
0: ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30
0: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿಕ್ವಿಜ್ ಸ್ಪರ್ಧೆಗೆ ಅವಕಾಶ.
1: ಕರೆ ಮಾಡಿ ಸರಿ ಉತ್ತರ ನೀಡಿ ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000
0: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
2: ನೆನಪಿಡಿ, ಕರೆ ಮಾಡಿ ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30
1: 100.3 FM ಫೋನ್ ಇನ್ ಟೆಲಿಕ್ವಿಜ್. ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.
3: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ

0: ಇದುವರೆಗೂ ವರ್ಧಿನಿ ದೀಕ್ಷಿತ್ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಿದಿರಿ.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಡಿಎಸ್ ಕರ್ಕಿ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿ ನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ ಕೊಂಡೊಯ್ಯುತ್ತದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಮರ ಮಧುರ, ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆಯ ಕಾರ್ಯಕ್ರಮ.
3: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ.
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
3: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ.
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಅಮರ ಮಧುರ, ಶ್ರೋತೃಗಳ SMS ಆಧಾರಿತ ಹಳೆಯ ಕನ್ನಡ ಚಿತ್ರಗೀತೆಗಳ ಕೋರಿಕೆಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಮೊದಲ ಸಂದೇಶ ಯಾರದನ್ನು ನೋಡೋಣ? ಮಂಗಳೂರಿನ ಮಾಲೇಟಿರ ಪ್ರಕಾಶ್ ಅವರದ್ದು. ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಹಾಡಿರುವ ಎರಡು ಕನಸು ಚಿತ್ರದಿಂದ ತಮ್ನಂ ತಮ್ನಂ ಹಾಡನ್ನ ಪ್ರಸಾರ ಮಾಡಿ ಅಂತ ತಿಳಿಸಿದ್ದಾರೆ. ಚಿ ಉದಯಶಂಕರ್ ಸಾಹಿತ್ಯ ನೀಡಿರುವ ಈ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಹೃದಯ ಹಾಡಿತು ಚಿತ್ರದಿಂದ ಗಿರಿನವಿಲು ಹಾಡಿತು ಎಂಬ ಗೀತೆಗಾಗಿ ಸಂದೇಶ ಕಳುಹಿಸಿದ್ದಾರೆ ಉಡುಪಿ ಜಿಲ್ಲೆ ಅಂಬಲಪಾಡಿ ಕಿದಿಯೂರಿನಿಂದ ವಿಶ್ವನಾಥ ಆಚಾರ್ಯ, ಲೀಲಾವತಿ, ಪ್ರವೀಣ್ ಹಾಗೂ ಪ್ರಮೋದ್. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಹಾಡಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ನಮ್ಮ ಮುಂದಿನ ಸಂದೇಶ ಮಂಗಳೂರಿನ ಡೇರೆಪೈಲಿನಿಂದ ಮಹೇಶ್ ಭಟ್ ಅವರದ್ದು. ರಾಜೇಶ್ ಕೃಷ್ಣನ್ ಹಾಡಿರುವ ಹುಚ್ಚ ಚಿತ್ರದ ಉಸಿರೇ ಉಸಿರೇ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಸಂದೇಶದಲ್ಲಿ ತಿಳಿಸಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜೇಶ್ ರಾಮನಾಥ್ ಅವರದ್ದು. ನಿಮ್ಮ ನೆಚ್ಚಿನ ಗೀತೆ ಇದೀಗ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೇ ವಾ
1: ಸಿಕ್ಕಿಬಿದ್ರು
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
0: ವರ್ಕ್ ಫ್ರಮ್ ಹೋಮ್

0: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಗುಣ ನೋಡಿ ಹೆಣ್ಣು ಕೊಡು ಚಿತ್ರದಿಂದ ನೀ ಇರಲು ಜೊತೆಯಲ್ಲಿ ಈ ಹಾಡಿಗಾಗಿ ಸಂದೇಶ ಕಳುಹಿಸಿದ್ದಾರೆ ಕಾರ್ಕಳ ತಾಲೂಕು ಜಾರ್ಕಳದಿಂದ DC ಗಣೇಶ್ ಆಚಾರ್ಯ, ಸೌಮ್ಯ, ಅದಿತ್, ದೇವಕಿ, ಉಮೇಶ್, ವನಿತಾ ಮತ್ತು ಅಹನ್. RN ಜಯಗೋಪಾಲ್ ಅವರ ರಚನೆಗೆ ದನಿಯಾಗಿದ್ದಾರೆ SS ಜಾನಕಿ ಹಾಗೂ ಸಂಗೀತ MS ರಂಗರಾವ್ ಅವರದ್ದು.

ನಮ್ಮ ಮುಂದಿನ ಸಂದೇಶ ಪುತ್ತೂರು ಬೆಟ್ಟಂಪಾಡಿಯಿಂದ ರಾಘವ ಮಣಿಯಾಣಿ, ಶಕುಂತಲಾ, ಮಕ್ಕಳಾದ ಪ್ರೀತಂ ಹಾಗೂ ಪ್ರೀತಿಕಾ. ನಮಗೆ ಮಂಜುಳಾ ಗುರುರಾಜ್ ಹಾಡಿರುವ ಇಂದ್ರಜಿತ್ ಚಿತ್ರದ ಬೆಳ್ಳಿರಥದಲ್ಲಿ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ.

ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲಾ ತೇಲಿ ಮತ್ತು ಮನೆಯವರು ಆಲಿಮನೆ ಚಿತ್ರದ ನಮ್ಮೂರ ಮಂದಾರ ಹೂವೆ ಈ ಗೀತೆಗಾಗಿ ಸಂದೇಶ ಕಳುಹಿಸಿದ್ದಾರೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ದೊಡ್ಡರಂಗೇಗೌಡ ಅವರ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಅಶ್ವಥ್ ವೈದಿ.

ಕಾರ್ಯಕ್ರಮದ ಕೊನೆಯಲ್ಲಿ ಬೋಂದೇಲ್ ಪಚ್ಚನಾಡಿಯಿಂದ ಸುಚಿತ್ರಾ ಕಾರಂತ್, ಶ್ರೀದೇವಿ, ಗೌರಿ, ಅನ್ನಪೂರ್ಣ ಮತ್ತು ಕೇಶವ್ ಅವರು ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದಿಂದ ಅಲಾರೆ ಅಲಾರೆ ಈ ಹಾಡಿಗಾಗಿ ಸಂದೇಶ ಕಳುಹಿಸಿದ್ದಾರೆ. ಎಸ್ ಜಾನಕಿ ಹಾಡಿರುವ ಈ ಗೀತೆಗೆ ಬಪ್ಪಿ ಲಾಹಿರಿ ಅವರ ಸಂಗೀತವಿದೆ.

ಇದುವರೆಗೂ ಅಮರ ಮಧುರ ಕೇಳುಗರ ಎಸ್ಎಂಎಸ್ಗಳನ್ನು ಆಧರಿಸಿದ ಹಳೆಯ ಕನ್ನಡದ ಚಿತ್ರಗೀತೆಗಳನ್ನು ಕೇಳಿದಿರಿ. ಎಸ್ಎಂಎಸ್ ಕಳುಹಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ಆಕಾಶವಾಣಿ ಮಂಗಳೂರು, ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.

ಮುಂದೆ ಕೇಳೋಣ ದಿ ಡರ್ಟಿ ಪಿಕ್ಚರ್ ಚಿತ್ರದಿಂದ ರಜತ್ ಅರೋರಾ ಅವರ ಗೀತೆ. ಹಾಡಿದ್ದಾರೆ ಕಮಲ್ ಖಾನ್ ಹಾಗೂ ಸಂಗೀತ ಸಂಯೋಜನೆ ವಿಶಾಲ್ ಶೇಖರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕೆಕೆ ಹಾಡಿರುವ ಓ ಲಂಹೆ ಚಿತ್ರದ ಗೀತೆ. ನೀಲೇಶ್ ಮಿಶ್ರಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್.

0: ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ. ಬೆಂಗಳೂರಿಗೆ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವರಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಆಂಧ್ರದ ಪೆನುಗೊಂಡವರೆಗೆ 2,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಶಪಥದ ರಸ್ತೆ ನಿರ್ಮಾಣ ಮಾರ್ಚ್ನಿಂದ ಆರಂಭಗೊಳ್ಳುತ್ತಿದೆ. ದಶಪಥ ಹಾದು ಹೋಗುವ ಎಲ್ಲಾ ಪ್ರಮುಖ ಗ್ರಾಮಗಳಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ಮಾದರಿಯಲ್ಲಿ ಅಂಡರ್ಪಾಸ್ ನಿರ್ಮಾಣವಾಗಲಿದ್ದು, ಅಪಘಾತಗಳ ತಡೆ ಹಾಗೂ ಜನರ ಸುಗಮ ಸಂಚಾರಕ್ಕೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮುದುಗುರ್ಕಿ ಗ್ರಾಮದ ಬಳಿ ನಡೆದ ಅಪಘಾತಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರ ಅಹವಾಲು ಆಲಿಸಿದ ಸಚಿವರು, ಮುದುಗುರ್ಕಿ ಬಳಿ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬದವರಿಗೆ ಸಾಂತ್ವನ ಹೇಳಿದರಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡಲಾಗುವುದು ಎಂದು ತಿಳಿಸಿದರು.

0: ತಿಳಿಸಿದರು. ಮುಂಬರುವ ಮಳೆಗಾಲದಲ್ಲಿ ನೆರೆ ಮತ್ತು ನೀರು ನಿಲ್ಲಬಹುದಾದ ಪ್ರದೇಶಗಳನ್ನು ಮೊದಲೇ ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಳೆಗಾಲ ಪೂರ್ವ ಸಿದ್ದತೆ ಬಗ್ಗೆ ನಡೆದ ಸಭೆಯಲ್ಲಿ ಸಚಿವರು ಕಳೆದ ವರ್ಷ ನೆರೆ ಬಂದ ಪ್ರದೇಶಗಳು ಹಾಗೂ ಭೂಕುಸಿತವಾದ ಜನವಸತಿ ಪ್ರದೇಶಗಳಿಗೆ ಅಧಿಕಾರಿಗಳು ತಕ್ಷಣವೇ ತೆರಳಿ ಮುಂದಾಗುವ ಅಪಾಯ ತಡೆಯಲು ಈಗಿನಿಂದಲೇ ಕ್ರಮವಹಿಸಬೇಕು, ಚರಂಡಿ ರಾಜಾ ಕಾಲುವೆಗಳ ಹೂಳೆತ್ತುವ ಕಾರ್ಯವನ್ನು ತ್ವರಿತಗೊಳಿಸಬೇಕು, ಈ ಸಂಬಂಧ ಇಲಾಖೆಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ಜಿಲ್ಲಾಧಿಕಾರಿ ಎಚ್ ವಿ ದರ್ಶನ್ ಮಾತನಾಡಿ, ಜಿಲ್ಲೆಯಲ್ಲಿ ಸಮುದ್ರ ಕೊರೆತ ಉಂಟಾಗಬಹುದಾದ 8 ಪ್ರದೇಶಗಳನ್ನು ಗುರುತಿಸಿ ಅಪಾಯದ ಪ್ರಮಾಣವನ್ನು ತಗ್ಗಿಸಲು ಕ್ರಮವಹಿಸಲಾಗಿದೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ತುರ್ತು ವಿಪತ್ತು ನಿರ್ವಹಣೆಗೆ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ನಿಯಂತ್ರಣ ಕೊಠಡಿಗಳನ್ನು ತೆರೆಯಲಾಗಿದೆ ಎಂದು ಹೇಳಿದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ಕನ್ನಡಿಗ ಬಸವರಾಜ್ ಕೆಂಪವಾಡ್ ಪ್ರಥಮ ರ್ಯಾಂಕ್ ಗಳಿಸಿದ್ದಾರೆ. ಇದೇ ಪರೀಕ್ಷೆಯಲ್ಲಿ ರಾಜ್ಯದ ಎನ್ ದೀಕ್ಷಿತ್ ಅವರು 14ನೇ ರ್ಯಾಂಕ್ ಪಡೆದಿದ್ದು ರಾಜ್ಯದ ಹಿರಿಮೆಯನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಿರುವ ಬಸವರಾಜ್ ಕೆಂಪವಾಡ್ ಹಾಗೂ 14ನೇ ರ್ಯಾಂಕ್ ಪಡೆದಿರುವ ಎನ್ ದೀಕ್ಷಿತ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಇಬ್ಬರ ಸಾಧನೆಯು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆ ಮತ್ತು ಸ್ಫೂರ್ತಿದಾಯಕವಾದುದು ಎಂದು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮವು ಚಿತ್ರದುರ್ಗದಲ್ಲಿ ಇಂದು ನಡೆಯುತ್ತಿದ್ದು ಕೇಂದ್ರ ಸಚಿವರು ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರುಗಳು ಭಾಗಿಯಾಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಹಿಂದುಳಿದವರ ಪರವಾಗಿ ಇದ್ದೇವೆ ಎಂದು ಬಿಂಬಿಸಿಕೊಳ್ಳುತ್ತಿದೆ. ಆದರೆ ಹಿಂದುಳಿದ ಸಮಾಜಗಳ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹಣವೆಲ್ಲವೂ ಬೇರೆಡೆಗೆ ಹೋಗುತ್ತಿದೆ. ಪರಿಶಿಷ್ಟ ಸಮುದಾಯಗಳ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನಡೆದ ಜೆಡಿಎಸ್ ರಜತ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, 3 ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಅಹಿಂದ ವರ್ಗದ ಅಭಿವೃದ್ಧಿ ನಿಗಮಗಳಿಗೆ ಮೀಸಲಿಟ್ಟಿದ್ದ ಹಣ ವಿನಿಯೋಗವಾಗಿಯೇ ಇಲ್ಲ. ಮಹಿಳೆಯರಿಗೆ 2,000 ಗೃಹಲಕ್ಷ್ಮಿ ಹಣ ನೀಡಿದ ಮಾತ್ರಕ್ಕೆ ಅವರ ಅಭಿವೃದ್ಧಿ ಸಾಧ್ಯವಿಲ್ಲ. ಮಹಿಳೆಯರಿಗೆ ಸಂವಿಧಾನಿಕವಾಗಿ ದೊರೆಯಬೇಕಾಗಿರುವ ಹಕ್ಕುಗಳನ್ನು ಕಲ್ಪಿಸಬೇಕು. ವಿದ್ಯಾವಂತ ಯುವ ಸಮುದಾಯಕ್ಕೆ ಉದ್ಯೋಗಗಳು ದೊರೆಯದಾಗಿದೆ. ಸರ್ಕಾರ ಕಾಟಾಚಾರಕ್ಕೆ ಉದ್ಯೋಗ ಮೇಳ ನಡೆಸುವ ಮೂಲಕ ವಿದ್ಯಾವಂತರನ್ನು ವಂಚಿಸುತ್ತಿದೆ ಎಂದು ಆರೋಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿರುವ ಒಳನಾಡು ಜಲಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಮೀನು ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಗೆ ಮಹಿಳಾ ಸ್ವಸಹಾಯ ಸಂಘಗಳ ಆರ್ಥಿಕ ಸಬಲೀಕರಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಒರಡಿಯ ಹೇಳಿದ್ದಾರೆ. ಯಾದಗಿರಿಯಲ್ಲಿ ಮತ್ಸ್ಯ ಸಂಜೀವಿನಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು, ಪ್ರಸಕ್ತ ಸಾಲಿನಲ್ಲಿ ಆರಂಭಗೊಂಡಿರುವ ಈ ಯೋಜನೆಯು ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳನ್ನು ಒಳಗೊಂಡಿದ್ದು, ಮುಂದಿನ ಹಂತದಲ್ಲಿ ಜಿಲ್ಲೆಯ 50 ಕೆರೆಗಳಿಗೆ ಇದನ್ನು ವಿಸ್ತರಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಮತ್ಸ್ಯ ಸಂಜೀವಿನಿ ಯೋಜನೆಯ ಮೂಲಕ ಗ್ರಾಮೀಣ ಮಹಿಳಾ ಸಂಘಗಳಿಗೆ ಶಾಶ್ವತ ಜೀವನೋಪಾಯ ಕಲ್ಪಿಸುವುದರ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಗೂ ಒತ್ತು ನೀಡಲಾಗುತ್ತಿದೆ. ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಕೆರೆಗಳ ಸರ್ವೆ ಸಂಖ್ಯೆ, ಭೂ ಮಾಲೀಕತ್ವ, ಪ್ರಸ್ತುತ ಬಳಕೆ ಹಾಗೂ ನೀರಿನ ಲಭ್ಯತೆ ಸೇರಿದಂತೆ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿ ವರದಿ ಸಲ್ಲಿಸಬೇಕು ಎಂದು ಅವರು ಸೂಚಿಸಿದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಒಗ್ಗಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದರು. ದಾವಣಗೆರೆಯಲ್ಲಿ ಇಂದಿನಿಂದ ಆರಂಭಗೊಂಡ 2 ದಿನಗಳ ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರೈತರು ಬಿತ್ತನೆ ಬೀಜಗಳಿಗಾಗಿ ಬಹುರಾಷ್ಟೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು. ಪ್ರತಿಯೊಂದು ಹಳ್ಳಿಯಲ್ಲೂ ಸಮುದಾಯ ಬೀಜ ಬ್ಯಾಂಕ್ಗಳು ಸ್ಥಾಪನೆಯಾಗಬೇಕು ಎಂದರು. ತಾವು ಸ್ಥಾಪಿಸಿರುವ ಬೀಜ ಬ್ಯಾಂಕ್ಗಳ ಮೂಲಕ 500 ಹೆಚ್ಚು ದೇಸಿ ಬೀಜಗಳನ್ನು ಉಳಿಸಿರುವುದಾಗಿ ಇದೇ ವೇಳೆ ಬಿಬಿ ಫಾತಿಮಾ ಅವರು ತಿಳಿಸಿದರು. ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಜಿಲ್ಲೆಯ ಕೆಲ ಭಾಗಗಳಲ್ಲಿ ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಉತ್ತರ ಕನ್ನಡ ಜಿಲ್ಲಾಡಳಿತ ತಿಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ವಿಮಾನಗಳು

0: ಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಇದರಿಂದ ಸಾರ್ವಜನಿಕರಲ್ಲಿ ಕುತೂಹಲ ಹಾಗೂ ಆತಂಕಗಳು ವ್ಯಕ್ತವಾಗುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತ ಸ್ಪಷ್ಟನೆ ನೀಡಿದ್ದು, ಬೆಂಗಳೂರಿನ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆಯು ನ್ಯಾಷನಲ್ ಏರೋ ಜಿಯೋಫಿಸಿಕಲ್ ಮ್ಯಾಪಿಂಗ್ ಪ್ರೋಗ್ರಾಂ ಭಾಗವಾಗಿ ಎನ್ಎಜಿಎಂಪಿ ಬ್ಲಾಕ್ 7 ಸರ್ವೇಕ್ಷಣಾ ಕಾರ್ಯ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳಲ್ಲಿ ಕೈಗೊಂಡಿದೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸದರಿ ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿವೆ. ಈ ಸರ್ವೆಯಿಂದ ಪಡೆದ ಮಾಹಿತಿಯನ್ನು ಖನಿಜಾನ್ವೇಷಣೆಯಲ್ಲಿ ತೊಡಗಿರುವ ಸರ್ಕಾರಿ, ಖಾಸಗಿ ಸಂಸ್ಥೆಗಳು ಹಾಗೂ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ನ್ಯಾಷನಲ್ ಜಿಯೋಸೈನ್ಸ್ ಡೇಟಾ ರೆಪಾಸಿಟರಿ ಎನ್ಜಿಡಿಆರ್ ಅಳವಡಿಸಿಕೊಳ್ಳುತ್ತದೆ. ಆದ್ದರಿಂದ ಸದರಿ ವೈಜ್ಞಾನಿಕ ಸರ್ವೆ ಕಾರ್ಯದಲ್ಲಿ ನಿರತವಾಗಿರುವ ಕೆಳಹಂತದ ವಿಮಾನ ಹಾರಾಟದ ಕುರಿತು ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗಬಾರದೆಂದು ಜಿಲ್ಲಾಡಳಿತ ತಿಳಿಸಿದೆ. ಕೋಲಾರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಬಾಕಿ ಇರುವ ಭೂಸ್ವಾಧೀನ ಹಾಗೂ ವಿವಿಧ ಸಿವಿಲ್ ವ್ಯಾಜ್ಯಗಳ ಪರಿಣಾಮಕಾರಿ ನಿರ್ವಹಣೆಗಾಗಿ ಗುತ್ತಿಗೆ ಆಧಾರದ ಮೇಲೆ ಕಾನೂನು ಸಲಹೆಗಾರರ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಭೂಸ್ವಾಧೀನ ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ನೀಡುವ ಹೆಚ್ಚುವರಿ ಪರಿಹಾರದ ಆದೇಶಗಳ ವಿರುದ್ಧ ಮೇಲ್ಮನವಿ ಸಲ್ಲಿಸುವ ಮುನ್ನ ಕಾನೂನು ಅಧಿಕಾರಿಗಳ ಅಭಿಪ್ರಾಯ ಪಡೆಯುವುದು ಮತ್ತು ಆರ್ಥಿಕ ಹೊಣೆಗಾರಿಕೆಯನ್ನು ಲೆಕ್ಕ ಹಾಕುವುದು ಅತ್ಯಗತ್ಯವಾಗಿದೆ. ಜಿಲ್ಲಾಡಳಿತದ ಕಾರ್ಯಬಾಹುಳ್ಯದ ನಡುವೆ ಇಂತಹ ವ್ಯಾಜ್ಯಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗದಿರುವುದನ್ನು ಮನಗಂಡು ಸರ್ಕಾರವು ಈ ವಿಶೇಷ ಹುದ್ದೆಯನ್ನು ಸೃಜಿಸಿದೆ. ಸರ್ಕಾರದ ಆದೇಶದಂತೆ ಈ ಹುದ್ದೆಯ ಅವಧಿ 2028 ಮಾರ್ಚ್ 31ರವರೆಗೆ ಇರಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಕೆಜಿಎಫ್ ನಗರದಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ನಿಯಂತ್ರಿಸಲು ನಗರಸಭೆ ಪರಿಸರ ಇಲಾಖೆ ಜೊತೆಗೂಡಿ ವಿಶೇಷ ಕಾರ್ಯಪಡೆ ರಚಿಸಲಾಗಿದೆ. ಈ ಕಾರ್ಯಪಡೆ ಅಕ್ರಮವಾಗಿ ದಾಸ್ತಾನು ಮಾಡಿರುವ ಪ್ಲಾಸ್ಟಿಕ್ ಬಳಕೆ ವಿರುದ್ದ ಕಾರ್ಯಾಚರಣೆ ಆರಂಭಿಸಿದ್ದು, ಮೊದಲನೇ ದಿನವೇ 130 ಕೆಜಿ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ನಗರಸಭೆ ಹಿರಿಯ ಆರೋಗ್ಯಾಧಿಕಾರಿಗಳ ತಂಡ ವಶಪಡಿಸಿಕೊಂಡಿದೆ ಎಂದು ಪೌರಾಯುಕ್ತ ಶ್ರೀಧರ್ ತಿಳಿಸಿದರು. ವಿಶೇಷ ಕಾರ್ಯಪಡೆಯಲ್ಲಿ ಒಬ್ಬರು ಹಿರಿಯ ಆರೋಗ್ಯಾಧಿಕಾರಿ ಹಾಗೂ ನಗರಸಭೆ ಸಿಬ್ಬಂದಿ ಜೊತೆಗೆ ಪೌರ ಕಾರ್ಮಿಕರನ್ನು ನೇಮಿಸಿಕೊಳ್ಳಲಾಗಿದೆ. ಕೆಜಿಎಫ್ ನಗರದಲ್ಲಿ ಅಕ್ರಮ ದಾಸ್ತಾನು ಮಾಡಿರುವ ಅಂಗಡಿಗಳ ಮೇಲೆ ದಾಳಿ ನಡೆಸಿ ದಂಡ ವಿಧಿಸಿ ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಮಾರಾಟ ಕಂಡುಬಂದಲ್ಲಿ ಅಂಗಡಿ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು. ಈಗ ಕಾವ್ಯವಾಚನ. ಇಂದಿನ ಸಂಚಿಕೆಯಲ್ಲಿ ವೀಣಾ ಪ್ರಸಾದ್ ಕಜೆ ಅವರಿಂದ ಕುಮಾರವ್ಯಾಸ ಭಾರತದಿಂದ ಆಯ್ದ ಪದ್ಯಗಳ ವಾಚನ ಕೇಳೋಣ.

0: ಇದುವರೆಗೂ ವೀಣಾ ಪ್ರಸಾದ್ ಕಜೆ ಅವರಿಂದ ಕುಮಾರವ್ಯಾಸ ಭಾರತದಿಂದ ಆಯ್ದ ಪದ್ಯಗಳ ವಾಚನ ಕೇಳಿದಿರಿ.
1: ಆಕಾಶವಾಣಿಗೆ 90ರ ಸಂಭ್ರಮ,
2: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
1: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
3: ಸ್ವರ ಸಂಭ್ರಮ.
2: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
1: ಇದೇ May 12 ಮಂಗಳವಾರ ಸಂಜೆ 6 ಗಂಟೆಗೆ
2: ಮಂಗಳೂರು ಪುರಭವನದಲ್ಲಿ.
1: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

0: ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
1: 100.3 FM ಫೋನ್ ಇನ್ ಟೆಲಿಕ್ವಿಜ್.
0: ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30
0: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿಕ್ವಿಜ್ ಸ್ಪರ್ಧೆಗೆ ಅವಕಾಶ.
1: ಕರೆ ಮಾಡಿ ಸರಿ ಉತ್ತರ ನೀಡಿ ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000
0: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
2: ನೆನಪಿಡಿ, ಕರೆ ಮಾಡಿ ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30
1: 100.3 FM ಫೋನ್ ಇನ್ ಟೆಲಿಕ್ವಿಜ್, ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.

ಆಕಾಶವಾಣಿ ಮಂಗಳೂರು. ಈಗ ಬಿಆರ್ ಛಾಯಾ ಹಾಡಿರುವ ಬಿಆರ್ ಲಕ್ಷ್ಮಣರಾವ್ ಅವರ ಗೀತೆಯನ್ನ ಕೇಳೋಣ.

0: ಬಿಆರ್ ಛಾಯಾ ಹಾಡಿರುವ ಭಾವಗೀತೆಯನ್ನ ಆಲಿಸಿದಿರಿ.
1: ಆಕಾಶವಾಣಿಗೆ 90ರ ಸಂಭ್ರಮ,
2: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
1: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
3: ಸ್ವರ ಸಂಭ್ರಮ.
2: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
1: ಇದೇ May 12 ಮಂಗಳವಾರ ಸಂಜೆ 6 ಗಂಟೆಗೆ
2: ಮಂಗಳೂರು ಪುರಭವನದಲ್ಲಿ.
1: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

0: ಆಕಾಶವಾಣಿಗೆ 50ರ ಸಂಭ್ರಮ.
1: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
2: ಸ್ವರ ಸಂಭ್ರಮ.
0: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
1: ಇದೇ May 12 ಮಂಗಳವಾರ ಸಂಜೆ 6 ಗಂಟೆಗೆ
0: ಮಂಗಳೂರು ಪುರಭವನದಲ್ಲಿ.
1: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

ಕೇಳುಗರೆ, ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ ಘರ ಉಜ್ವಾಡು ಸಂದರ್ಶನ ಸುರ್ಮಣಿ ಮಹಾಲಕ್ಷ್ಮಿ ಶೆಣೈ ಹಿಂದೂಸ್ತಾನಿ ಸಂಗೀತ ಕಲಾವಿದೆ ಕಾರ್ಕಳ ಸಂದರ್ಶಕರು ಸ್ನೇಹ ವಿನೋದ್ ಪೈ 5:30 ಹಿಂದಿ ಚಿತ್ರಗೀತೆಗಳು 6:10 ಭಕ್ತಿಗೀತೆಗಳು 6:30 ಕೆಆರ್ ರಾಘವೇಂದ್ರ ಆಚಾರ್ಯ ಮತ್ತು ಶೀಲಾ ದಿವಾಕರ್ ಹಾಡುವ ಭಾವಗೀತೆಗಳನ್ನು ಆಲಿಸುವಿರಿ. 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಜಯರಾಜ್ ನಡ್ಕ ಅವರ ಕೃಷಿ ಅನುಭವ ಮತ್ತು ಮಳೆ ಕೊಯ್ಲು ಪದ್ಧತಿ ಈ ಕುರಿತು ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಬಳಿಕ ಆರೋಗ್ಯ ವಾಹಿನಿ. 8:00 ಇಂಗ್ಲಿಷ್ ಯುವವಾಣಿಯಲ್ಲಿ ಭಾಷಣ ಕುಕ್ಕಿಂಗ್ ಟು ದ ಟ್ಯೂನ್ಸ್ ಆಫ್ ಡಾನ್ಸ್ ಬೈ ವಿಧತ್ರಿ. ಬಳಿಕ ಪರ್ಪಸ್ ಆಫ್ ಎಜುಕೇಷನ್ ಬೈ ಅಮೋಘ್. ರಾತ್ರಿ 8:30 ತುಳು ಕಾರ್ಯಕ್ರಮ ಚಾವಡಿಕಟ್ಟೆ ವಾರದ ಪಟ್ಟಾಂಗ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಯುವವಾಣಿ ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿದ್ ಇನ್ ಅಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ರಾತ್ರಿ 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ರಾಜ್ಕುಮಾರ್ ಮಜುಂದಾರ್ ಅವರ ಸಂತೂರ್ವಾದನ. 11:05 ಇಂಗ್ಲಿಷ್‌ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಮಂಗಳೂರು ನಿಲಯದ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ಈಗ ಸಮಯ 3:05:13. ನಮ್ಮ ಮುಂದಿನ ಪ್ರಸಾರ ಸಾಯಂಕಾಲ 5:00 ಆರಂಭ. ಎಲ್ಲ ಕೇಳುಗರಿಗೂ ಕಾವ್ಯ ಜಿ ಕೆ ಪೆರ್ಲಾ ಕೋರುವ ಪ್ರೀತಿಯ ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್, 1089 kHz, ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ನಿಲಯದ ಸಮಸ್ತರ ಪರವಾಗಿ ಪ್ರಮೀಳಾ ಮುರಳಿ ಮಾಡುವ ನಮಸ್ಕಾರ ಹಾಗೂ ಈ ಸಂಜೆಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ನಮ್ಮ ಕಾರ್ಯಕ್ರಮ ಇದೀಗ ಆರಂಭ.

ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ ಗರ ಉಜ್ವಾಡು. ನಮಸ್ಕಾರ ಶ್ರೋತೃ ಬಾಂಧವಾನು, ಐಚ ಗರ ಉಜ್ವಾಡು ಕಾರ್ಯಕ್ರಮಾಂತು ಸಂವಾದ ಕುರುಕ ಅಂಗಿಲೋಟ ಸಚಿ ಕಾರ್ಕಳಾಚ ಸುರಮಣಿ ಮಹಾಲಕ್ಷ್ಮಿ ಶಣೈ ಸಂವಾದ ಚಲಾಯಿಸುಂದಿತ್ತ ಸ್ನೇಹಾ ವಿನೋದ್ ಪೈ. ನಮಸ್ಕಾರ ಪ್ರಿಯ ಶ್ರೋತೃ ವರ್ಗಾಂಕ, ಆಕಾಶವಾಣಿ ಮಂಗಳೂರು ಕೇಂದ್ರಾಚೆ ಕೊಂಕಣಿ ಕಾರ್ಯಕ್ರಮ ಗರ ಉಜ್ವಾಡು ಕಾರ್ಯಕ್ರಮಕ ಆತ್ಮೀಯ ಸ್ವಾಗತ. ಆಜಿ ಅಂಗಿಲೋಟ ಸಚಿ ಭಾರತೀಯ ಹಿಂದೂಸ್ತಾನಿ ಸಂಗೀತ ಕ್ಷೇತ್ರಾಂತು ಅಪಾರ ಸಾಧನೆ ಕೋರ್ನು ರಾಷ್ಟ್ರೀಯ ಮಾತ್ರನೇ ಅಂತಾರಾಷ್ಟ್ರೀಯ ವೇದಿಕೆಂತುವೆ ತಂಗಿಲೆ ಸ್ವರ ಮಾಧುರ್ಯಾದಕುನು ಜನಲ ಮನ ಮೋಗು ದೋನಿವೆ ಗೆತ್ತಿಲ್ತಸಲ್ ಕಲಾವಿದೆ ಸುರಮಣಿ ಮಹಾಲಕ್ಷ್ಮಿ ಶಣೆ ಕಾರ್ಕಳ. ಮಹಾಲಕ್ಷ್ಮಿ ಶಣೆ ಹನ್ನಿ ಕಾರ್ಕಳ ಮುಲಾಚೆ ಪ್ರತಿಭಾವಂತ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕಿ ಸಾಂದಕುನು ಸಂಗೀತಾಂತು ಅಪೂರ್ವ ಪ್ರತಿಭೇದಕುನು ಕಾಶಿಮಠಾಚೆ ಶ್ರೀ ಶ್ರೀ ಸುಧೀಂದ್ರ ತೀರ್ಥ ಸ್ವಾಮಿ ತಂಗಿಲೆ ಆಶೀರ್ವಾದದಕುನು ತಂಗಿಲೆ ಸಂಗೀತಯಾನ ಪ್ರಾರಂಭಿಸಲಸ. ಶಾಸ್ತ್ರೀಯ ಸಂಗೀತ ಗಂಭೀರ ಜಾವನು ಅಭ್ಯಾಸಕೋರ್ನು ದೇಡ್ ಹಜಾರಕ್ಕೆ ಚಡ್ ಸಂಗೀತ ಕಚೇರಿ ಅಂಗೆಲ್ ಭಾರತ ದೇಶಾಂತು ಮಾತ್ರನೇ ಅಮೆರಿಕ ದುಬೈ ಜರ್ಮನಿ ಅಶಿ ವಿಂಗಡ್ ವಿಂಗಡ್ ದೇಶಾಂತು ತಂಗಿಲ್ ಪ್ರತಿಭೆ ಅನಾವರಣ ಕೆಲಲಸ. ತಾನ್ಸೇನ್ ಸಂಗೀತ ಸಮಾರೋಹ ಸಂಕಟ ಮೋಚನ ಫೆಸ್ಟಿವಲ್ ಅಶಿಚಿ ಪ್ರತಿಷ್ಠಿತ ವೇದಿಕೆ ಕ್ವೈ ಹನ್ನಿ ಜನಾಲೆ ಮೋಗು ಗೆತ್ತಿಲಸ. ಅಖಿಲ ಭಾರತೀಯ ಗಂಧರ್ವ ಮಹಾವಿದ್ಯಾಲಯ ಮಂಡಳಿದಕುನು ಸಂಗೀತ ವಿಶಾರದ ಸಂಗೀತಾಚೆ ಸ್ನಾತಕೋತ್ತರ ಪದವಿಂತು ಬಂಗ್ರಾ ಪದಕು ಗಿತ್ತಿಲ ಸಾಧನೆ ಹಂಗೆಲ ಮಾತ್ರನೇ ಅಮ್ಗೆಲ ಆಕಾಶವಾಣಿದಕುನು ಎ ಗ್ರೇಡ್ ಕಲಾವಿದ್ವೆ ವೈ ದೊಂಚಕೆ ಚಡ್ ಸಂಗೀತ ಸಂಯೋಜನ್ ಕೋನು ಪ್ರತಿಷ್ಠಿತ ಸುರಮಣಿ ಪ್ರಶಸ್ತಿ ಘೇವನು ಸುರಮಣಿ ಮಹಾಲಕ್ಷ್ಮಿ ಶಣೈ ಮೋಣು ನಾಮಾಂಕಿತ ಜಾವನು ಅಷ್ಟಸಲ ಬಹುಮುಖ ಪ್ರತಿಭೆ ಮಹಾಲಕ್ಷ್ಮಿ ಶಣೈಕ ಆಜಿ ತುಮ್ಕ ಪರಿಚಯ ಕುರುಕ ಮಸ್ತ್ ಖುಷಿ ಪೌತಾ. ಏಯ ಅಪಾರ ಸಾಧನ್ ಕರ್ತಾಚಿ ಸಂಗೀತ ಪ್ರಯಾಣಾಂತು ಹಂಗೆಲ್ ಅನುಭವ ಪ್ರೇರಣೆ ನಿಮ್ಗಿತ ತಂಗೆಲೆ ಮನಾಚ ಉತ್ತರ ಐಕೋವ್ಯ. ಮಹಾಲಕ್ಷ್ಮಿ ಶಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತುಮ್ಕ.

0: ನಮಸ್ಕಾರ ಸಕ್ಕರ್ ಜನಾಂಕ.
1: ಪ್ರಥಮ ಜಾವನು ಮಹಾಲಕ್ಷ್ಮಿ ಆಜ್ ಇತ್ಲ ನಾವ್ ಜನಾಲ್ ಮೋಗು ಗೆತ್ತಿಲ್ತದನ ಸಕ್ಕಡಾಂಕೆ ಅಮ್ಗೆಲ್ಲ ಐಕ್ಯುಪ್ಯಾಂಕ್ವೈ ಏಕ ಕುತೂಹಲು. ಮಹಾಲಕ್ಷ್ಮಿ ಶಣೆ ಸಾಂದಕ್ಕುನು ಸಂಗೀತ ವಿದ್ಯ ಕರಗತ್ ಕುರುಕ್ ಕಷ್ ಅಭ್ಯಾಸ ಕೋರ್ನ ಶಪೂರೋ ತಶೀಚಿ ತಂಕ ಕಸನ್ ಪ್ರೇರೇಪಣ ಜಾವನ ಶಪೂರೋ ತುಮ್ಗೆ ಲೇಖ ಸಂಗೀತ ಪಯಣ ಪ್ರಯಾಣ ಬಗ್ಗೆ ಅಮ್ಗೆಲ್ಲ ಐಕ್ಯುಪ್ಯಾಂಕ ತುಂಬಿ ಕಸನ್ ಸಂಗುಕ್ ಆಶ್ ಪಾವತಾಚಿ.
0: ನಾಹಂ ಕರ್ತಾ ಹರಿ ಕರ್ತಾ ಮಣರಿ ಸಾಂದಕ್ಕುನು ಏಕ ಪ್ರೇರೇಪಣೆ ಮಡಸಂಗುನು ತುಂಬಿ ನಿಮ್ಗಿಲ್ಲ

0: आशपावताची
1: ना हम करता हरी करता म्हणजे सान दोकोनु एक प्रेरपणे म्हणून सांगून तुम्ही निमगिला तें हांव सांगता म्हूण जाल्यार म्हाका त्या घरा दाखोवनू मेळ्ळा म्हगेलें हावस बापसूलें सपोर्ट आनी तांगेलें इंट्रस्ट हे क्षेत्रांत आशिल्ले निमित्त म्हाका एक आयकुचें की शिकचें की सान दाखोवनुची तें एक मेळ्ळें हें योग सकट जनाक मेळटा म्हूण सांगून हांव लेखना तसलें आसतना आय फील आय एम रियली लकी म्हूण सांगून तितलें मात्र न्हयशी कारकळांत तूं आमगेलें सान गांव जाल्यार भजन क्लासिकल म्युजीक हें पुरो जनाक जे की कॉन्शियस ಹಾಡೋಚಿ ದೃಷ್ಟಿರಿ ಸ್ಪೆಷಲಿ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಏ ಚಿಕ್ಕ ಜನಕ್ಕೆ ಅವೇರ್ನೆಸ್ ಹಾಡೋ ದೃಷ್ಟಿರಿ ಮಿಗೆಲ್ ಅನ್ನನ ಮಸ್ತ್ ಕಾಮ್ಕೆಲ್ಲ ಶಾಸ್ತ್ರೀಯ ಸಂಗೀತ ಸಭಾ ಮುಂಚಂಗುನ್ ಕಾರ್ಕಳಂತೂ ಸೂರ್ಕೋರ್ನು ತೇ ಹ್ಯಾಪನ್ ತಮ್ಗೆಲ್ಲ 35th ಇಯರ್ ಸೊ ತಿತ್ಲ ವರ್ಷದ ಕೊಂತ ಪ್ರೋಗ್ರಾಮ್ಸ್ ಫೌಂಡರ್ ಸೆಕ್ರೆಟರಿ ಜಾವನ ಆನು ಕೋರ್ನ್ ಗೆವನ್ ಎತ್ತಸ ತ ಕಮ್ಮ ಸಪೋರ್ಟ್ ಕರ್ತಸ ತಶಿ ಹೇ ಪ್ರೋಗ್ರಾಮ್ಸ್ ಪೂರ ಮಕ್ಕ ಅಪ್ಪನ್ ಹೊರತಾನ ಮಳೆ ಘರ ಸೋಣ ವಚ್ಚ ಜಾಯನ ತಶಿ ಅಪ್ಪನ್ ಹೊರತಾ ಆಶಿಲಿಚಿ ತಶಿ ಐಕುನ್ ಐಕುನು ತೋಡೆ ಇಂಟ್ರೆಸ್ಟ್ ಡೆವಲಪ್ ಜಲ್ಲೆ ಅನಿ ಭಜನ್ ಏಕ ತೈ ಕಾರ್ಕಳನ್ ದೇವಸ್ಥಾನ ಡೈಲಿ ಭಜನ್ ಜತ್ತ ಸೊ ತಶಿ ಆನು ಭಜನ ಮಂಡಳಿಚೆ ಮೆಂಬರ್ ಜವನು ಅಸ್ ತೈ ವತ್ತನ ಏಕ ಪಂತ ತೇವೈ ಐಕೋನು ಕನ್ನರ್ ಪೋಣು ಅನಿ ಅಮ್ಗೆಲ್ ಸಮಾಜ ಅಂತ ಚಿಕೆ ಭಜನ ಮ್ಯೂಸಿಕ್ ಟೇಸ್ಟ್ ಚಿಕೆ ಅಸ್ ಜನಕ ತಶಿ ಜನ ಕೊನೆ ಸಂಗ್ತಾ ನನಿ ಪುರ ಐಕೋನು ತೈ ಏಕ ಇಂಟ್ರೆಸ್ಟ್ ಶೆ ಡೆವಲಪ್ ಜಲ್ಲೆ ಅನಿ ಕಿತ್ಲಾ ಪಶಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಮ್ಗೆಲ್ ಕಾಶಿ ಮಠಾಧೀಶ ತುಮಿ ಆಲ್ರೆಡಿ ತವಳ ಇಂಟ್ರೊಡಕ್ಷನ್ ಅಂತ ಸಂಗ್ಲ ಮಠ ಅಂತೂ ತಂಗೆಲ್ಲ ಕ್ಯಾಂಪ್ ಜತ್ತಾನ ಹಾವು 3 ವರ್ಷ ಚೆರಡು ತೈ ಭಜನ್ ಕರ್ತಾನ ತನಂತರ ಸ್ವಾಮೇನ ಅಪ್ಪನು ಮಕ್ಕ ಆಶೀರ್ವಾದ ದೇವನು ಅಂತು ಬರ್ ಜತ್ತ ಸಮೃದ್ಧಸ ಮೊಡ್ಸಂಗನು ದೇವ್ ಚಲಾಯ್ ಸುಂದಿತ್ತ ಮೊಡ್ಸಂಗನು ಮುಷ್ಟಿ ಬರಿ ಮಂತ್ರಾಕ್ಷ ದೋರ್ನು ತ್ಯ ಕೆಲ್ಲ ಅನುಗ್ರಹ ತ್ಯ ಪೂರ ಆಜಿ ಕಸ ಕಿ ಜನಾಲ್ ಮೋಗು ತುಮಿ ಮೆನ್ಷನ್ ಕೆಲ್ ಜನಾಲ್ ಪ್ರೀತಿ ಮೆಳ್ಚಕ ತ್ಯ ಕಾರಣ ಜಲ್ಲ ತಜಿ ನಂತರ ಹಾವು ಮಕ್ಷಿ ಪೊಳೇನಿ ಮಕ್ಷಿ ಪೊಳೋ ತಶಿ ಜಾಯಿನಿ ಈ ತಮಿಳ ರೀ ದಟ್ ಸ್ಟುಡ್ ಆಸ್ ಅ ಸ್ಟ್ರಾಂಗ್ ಸಪೋರ್ಟ್ ತಕ್ಕ ಸಂಜಾವನು ಆನಮ್ಮಲ ಸಪೋರ್ಟ್ ತಶಿ ಏಕ ಕ್ರಿಯೇಟ್ ಜಲ್ಲ ಅಟ್ಮಾಸ್ಫಿಯರ್ ಘರಾಂತ ಏಕ ಅಟ್ಮಾಸ್ಫಿಯರ್ ಅಷ್ಟೇ ವಡ್ಡು ನೈಲೆ ವಾತಾವರಣ ತೈ ತೇ ತುಕ್ ಜಾವು ಕಜಲಲ್ ತೇ ಮೇಲ್ಚೆ ಪಳ ತೇ ಏಕ್ ಸಾನ್ ಏಜಾರಿ ಮಸ್ತ್ ಇಂಪಾರ್ಟೆಂಟ್ ಜತ್ತ ಸೊ ದಟ್ ವೇ ಐ ಫೀಲ್ ರಿಯಲಿ ಲಕ್ಕಿ
2: ಮಹಾಲಕ್ಷ್ಮಿಕ ಗುರುವರಿಯಲ್ಲ ಆಶೀರ್ವಾದ ತುಂಬ ಮಸ್ತ್ ಸ್ಫೂರ್ತಿದಿಲ್ಲ ಪ್ರೇರಣೆದಿಲ್ಲ ಮುಣಾಯ್ಕಲೇಜಿ ಹಜಿ ಬಗ್ಗೆ ತುಮಕ ಬದಲಾವಣೆ ತುಮಕ ಕಷ್ಟ ಕಾರಣ ಜಲ್ಲ ಮುಣಕ ಸನ್ಯಾಸಕ್ಕೆ ಅಂತ
1: ಖಂಡಿತ ಗುರುಲ ಆಶೀರ್ವಾದ ಅಸ್ಲಾರಿ ತ್ಯಾ ಖಂಚಾನ್ ಘಯಿ ಪವೈತ ಮಕ್ಕ ಅವ್ ಸಂಗ್ಲೇ ವರಿ ಶ್ರೀ ಸುಧೀಂದ್ರ ತೀರ್ಥಸ್ವಾಮಿ ಆಶೀರ್ವಾದ ತ್ಯಾ ಏಕ ಸ್ಟಾರ್ಟ್ ಕೊರುಕ್ ಏಕ ಮ್ಯೂಸಿಕ್ ಏಕ ಸ್ಟಾರ್ಟ್ ಕೊರುಕ್ ಏಕ ಹೆಲ್ಪ್ ಜಲ್ಲ ಬದಲಾವಣೆ ಸಚ್ ತಂಗೇಲ್ ಟೀಚಿಂಗ್ಸ್ ತಂಗೇಲ್ ಪುರ ಅವ ಐಕತ ಗೆಲ್ಲಿ ತನಿಗೆ ನಾಯಿ ಸಂಗ್ಚೆ ಪ್ರೀತೀರ್ ಸಂಗುಕ ದೇವಾಲ್ ವೇರ್ ಪ್ರೀತೀರಿ ಕಸನೇ ಕಾಮ್ ಕರ್ತಾನ ಪ್ರೀತೀರ್ ಉಲ್ಲೋಕ ತೂ ಪ್ರೀತೀರ್ ಕೆಲ್ಲ ಶೀಲ್ ಕಾಮ್ ದೇವಾಲ್ ಅಕ್ತ ತಶಿ ತೇ ಹಾವೆ ಮಿಗೇಲ್ ಸಂಗೀತ ಅಂತೂ ಹಾವ್ ಇಂಪ್ಲಾಯ್ ಕೊರ್ಚಾಕ ಸ್ಟಾರ್ಟ್ ಕೆಲ್ಲ ಮಳೆ ಕಸನೇ ಸೊ ಮಿಗೇಲ್ ಕಸನ್ ಕಿ ಹಾವ್ ಪ್ರೀತೀರ್ ಕರ್ತ ಅವರಲ್ಲ ದೇವಾ ಸೊಳ್ಳಲ್ಲ ಮುಣ್ಸಂಗನು ತಕ್ ಸಂಜಾವ್ ತಂಗಿಂದ ಸಂಗೀಲ್ ಉತ್ತರಾಕ ತೆ ಬರಿ ಜತ್ತ ಗೆಲ್ಲ ತಶಿ ತುಕ ಖಂಚಾನ ಖೈ ಪಾವೈತಾ ಗುರುಲ ಆಶೀರ್ವಾದ ಮುಣ್ಸಂಗನ್ ಪಳ ಅನಿ ಅಮ್ಗೆಲ್ಲ ಫ್ಯಾಮಿಲಿಂತು ಆಫ್ಕೋರ್ಸ್ ಪುರಾಜನ ಅಕಾಡೆಮಿಕ್ ಸ್ಕಾಲರ್ಸ್ ಡಾಕ್ಟರ್ಸ್ ಇಂಜಿನಿಯರ್ಸ್ ಲಾಯರ್ಸ್ ಪುರಾಜನ ಅಶೀಲ್ ಫ್ಯಾಮಿಲಿಂತು ಮ್ಯೂಸಿಕ್ ಏಕ ಸೀರಿಯಸ್ ಜಾವನು ಏಕ ಪ್ರೊಫೆಷ್ನಲ್ ರೀತಿರಿ ಹಾವ್ ಹೆತ್ತ ಮುಣ್ಸಂಗನ್ ಹಾವ್ ಲೆಕ್ಕನಿ ತಕ್ಕ ಕಾರಣ ಸ್ವಾಮಿಯಲ್ಲಿ ಆಶೀರ್ವಾದ ವೈ ಖಂಡಿತ ಅನಿ ಅಮ್ಗೆಲ್ ಕಾರ್ಕಳ್ ವೆಂಕಟರಮಣಲ್ ದಯ ತೇ ಹಾವ್ ಸಂಗೂಕ ಜತ್ತ ಈ ತಮಿಳರಿ ತೋ ಸಾಧಾರಣ ಚನಡು ನೈ ಥೈ ರಬ್ಬುನು ಪ್ರಾರ್ಥನೆ ಕೆಲ್ಲ ಥೈ ಬೈಸುನು ಸೇವ್ ಕೆಲಲ್ ಜನಕ ಕೆದ್ನಾಯಿ ತಕ್ಕ ಆಡ ಪಡ್ಲಾರ ತೋ ಕೆದ್ನಾಯಿ ಆಡ ಘಾಲ್ನ ತಶ್ ತ್ಯ ಏಕ ಅಮ್ಗೆಲ್ ನಂಬಿಕೆ ತ್ಯ ದೋನಿ ವಿಷಯ ಅನಿ ಮ್ಯೂಸಿಕ್ ಅಂಡ್ ಸ್ಪಿರಿಚುಯಾಲಿಟಿ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್ ಮುಣ್ಸಂಗನ್ ಹಾವ್ ಲೆಕ್ತ ತಶ್ ಜೊನ್ ಸ್ಪಿರಿಚುಯಾಲಿಟಿ ಮಳೆ ಹಾವು ಕಾಯಿ ಕಸನೆ ತಂದು ಡೀಪ್ ಬಚ್ಚನು ತಶಿ ತ್ಯ ಅರ್ಥಾರ ಸಾಂಗ್ತಾನ ಬಟ್ ಏಕ ತುಕ ದೇವಾಲ್ ದಯ ಸ್ವಾಮೇಲ್ ಅನುಗ್ರಹ ಅನಿ ಆನಮ್ಮಲ ಆಶೀರ್ವಾದ ಹೇ ತೀನಿ ಅಸ್ಲರ್ ಪಳ ತುಕ ಖೈ ದೊಕ್ಕೊಂದ್ ಜಲ ರೀತಿಯ ರಕ್ಷಿ ಕೋರ್ನು ಹಾಡ್ತಾ ಮುಣ್ಸಂಗನ್
2: ತಶಿಜಿ ಮಹಾಲಕ್ಷ್ಮಿ ಸಂಗೀತ ಗುರು ಕೋಣಶಪುರೋ ಸಂಗೀತ ಸಿಕ್ತನ ತುಮ್ಗೆಲ್ಲ ಗುರು ಲೇಖ ಪ್ರಭಾವ ತುಮ್ಗೆಲ್ ವೈರಿ ಕಶಿ ಕೋಣಶಪುರೋ ಮುಣ್ಸಂಗ್ತತ್ವ
1: ಹಾವು ಸುರುವೇ ಸ್ಟಾರ್ಟ್ ಕೆಲ್ಲ ಕರ್ನಾಟಕ ಮ್ಯೂಸಿಕ್ ಮಳೆ ತ್ಯಾ ಟೈಮಾರ ಭರತನಾಟ್ಯಂ ಶಿಕ್ತಶೀಲ್ ಸಹನ್ ಅಸ್ತಾನ ತೆತ್ನ ಕರ್ನಾಟಕ ಮ್ಯೂಸಿಕ್ ವ್ಯಾಸ್ ಕೃಷ್ಣ ಉಪಾಧ್ಯಾಯ ಮುಣ ಮಿತಕ ಪ್ರೀತಿನ ವ್ಯಾಸ್ ಮಾಸ್ಟರ್ ಮಂತ ಶಿಲಿಚಿ ಕರ್ನಾಟಕ ಮ್ಯೂಸಿಕ್ ತೋ ಶಿಕೋಚಕ ಗರ್ ಕಡೆ ಎತ್ತ ಸಾಧಾರಣ ವೈ ಎಕ್ಕಾದೊನ್ನಿ ಕ್ಲಾಸ್ ತಿನ್ನಿ ಕ್ಲಾಸ್ ತಶಿ ತಯಾರಿ ದನ್ ಪರ ಬರ ರೇವ್ಚ ಮಾಸ್ಟರ್ನ ಚಂದಕೊನ್ ಮಸ್ತ್ ಮೊಗಾರಿ ಬೇಸಿಕ್ ಫೌಂಡೇಶನ್ಸ್ ಅನ್ನ ಲಾಯ್ಕೊಂಡ್ ಶಿಕೈ ತಶಿಲೋ ತ್ಯ ಮಾಸ್ಟ್ರಲ್ ನಿಮಿತ್ತ ಅವ ಮಸ್ತ್ ಸಕಡ್ ಶಿಕ್ಲ ತ್ಯ ಮಕ್ ತೆದನ್ ಕಳ್ಳಿ ಚಲ ಅತ್ತ ಹೋಳ್ ಜತ್ತಾನ ಮಾಸ್ಟ್ರನ್ ಸಂಗ್ ಚಶಿಲ

0: like music knowledge, Ashila Stapurekai, he could be your biggest promoter. You never know, right? So Tashi, kanche stage lightly ghena Tashi, pratyek stage aka equal importance diyunu, amgel kaam korche, justi, ammi justice korche, amgel kartavya. ಅಮ್ಗೆಲ್ ಮ್ಯೂಸಿಕ್ ಜನಾಲ ತಾಯಿ ಪವಚೆ ಜನಾಲ ಹರ್ದಲಕ್ಷಿ ತಶಿ ಮೊಂಡ್ಚೆ ದೇವಾಲ ಪ್ರೀತಿ ಕತಿರ್ ಮೊಂಡ್ಚೆ ತಾಯಿ ಕಮ್ಗೆಲ ಡ್ಯೂಟಿ ಆಫ್ ಎವ್ರಿ ಮ್ಯೂಸಿಷಿಯನ್ ಮೊಂಡ್ಸಂಗನು ಮಕ್ತ ಶಿದಿಸ್ತ ತಶ ಅವನು ಕಿತ್ಲೆ ಪ್ರೋಗ್ರಾಮ್ಸ್ ಕೈದಿಲ್ಲ ರೀ ಅತ್ತ ಭಾಯಿ ಏಕ್ ಪ್ರೋಗ್ರಾಮ್ ಅಸ್ ಮಳರ್ ಹಾ ಮಾಜಿ ಐ ಫೀಲ್ ಈಕ್ವಲಿ ರೆಸ್ಪಾನ್ಸಿಬಲ್ ಅಶಿ ದಿಸನಾ ಕಿ ಐ ಆಮ್ ನಾಟ್ ಸೇಯಿಂಗ್ ಮಕ್ ಭಯ ಕರ್ತ ಏಕ ಸ್ಟೇಜ್ ಫೇರ್ ತಯ ನೈ ಏಕ್ ಕಂಪ್ಲೀಟ್ ಏಕ್ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ತುಗಲ್ ಶೋಲ್ಡರ್ ಅರಸ್ತ ಓಕೆ ಲಾಯಕ್ ಜಾವು ಕ್ರಮಾರ್ ಜಾವು ಮಿಗೆಲ್ ಗುರುಲ್ ತಿತ್ಲು ಹೊಡ್ ನಾವ್ ಅಸ ತಯ ಜವಾಬ್ದಾರ ಅಸ ಮಕ್ಕ ಗುರುಲ್ ಫ್ಲಾಗ್ ಗೆವನ್ ಬೋಂಚೆ ತಯ ಜವಾಬ್ದಾರ ಅಸ ಸ್ವಾಮಿಯಲ್ಲ ಆಶೀರ್ವಾದ ಅಂಜಲ್ಲ ಮಿಗೆಲ್ ಆನಮ್ಮಲ್ಲ ಮರ್ಯಾದೆ ವಿಷಯ ಯು ನೋ ಆಲ್ ದೀಸ್ ಥಿಂಗ್ಸ್ ಯು ನೋ ಕ್ಯಾರಿಂಗ್ ದೀಸ್ ರೆಸ್ಪಾನ್ಸಿಬಿಲಿಟೀಸ್ ಆನ್ ಯುವರ್ ಶೋಲ್ಡರ್ಸ್ ಸೊ ತಯ ಮಸ್ತ್ ದಿಸ್ತ ಮಕ್ಕ ಪ್ರತಿಯೇಕ ಕಾನ್ಸರ್ಟ್ ಕರ್ತಾನ
1: ತಶಿಚ ಮಹಾಲಕ್ಷ್ಮಿನ ತಾನ್ಸೆನ್ ಸಮಾರೋಹ ಸಂಕಟ ಮೋಚನ್ ಫೆಸ್ಟಿವಲ್ ಅಶಿ ಮಸ್ತ್ ಹೋಡ ಪ್ರತಿಷ್ಠಿತ ವೇದಿಕೆ ಇಚ್ಚಳ್ಳಲ್ಲ ಸರ್ ಹಂಗ ಆತೈಕ್ ಅನುಭವ ಮುಂಚೆಕ್ ವಿಭಿನ್ನ ಜೌನ್ ಅಸ್ತ ಹೇಕ್ ಅನುಭವ ತುಮ್ಕ ಕಶ್ಯ ಸಿಲ
0: ಖಂಡಿತ ಅನುಭವ ವಿಭಿನ್ನ ಅಸ್ತ ಈತ ಮಳರಿ ಆತು ಕೆಲವು ನಾವು ಸಂಗ್ಲ ತಾನ್ಸೆನ್ ಸಂಗೀತ ಸಮಾರೋಹ ಸವಾಯ ಗಂಧರ್ವ ಹೇ ಮಂಡ್ತಾನ ತನ್ನಿ ಮಳರಿ ಸಾಧಕ್ ಲೋಕ ತನ್ನಿ ಅಥ ತಾನ್ಸೇನ್ ಜವೋ ಅತ್ ಪಂಡಿತ್ ಭೀಮ್ಸೇನ್ ಜೋಶಿ ಜವೋ ಪಂಡಿತ್ ಜಸ್ರಾಜ್ ಜವೋ ಕಿಶೋರಿ ಅಮೋನ್ಕರ್ ಜವೋ ಕೊನೆ ಜವೋ ಅನ್ನಿ ಪುರ ಏಕದಮ್ನ ಚ ಸಂಗೀತ ಕಂಪ್ಲೀಟ್ ಜೀರ್ಣ ದಿಗ್ಗಜ ಸೊ ತಂಗಲ್ ಸಗಳೇ ವರ್ಸಾಚ ಸಾಧನೆ ಮಳರ್ ಕಡೇರ್ತಾಯಿ ಸಗಳೇ ತಾನೆ ತಂಗಲ್ ಲೈಫಾಚ ಸಾಧನೆ ಕಿತ್ಲ ಟು ವಾಟ್ ಎಕ್ಸ್ಟೆಂಟ್ ಅಷ್ಟೇ ಪುರೋ ತಾಜಿ 1% ವರ ಅಮ್ಮಿ ಅಥ ಕೆಲ್ಲಾಕಿ ನಾಕಿ ಖಂಡಿತ ಕರ್ರಿ ತಸಲ್ ಅಸ್ತಾನ್ ತಂಗೇಲ್ ನಾವಾರಿ ಕಿತ್ಲಿಕಿ ವರ್ಸದಕೋನು ಜಾವನೆ ಉಚ್ ತಸಲೈಕ ಸಮ್ಮೇಳನ್ ಮಂಡ್ತಾನ ಡೆಫಿನೆಟ್ಲಿ ಥೈಕ ಕಸಕಿ ಏಕ ಎನರ್ಜಿ ಅಸ್ತ that I have felt I think every artist feels it ek ta aaradhan jaavna il jagas pada at khanche ek tu ghetla re music jo dance jo ek khai jo ekde khanche ek deval aaradhan stotra ani prajattas munjalari it's like completely charged ani shastriya sangeet malari nutane amgel shastra dakona illa vedanam samavedos bimon sagun krishnan sangla ama vedantu samaved jaavnas samavedi samgel ಮ್ಯೂಸಿಕಾಚಾ ರೂಟ್ ಸೊ ತಶ್ ಮಂಡ್ತಾನ್ ಪ್ರತಿಯೇಕ ಸ್ವರು ಕೃಷ್ಣೋಚಿ ಇಟ್ ಈಸ್ ಲೈಕ್ ಇಟ್ಸ್ ಅನ್ ಆಫರಿಂಗ್ ಟು ಗಾಡ್ ಶಾಸ್ತ್ರೀಯ ಸಂಗೀತ ಸೊ ನುಸ್ತೀನೇ ಸೊ ತೇ ಜತ್ತಾನ ಇಟ್ ಈಸ್ ಆಸ್ ಗುಡ್ ಆಸ್ ಕಸ ಮಾಡ್ಚೆ ಏಕ್ ಸ್ವರ ಪೂಜಾ ಇಟ್ ಈಸ್ ಆಸ್ ಗುಡ್ ಆಸ್ ಎನಿ ಅದರ್ ಪೂಜಾ ಆರ್ ಕಂಚೆ ಏಕ್ ಫಾರ್ಮ್ ಆಫ್ ವರ್ಷಿಪ್ ತಶಿ ಹೊಡೊಡ್ಡ ಕಿತ್ಲಿಕಿ ಅಮ್ಗೆಲ್ಲ ಪಶಿ ಮಸ್ತ್ ಸೀನಿಯರ್ ಕಲಾವಿದನ್ ಪುರ ಪರ್ಫಾರ್ಮ್ ಕೋರ್ನ ಇಲ್ಲ ತಸಲ್ ಪ್ಲಾಟ್ಫಾರ್ಮ್ ಅರ್ಬೈಸುರು ಮಂಡ್ತಾನ ಐ ಫೀಲ್ ಯು ನೋ ಆಲ್ ದೋಸ್ ಡಿವೈನ್ ಸೋಲ್ಸ್ ದೇ ಆರ್ ಬ್ಲೆಸ್ಸಿಂಗ್ ಮೀ ಕೈಕಿ ತಕೊಂಡು ಮಕ್ಕ ಏಕ್ತ ಆಶೀರ್ವಾದ ಮೆಲ್ಟವ್ ಸರ್ ತೇ ಈಗ ಎನರ್ಜಿ ಆಲ್ರೆಡಿ ಕ್ರಿಯೇಟ್ ಜಾವನ್ ಅಸ್ತ ಇತ ಮಳೆ ಆಲ್ರೆಡಿ ತಿತ್ಲ ತೈ ಜಲ್ಲ ತಿತ್ಲ ತಿತ್ಲ ಜನ ಆರ್ಟಿಸ್ಟ್ ಅಂತ ಹಂಗ ತಂಗೆಲ್ ಸಹವುದಿಲ್ಲ ಅನಿ ಮುಖರ್ ಇದು ವಿಚಾರ ಸಚಿ ಸೊ ತಸಲ್ ಏಕ ಫೆಸ್ಟಿವಲ್ ಅಂತೂ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಡಿಫ್ರೆಂಟ್
1: ಮಹಾಲಕ್ಷ್ಮಿನ ವಿದೇಶ ವಚನೆ ಮಸ್ತ್ ಪರ್ಫಾರ್ಮೆನ್ಸ್ ಇಲ್ಲಲ್ಲ ಸರ್ ಭಾರತ ದೇಶ ಅಂತೂ ಪರ್ಫಾರ್ಮೆನ್ಸ್ ದಿತ್ತನ್ವೈ ತದ ನಂತರ ಅಮಿ ಬಾಯರ್ ವಚನ್ ದಿತ್ತನ್ವೈ ಸ್ವಲ್ಪ ವ್ಯತ್ಯಾಸ ಅಸ್ತ ಅಮ್ಮನ ಹಾವ್ ಲೆಕ್ತ ಕಾಯ್ನತ್ಲರ್ ಆಡಿಯನ್ಸ್ ಅಲ್ಲಂತೂ ಪುಣಿ ವ್ಯತ್ಯಾಸ ಅಸ್ತ ಸೊ ತುಮ್ಕ ಕಶಿ ಫೀಲ್ ಜತ್ತಸಿಲ್ ಹೆ
0: ಆಡಿಯನ್ಸ್ ಅಲ್ಲಂತೂ ಏಕ್ ವ್ಯತ್ಯಾಸ ಮಳರಿ ಯಾ ಬಾಯ್ರಿ ಏಕ್ ಮಳ ಟೈಮ್ ಸೆನ್ಸ್ ಅನಿ ಕರೆಕ್ಟ್ ಮೇಂಟೈನ್ ಕರ್ತಾಚಿ ಇತ್ಲ ಟೈಮ್ ಮಳೆ ಇತ್ಲಕ್ಕ ಸ್ಟಾರ್ಟ್ ಜತ್ತ ಹೇ ಪುರ ತಂಗೆಲ್ ಕೆಲವು ಫಿಕ್ಸ್ಡ್ ಅಸ್ತ ಇಂಡಿಯಾ ಅಂತೂ ತಯ ಅಸ್ತನ ಬಟ್ ಅಮ್ಗೆಲ್ ಅಮ್ಗೆಲ್ ಕಂಟ್ರಿ ಅಂತೂ ಬೈಸುನ್ ಸಂಗ್ಚಿ ತಯ ಖುಷಿ ಪಳ ಮಳ ಅಮ್ಮಲ್ ಪಯ್ಯಾರ್ ಬೈಸುನ್ ಸಂಗ್ಲ ವರೀಚಿ ತಯ ಖುಷಿ ವಿಂಗಡಿಚಿ ತಶಿ ಡಿಫ್ರೆಂಟ್ ಟೈಪ್ ಆಫ್ ಆಡಿಯನ್ಸಸ್ ಅಸ್ತ ತಂಗೆಲ್ಲ ಮಿಕ್ಸ್ಡ್ ಟೇಸ್ಟ್ ಅಸ್ತ ಸೊ ಯೂಶ್ವಲಿ ತಂಗಲ್ ಟೇಸ್ಟ್ ಸಂಜಾವನು ಕ್ಲಾಸಿಕಲ್ ದಕ್ಕೂ ಡಿವೋಷನಲ್ ಭಾವಗೀತೆ ತಶಿ ಸಂಜಾವನ್ ಹಾವು ಸಂಗ್ತ ಮೇನ್ ಫಸ್ಟ್ ಕ್ಲಾಸಿಕಲ್ ದಕ್ಕೂ ಸ್ಟಾರ್ಟ್ ಕೊರ್ಚೆ ಹಾಗೆ ಡಿವೋಷನಲ್ ಅಗೇನ್ ತಂಗೆಲ್ ಪ್ರಿಫರೆನ್ಸ್ ಪ್ರಕಾರ ಬಂಗ್ಸ್ ಕಿ ದಾಸರ ಪದ್ ಕಿ ಹಿಂದಿ ಭಜನ್ಸ್ ಕಿ ತಶಿ ಪೋಳೋನ್ಗೆ ಅವನು
1: ತಶಿ ಆಡಿಯನ್ಸ್ ಆಕ ಕಂಚೆ ಜೌಕ ಜತ್ತ ತ್ಯಾ ತುಂಬಿ
0: ಯೂಶ್ವಲಿ ವೈ ಮಳ ಆತ್ ಕಸ ಜಲ ಮಳ ಯೂಟ್ಯೂಬ್ ಅನಿ ಪುರ ಐಕುನು ತಂಕ ಆಲ್ರೆಡಿ ತಂಗೆ ಲೈಕ್ ಲಿಸ್ಟ್ ಅಸ್ತ ತನ್ನಿ ಐಕಲಲ್ಲ ಅಂತೂ ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಸೇಮ್ ತ ರಿಕ್ವೆಸ್ಟ್ ಅಂತ ರಿಪೀಟ್ ಜತ್ತ ಸೊ ಕಿತ್ಲಿಕ್ಕೆ ಬಂತ ಮೀ ಕಂಪ್ಲೀಟ್ ಏಕ್ ವಿಂಗಡ್ ಏಕ್ ನವೇ ಫಾರ್ಮ್ಯಾಟ್ ಅಶಿ ಆಜ್ ಹೆ ಹೆ ಪುರ ಮೊಂಚೆ ಮಣು ವಿಕ್ ಮನ ಅದು ಅವ್ನ್ ಗೆತ್ಲ ರೀ ತಂಗೆ ಲಿಸ್ಟ್ ವಿಂಗಡ ಅಸ್ತ ತಶಿ ತಂಕ ಬೇಜಾರ್ ಕೊರ್ಚನ ಕಮ್ಮಡ್ಸಂಗ ವಾಪಸ್ ಕೆಲವೊಪ್ಪ ಸೇಮ್ ಸೇಮ್ ರಿಪೀಟ್ ಕೊರ್ಚ್ ಪಡ್ತಾ
1: ವೇದಿಕೆ पैसून चेंज करची तसले एक मस्त परिस्थिती होता होय तुम्ही दोन शके चढ संगीत संयोजन केलेलं असं म्हणून ऐकलेची संगीत रचन कोर्चे म्हणताना ताई एक अनुभव कशी म्हणून सांगितवा
0: वय म्युझिक मक्कचिके क्रिएटिव्ह साइड सांद कोण इंटरेस्ट चढ

0: કસને એક નવે ટાઈપ આર કોર કા ની મોટસંગ નો તો શી આ એક એક સંસન પદ્ધતિ કે ઓન સ્કૂલ આસ્તાના કોરો સ્ટાર્ટ કેલાલે એક પંત ફર્સ્ટ મકુડગા સ સંચી ક્લાસ આસ્તાના દિગ એક પદ તક રાગ નાશિલા બટ પદ્યાચે તજતે મીનિંગ લાયક શિલ મોટસંગ ઓન મક ટીચર અન અપનો હકે એક પદ્યા કા મે ડાન્સ ચરડવાલકર અન કોરેયા મોણ લેકલા યુકેજી એલકેજી ચરડવાલકર અન હે તુ સિંગ કોર કા મોટસંગ ઓન મળાલી છે તત નાવ મળલે ઓકે તજ મક રેકોર્ડિંગ મળા કોણે કસને સંગુન દકો હેત પર મોટસંગ ઓન મળતાના તક કસને એક પ્રોપર એક ફોર્મેટ ઓર ટ્યુન મોણ નાશિલા તને કસે કી સંગુન દકઈલે ಮಕ್ಕ ತಸಕ್ಕೆ ಸಮಾಧಾನ ಜಾಯಿನಿ ಅವು ಮಳೆ ಹಾವ್ ಟ್ರೈ ಕರ್ತ ಮುಂಡ್ಸಂಗನು ಹಾವ್ ಗರ ಸಗಳೆ ಪದ್ ಕಂಪೋಸ್ ಕೇಳ ಮಕ್ಕನಿಗೆ ಹುಡುಗಾಸ ಚುಕ್ಕು ಬುಕ್ಕು ಚುಕ್ಕು ಬುಕ್ಕು ರೈಲು ಬಂಡಿ ಬನ್ನಿರಿ ಹತ್ತಿರಿ ಗಡಿ ಬಿಡಿ ಮಾಡಿ ಊರಿಂದೂರಿಗೆ ಹೋಗೋಣ ನಮ್ಮಯ ದೇಶವ ಸುತ್ತೋಣ ಏ ಫಸ್ಟ್ ಅತ್ ಲೈನ್ ತಂತು ಮಗ ಪ್ರತಿಯೇಕ ಸ್ಟೇಟ್ಸ್ ಆಚೆ ಎತ್ತ ತಶಿ ಏಕಕ್ಲಾನ ಯೋನು ತಂಗೇಲ್ ಡ್ಯಾನ್ಸ್ ಸ್ಟೆಪ್ಸ್ ಕೊನು ವಚ್ಚ ಸೊ ಹೇ ಹಾವ ಬಯಸುನು ಕಂಪೋಸ್ ಕೇಳ ಅನಿ ಸ್ಕೂಲ್ ಆಚೆ ಸ್ಕೂಲ್ ಡೇ ವಳಾರಿ ಸಿಂಗ್ ಕೇಳಲ್ಲ ಪ್ರಾಬಬಿಲಿಟಿ ಆಮಿಗೆಲ್ಲ ಇನಿಷಿಯಲ್ ವೈ ಎಕ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಅಂತ ಕಿತ ಎಕ್ ಫಸ್ಟ್ ಎಕ್ ಕಾಂಪೋಸಿಷನ್ ಮುಣಿಯತ್ತ ಮಗಿರಿ ಹಗುರ ಏಕ ಭಜನ ತಯಾನಿ ಪುರ ತಶಿ ಕೊರ್ಚ ಸ್ಟಾರ್ಟ್ ಕೆಲ್ಲ ತ್ಯಾ ಟೈಮ್ ಮಾರಿ ಮಕ್ಕ ತೆ ಲಿರಿಕ್ಸ್ ಪೊಳೋನು ಸುರ್ವೇ ಸ್ವಲ್ಪ ಸಾನಸ್ತಾನ ಲಿರಿಕ್ಸ್ ಆಚನೆ ತಿತ್ಲ ಮತ್ತೆ ವಚನ ಆಶಿಲ್ಲ ಲಿರಿಕ್ಸ್ ಸಮಜಾವನ್ ಘಲ್ಕ ಅನಿ ಮೋಡ್ಸಂಗ್ ಬಟ್ ಚಿಕೆ ವಡ್ತ ವಡ್ತ ಚಿಕೆ ಎಕ್ಸ್ಪೀರಿಯನ್ಸ್ ಚಡ್ ಜತ್ತಿ ಅತ್ ಏಕ್ ಪಂದ್ ಲಿರಿಕ್ಸ್ ಪೊಳೋನ್ ಗೆವಚ ತ್ಯಾ ಖಂಚಿ ಭಾವರಸ ತಜ್ಜೆ ಫೀಲ್ ಕಸನೆ ತಜ್ಜೆ ರಸ್ ಕಸನೆ ಪುರ ಪೊಳೋನ್ ಗೆವನು ಯೂಶ್ವಲಿ ಟ್ರೈ ಟು ತ್ಯಾ ತಕ್ಕ ಸಮಜಾವನ್ ಏಕ ಪೂರಕ ಜಾವನ್ ಏಕ ಮ್ಯೂಸಿಕ್ ಕಂಪೋಸ್ ಕೊರ್ಚಕ ಟ್ರೈ ಕರ್ಚೆ
1: ತಶಿ ಸಂಗೀತ ಕಲಾವಿದ ತನಕ ಭಾಷೆ ಮುಂಚುವೆ ಏಕ ಜೌಕ ಜತ್ತ ಭಾಷೆ ಅಂತ ವಿಂಗಡ್ ವಿಂಗಡ್ ಭಾಷೆನ್ ಸಂಗ್ತಾನ ತನ್ನಿತೆ ಅನುಭವಸನ್ ಸಂಚಕ ತಂಗಿಲ್ ಏಕ ಅನುಭವ ವಿಂಗಡ ಅಸ್ತತ್ತ ವಿಷಯ ರೀ ತಶಿ ಮಹಾಲಕ್ಷ್ಮಿಕ ಸೂರಮಣಿ ಮುಂಚೆ ಏಕ ಪ್ರಶಸ್ತಿ ಮೇಳಲ ಸರ್ ಸುರಮಣಿ ಮುಂಚೆ ಪ್ರಶಸ್ತಿಚಿ ಶ್ರೇಷ್ಠ ಸಾಧಕ ಮೇಳ್ತ ಸಲಿಕ್ ಪ್ರಶಸ್ತಿ ಹ್ಯಾ ಈ ಪ್ರಶಸ್ತಿ ತುಮ್ಗೆಲ ಗೌರವ ತಶಿ ಜವಾಬ್ದಾರಿ ಮುಂಚೆ ವಡ್ಡೋ ಚಕ ಕೈಬಿನಿ ಕಾರಣ ಜಲ್ವಾ
0: ಖಂಡಿತ ಅವ ತಾವಳ ಸಂಗ್ಲಾ ವರಿಚಿ ಏಕ ಮೈಲ್ ಸ್ಟೋನ್ ತ ಪ್ರತಿ ಏಕ ತ್ಯಾ ಎಂಡ್ ನೈ ತ್ಯಾ ಥೈದ ಕೊನ್ ಬಿಗಿನಿಂಗ್ ಮುಂಡ್ಸಂಗ್ ಲೆಕ್ಕ ಅದ್ ಕಾಲಿ ಮೇಳ್ಲಿವ ಓಕೆ ಜಲ್ಲ ಕಲ್ಚಿತ ಕಾಲ್ ಜಲ್ಲ ಅಜದ ಕೊನ್ ಸ್ಟಾರ್ಟ್ ನ್ಯೂ ತಶಿ ಅನಿ ಖಂಡಿತ ಏಕ ಕಸನೆ ಚಿಕೆ ಏಕ್ ಸಾನ್ ರೆಕಾಗ್ನಿಷನ್ ಮೇಳ್ಳಾರಿ ತ್ಯಾ ತುಕ್ ನೆಕ್ಸ್ಟ್ ಹೋಡಿ ರೆಸ್ಪಾನ್ಸಿಬಿಲಿಟಿ ತೆ ಆಜಿ ಕೊನೆ ಒಂದು ಸಂಗ್ಲೆ ತುಗಲ್ ಪ್ರೋಗ್ರಾಮ್ ಲಾಯ್ಜಲ್ಲ ಮಸ್ತ್ ಲಾಯ್ಜಲ್ಲ ಅನಿ ಮುಂಡ್ ಸಂಗ್ಲಾರಿ ತ್ಯಾಂಚ ಅವ ಮತ್ತೆ ಅಗ್ಯವನು ಅವ ತಶಿ ಸೊಳ್ಳಾರಿ ಇಟ್ ಡಸಂಟ್ ವರ್ಕ್ ದಾಟ್ ವೇ ನೆಕ್ಸ್ಟ್ ಕಾವ್ ಅನೇಕ ಎಫರ್ಟ್ಸ್ ಗಲ್ಕಾ ಜತ್ತ ಕಲ್ಚಿ ಪಶಿ ಅನಿ ಮಿಗೇಲ್ ಕಾಂಪಿಟಿಟರ್ ಹಾವಚಿ ಕಲ್ಚಿ ಪ್ರೋಗ್ರಾಮ್ ಒಟ್ಟು ಮಿಗೇಲ್ ಐಟಿ ಪ್ರೋಗ್ರಾಮ್ ಸಿಂಗಿಂಗ್ ಬೆಟರ್ ಜೌಕ ತ್ಯಾ ಕಾಂಪಿಟಿಷನ್ ತ್ಯಾ ಕಾಂಪಿಟಿಷನ್ ಮೋಡ್ ನೈ ತ್ಯಾ ಏಕ ಭಾವನ ಮಿಗೇಲ್ ಅಂತ ಸುಖ ಕೊಣಾಲೆ ಅಂತು
1: ಮಳತೆ ಜವಾಬ್ದಾರಿ ಒಡ್ಡೈತಾವ
0: ಜವಾಬ್ದಾರಿ ವೈ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ದಟ್ಸ್ ಆಲ್ ಐ ಕ್ಯಾನ್ ಸೇ ಖಂಡಿತ ಹೋಡ್ ಜವಾಬ್ದಾರಿ
1: ತಶಿ ಮಹಾಲಕ್ಷ್ಮಿನ ಸಂಗೀತ ಸಂಘಕ್ಕೆ ಪ್ರಾರಂಭ ಕೆಲ್ಲ ಮಳರಿ ಜನ ಮಂತ್ರ ಮುಗ್ಧ ಜತ್ತ ಚೀಚಿ ತಶಿ ಯೋರೇ ಪೋರಾಮಾಗಿರಿ ಮೋಗು ಮಂಚೆ ಈಕ ತುಮ್ಗೆಲ್ಲ ಪದ ಭಾರಿ ಜನ ಅಲ್ಮನ ಅನ್ಬಯಸಿಲ್ಲ ಸರ್ ತದ್ದು ಹಾವ ಏಕ್ಲಿ ಮುಂಡ್ ಸಂಗು ಕಾಶಿ ತಶಿ ತನ್ ತುಮ್ಕ ಕಿತ್ಲು ಖುಷಿ ಜತ್ತ ಹೇ ಈಗ ಪದ ಜನ್ ತುಮಿ ಬಸ್ಲಿ ಕೂಳಿ ತುಮ್ಗೆಲ್ಲ ಎಕ್ಸ್ಪೆಕ್ಟ್ ಕರ್ತಾ ಸಚಿ ಮುಂಡ್ ಲೆಕ್ತಾಕಿ ತುಮಿ
0: ವೈ ಎಕ್ಸ್ಪೆಕ್ಟ್ ಕೊರ್ಚಿ ಪಶಿ ಪೂಡಿ ತಜ ರಿಕ್ವೆಸ್ಟ್ ಯೋನಸ್ತ ಅದು ಕೈ ಜೋ ಪ್ರೋಗ್ರಾಮ್ ಅಸ್ಸ ಮುಂಡ್ ಸಂಗುನು ಕಳ್ತಾನೆ ಕೈ ಫೇಸ್ಬುಕ್ ಅದ್ ಪರ ಸೋಷಿಯಲ್ ಮೀಡಿಯಾ ಪೂರ ಅಸ್ನವ ಇನ್ಸ್ಟಾರ್ ಜೋ ಫೇಸ್ಬುಕ್ ಅರ್ ಜೋ ಮೆಸೇಜ್ ಎತ್ತಸ್ತ ಏಕ್ ರಿಕ್ವೆಸ್ಟ್ ಅಸ್ತ ಏಕೈ ತೈ ಪೌಲಿಸತ ಕಸನೇನತ್ಲ ಸಾನೆ ಕಚರುಡೆ ಅವನು ದಕ್ಷಿಣ ಅರ್ಪಳ ಅಕ್ಕ ಪ್ಲೀಸ್ ತ ಮಂಡ್ತುವ ಮುಂಡ್ ಸಂಗು ಏಕ್ ರಿಕ್ವೆಸ್ಟ್ ಅಸ್ತ ಸೊ ನಾರಿ ನಯನಾಚೆ ಕೋರ ಡೆಫಿನೆಟ್ಲಿ ಎಸ್ ಮಳರಿ ಆಜಿ ಇತ್ಲ ಸಮಾಜ ಪ್ರೀತಿ ಇತ್ಲ ಜನಾಲ್ ಪ್ರೀತಿ ಇರ್ರೆಸ್ಪೆಕ್ಟಿವ್ ಆಫ್ ಕಸನೆ ಕಾಸ್ಟ್ ಲ್ಯಾಂಗ್ವೇಜ್ ಜನಾಲ್ ಮೆಳ್ಳ ಮುಂಜಲ ತ್ಯ ಏಕ ಮೇನ್ ಯಾರೇ ಪೋರ ತ್ಯ ಪದ್ಯ ನಿಮಿತ್ತ ತ್ಯ ಕೃಷ್ಣಾಲೇ ದೈ ಮುಣ ಹಾವ್ ಸಂಗ್ತ ಅನಿ ತಜ್ ಪಶಿ ಬೈರಿ ಅನಿ ತ್ಯ ಪದ್ಯ ಮಕೈ ಮಸ್ತ್ ಪ್ರೀತಿ ಸೊ ಸುರ್ವೇದಕ್ಕೂನು ತ್ಯ ಪದ್ಯ ಮಕ ತಿತ್ಲಿ ಇಷ್ಟ ಜಲಲ್ ಕಾರಣ ತ್ಯ ಅವು ಸಂಗ್ತ ಗೆಲ್ಲಿ ತಕ್ ಸಂಜಂತ ಜಿತ ಜನ ಅಂತ ನಿಮ್ಗುಚೆ ಮಳರಿ ಚಡ್ ಜತ್ತ ಗೆಲ್ಲ ಪ್ರೋಗ್ರಾಮ್ ನಿಮ್ಗುನ್ ಫೋನ್ ಎತ್ತಾನ ಫಸ್ಟ್ ಯೂಶ್ವಲಿ ತ್ಯ ಏಕ್ ಪದ್ಯ ಸಂಗ್ತಾತ್ ನಾವ್ ಅಮೌಂಟ್ ಸಂಗನು ಏಕ್ ಅಸ್ತ ಡೆಫಿನೆಟ್ಲಿ ವೈ ಅನಿ ಮೋಗುವರ ತ್ಯ 2016 ಅಂತೂ ಏಕ ಲಲೆಬಿ ಕೊಂಕಣಿ ಲಲೆಬಿ ಜವನು ಶ್ರೀ ಮನೋಹರ್ ನಾಯ್ಕ ಬಾಂಬೆ ತನ್ನಿ ಬರೆಯಿಲ್ ತಶಿ ಬಾಂಬೆ ತುಚಿ ತಂಗಿಲ್ ಸ್ಟುಡಿಯೋ ಅಂತ ರೆಕಾರ್ಡ್ ಕೆಲ್ಲ ತ್ಯಾವರ ತಶಿಚಿ ಮಸ್ತ್ ಜನ ಅಲ್ಲ ಮಸ್ತ್ ಚರಡು ಅಲ್ಲ ಮಳೆ ಪೇರೆಂಟ್ಸ್ ಅಲ್ಲಿ ಮಕ್ಕ ಮೆಸೇಜ್ ಅತ್ತ ಐಕೂನು ಅಮ್ಗೆಲ್ ಚರಡು ನಿದ್ದತಾಚಿ ತ್ಯ ಮಳರ್ ಜಲ್ಲ ಮುಡ್ಸಂಗನು ತಶಿ ಏಕ ಮಿಗೇಲ್ ನಿಮಿತ್ ಕೋಣಕ್ಕೆ ಸಂತೋಷ ಮೇಳ್ತಾ ಸ ಮುಡ್ಸಂಗನು ಖುಷಿ
1: ತಶಿ ಈಗ

0: ಯಾರೇ ಯಾರೇ ಯಾರೇ ತು ನಂದ ಕುಮಾರ.
1: ಐಕಲಲಂಕ ಕಾನ್ ತಂಪು ಜಾವನು ಜತ್ತ ಮನಕೆ ಮನದ ಕುಂತಿತ್ಲು ಖುಷಿ ಯೋನು ಏತ ತಶೀಚಿ ಆಜಿ ಮಹಾಲಕ್ಷ್ಮಿನ ಇತ್ಲ ಲಾಯ್ಕ್ ನಾವು ಕೇಳಲ ಸರ್ ಅಮ್ಗೆಲ್ಲ ಆಕಾಶವಾಣಿ ಅಂತ ತುಂಬಿ ಎ ಗ್ರೇಡ್ ಕಲಾವಿದ ಜಾವನ್ ಗೆನು ಆಸಿಲ್ಲ ಸರ್. ಸೊ ಹ್ಯಾ ಏಕ ಉತ್ತರಾರ್ ಸಂಜಲರಿ ಆಕಾಶವಾಣಿ ಕಿಯೋನ್ ತುಂಬಿ ಆಜಿ ಏಕ ಸಂದರ್ಶನ ದಿತ್ತಾ ಸಚಿ ತುಂಬಿ ಲೈಕ್ ಫೀಲಿಂಗ್ ಕಶಿಮೋನ್ ಸಂಗೀತ್ವ
2: ಸಂತೋಷ್ ಜತ್ತ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ದಿ ಇನ್ವೈಟ್. ಆಕಾಶವಾಣಿ ಮಳೆ ಯೂಶ್ವಲಿ ರೆಕಾರ್ಡಿಂಗ್ ಪದ್ ಸಂಚ ಯೋಚೆ ಆಜಿ ಇಂಟರ್ವ್ಯೂ ತುಂಬಿ ಗೆತ್ತ ಸಚಿ ಸ್ನೇಹ ವಿನೋದ್ ಪೈ ಥ್ಯಾಂಕ್ ಯು ಸೋ ಮಚ್. ಖುಷಿ ಜತ್ತ ಸಂಘ ಯಾ ಅನಿಕೆ ಹಂಗ ಮಸ್ತ್ ಸಕಡ ಹೊಡೋಡ್ ಕಾರ್ಯಕ್ರಮ ಪುರ ಜಾವ ಮಸ್ತ್ ಮಸ್ತ್ ಜನಲ್ ಇಂಟರ್ವ್ಯೂ ಅನಿ ತುಂಬಿ ಗೆಚ್ಚದ ಜಾವ ಮುಡ್ಸೋಗನು ಅವ ಶುಭ ಹಾರೈಸಿತ್ತ.
1: ಧನ್ಯವಾದ ಧನ್ಯವಾದ ಕಾರ್ಯಕ್ರಮಕ್ಕೆ ಯೋನು ತುಂಬಿ ತುಂಬಗೆಲ್ಲ ಜೀವನ ಅನುಭವಂತೂ ಸ್ವಲ್ಪ ಅಮ್ಗೆಲ್ಲೊಟ್ಟು ಒನ್ ಟುನ್ಗೆ ತಿಳಿಸ ಆಯ್ಚೆ ದಿವಸಕ್ಕೆ ಕಾರ್ಯಕ್ರಮಕ್ಕೆ ಐಲಕ್ಕೆ ತುಮಕ ಅನಂತ ಅನಂತ ಧನ್ಯವಾದ.
2: ಥ್ಯಾಂಕ್ ಯು.

ಎದೊಳ್ತಾಯ್ತುಮಿ ಗರ ಉಜ್ವಾಡು ಕಾರ್ಯಕ್ರಮ ಅಂತು ಕಾರ್ಕಳಾಚೆ ಸುರಮಣಿ ಮಹಾಲಕ್ಷ್ಮಿ ಶಣೈ ಹಂಗೆಲ್ ಸಂಗಾತ ಸಂವಾದ ಐಕಲೆಂಚಿ ಸಂವಾದ ಚಲಾಯಿಸುಂದಿಲಲ ಸ್ನೇಹ ವಿನೋದ್ ಪೈ ಹಂಗಾಕ ಐಚೆ ಗರ ಉಜ್ವಾಡು ಕಾರ್ಯಕ್ರಮ ಸಮಾಪ್ತ ಜತ್ತ ನಮಸ್ಕಾರೋ.

ಆಕಾಶವಾಣಿ ಮಂಗಳೂರು. ಈಗ ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೆಕೆ ಹಾಡಿರುವ ಓಂ ಶಾಂತಿ ಓಂ ಚಿತ್ರದ ಗೀತೆ. ರಚನೆ ವಿಶಾಲ್ ದಡ್ಲಾನಿ, ಸಂಗೀತ ನೀಡಿದ್ದಾರೆ ವಿಶಾಲ್ ಶೇಖರ್.

ಮನೋಜ್ ಮುಂತಾಶಿರ್ ಅವರ ಸಾಹಿತ್ಯಕ್ಕೆ ಅಮೋಲ್ ಮಲ್ಲಿಕ್ ಸಂಗೀತ ನೀಡಿರುವ ಎಂಎಸ್ ಧೋನಿ ಚಿತ್ರದ ಗೀತೆ, ಹಾಡಿದ್ದಾರೆ ಅರಿಜಿತ್ ಸಿಂಗ್.

ಈಗ ಕೇಳಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಜಹರ್ ಚಿತ್ರದ ಗೀತೆ, ರಚನೆ ಸೈಯದ್ ಖ್ವಾದ್ರಿ, ಸಂಗೀತ ಅನುಮಲೇಖ್.

ಚಿತ್ರ ಟೂ ಸ್ಟೇಟ್ಸ್ ಹಾಡಿರುವ ಗಾಯಕ ಜೋಡಿ ಅರಿಜಿತ್ ಸಿಂಗ್ ಹಾಗೂ ಚಿನ್ಮಯಿ ಶ್ರೀಪಾದ, ಸಾಹಿತ್ಯ ಅಮಿತಾಭ್ ಭಟ್ಟಾಚಾರ್ಯ, ಸಂಗೀತ ಶಂಕರ್ ಎಹ್ಸಾನ್ ಲಾಯ್.

ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಶಂಕರ್ ಹೆಹಸಾನ್ ಲಾಯ್ ಸಂಗೀತ ನೀಡಿರುವ ಪಂಗಾ ಚಿತ್ರದ ಗೀತೆ, ಹಾಡಿರುವ ಗಾಯಕ ಜೋಡಿ ಶಾಹಿದ್ ಮಲ್ಯ ಹಾಗೂ ಅಜೀಜ್ ಕೌರ್.

ಕಾರ್ಯಕ್ರಮದ ಕೊನೆಯಲ್ಲಿ ಜುಬಿನ್ ನೌಟಿಯಾಲ್ ಅವರ ಧ್ವನಿಯಲ್ಲಿ ಕೇಳಿ ಮುಂಬೈ ಸಾಗಾ ಚಿತ್ರದ ಗೀತೆಯನ್ನು ಸಾಹಿತ್ಯ ಮನೋಜ್ ಮುಂತಾಶಿರ್, ಸಂಗೀತ ತನಿಷ್ಕ್ ಬಗ್ಚಿ.

ಆಕಾಶವಾಣಿ ಮಂಗಳೂರು. ಕೇಳುಗರೆ, ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಭಕ್ತಿಗೀತೆಗಳು, 6:30 ಕೆಆರ್ ರಾಘವೇಂದ್ರ ಆಚಾರ್ಯ ಮತ್ತು ಶೀಲಾ ದಿವಾಕರ್ ಹಾಡಿರುವ ಭಾವಗೀತೆಗಳು, 6:50 ಕಿಸಾನ್ ವಾಣಿ, ಜಯರಾಜ್ ನಡ್ಕ ಅವರ ಕೃಷಿ ಅನುಭವ ಮತ್ತು ಮಳೆ ಕೊಯ್ಲು ಪದ್ಧತಿ, ಈ ಕುರಿತು ಸಂದರ್ಶನ, ಸಂದರ್ಶಕರು ಗಾಯತ್ರಿ ಎಂ, ಬಳಿಕ ಆರೋಗ್ಯ ವಾಹಿನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಸಮಾಚಾರ ದರ್ಶನ, 8:00 ಇಂಗ್ಲಿಷ್ ಯುವವಾಣಿ, ಕುಕ್ಕಿಂಗ್ ಟು ದ ಟ್ಯೂನ್ಸ್ ಆಫ್ ಡಾನ್ಸ್, ಈ ಕುರಿತು ವಿಧಾತ್ರಿ, ಬಳಿಕ ಪರ್ಪಸ್ ಆಫ್ ಎಜುಕೇಷನ್, ಈ ಕುರಿತು ಅಮೋಘ ಅವರಿಂದ ಭಾಷಣ ಕೇಳುವಿರಿ. 8:30 ತುಳು ಕಾರ್ಯಕ್ರಮ, ಚಾವಡಿ ಕಟ್ಟೆ, ವಾರದ ಪಟ್ಟಾಂಗ. 9:15 ಸ್ಪಾಟ್ಲೈಟ್, 9:30 ಯುವವಾಣಿ, ಸ್ವಚ್ಛಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ನಾಟಕ ಪ್ಲಾಸ್ಟಿಕ್ ಅಸುರ, ದಿ ವಾರ್ ವಿದಿನ್ ಅಸ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಮಜ್ಮುದಾರ್ ಅವರ ಸಂತೂರ್ ವಾದನವನ್ನು ಆಲಿಸುವಿರಿ. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇನ್ನು ನಮ್ಮ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ದಿವಾಣ ಕೇಶವ ಭಟ್ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನರೇಂದ್ರ ಕುಮಾರ್, ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 7:45 ರಾಗರಂಜನಿ, 8:30 ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ. ಈ ವಾರದ ಅತಿಥಿ ಡಾಕ್ಟರ್ ವಿ ದೇವದಾಸ್ ಪೈ, ಕೊಂಕಣಿ ಭಾಷಾ ವಿದ್ವಾಂಸರು. ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 9:20 ಚಿತ್ರಗೀತೆಗಳು, 10:00 ಬಾಲವೃಂದ, ಅನುದಾನಿತ ಶ್ರೀ ವೆಂಕಟರಮಣ ಹಿರಿಯ ಪ್ರಾಥಮಿಕ ಶಾಲೆ ಮೈರ್ಪಾಡಿ ಕುಳಾಯಿ ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 10:30 ಕಥಾ ಕಾಲಕ್ಷೇಪ, ಭದ್ರಗಿರಿ ಅಚ್ಯುತದಾಸ್ ಅವರಿಂದ, ಪ್ರಸಂಗ ಶಿವಶರಣೆ ಅಕ್ಕ ಮಹಾದೇವಿ. 11:30 ಹಿಂದಿ ಚಿತ್ರಗೀತೆಗಳು, 12:05 ವನಿತಾ ವಿಹಾರ, ಮಹಿಳೆಯರ ಆರೋಗ್ಯ ಆಹಾರ ಮತ್ತು ಆಯುರ್ವೇದ, ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅನುಶ್ರೀ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ, ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ, ಈ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ. ಬಳಿಕ ಫಿಷರ್ಗೆ ಆಯುರ್ವೇದ ಪರಿಹಾರ, ಈ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ, ಎಸ್ಆರ್ ವಿನಯ್ ಹಾಡಿರುವ

ವಚನಗಳು. 1:30 ಚಕೋರಿ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ನಾಟಕ ಮಹಾಬ್ರಾಹ್ಮಣ. ದೇವುಡು ಅವರ ಮೂಲ ಕಾದಂಬರಿಯ ಬಾನುಲಿ ರೂಪಾಂತರ ಉದ್ಯಾವರ ಮಾಧವ ಆಚಾರ್ಯ. ನಿರ್ಮಾಣ ಶಂಕರ್ ಎಸ್ ಭಟ್ ಮತ್ತು ವಿಮಾ ಜಗದೀಶ್. ಇನ್ನು ನಮ್ಮ ನಾಳಿನ ಸಾಯಂಕಾಲದ ಪ್ರಸಾರದಲ್ಲಿ 5:00 ಕೊಂಕಣಿ ಕಾರ್ಯಕ್ರಮ ಕಿಲ್ಕಿಲು. ಸುಜನ್ ಪ್ರಭು ಮತ್ತು ಬಳಗದವರಿಂದ ಕಾರ್ಯಕ್ರಮ ವೈವಿಧ್ಯ. 5:30 ಹಿಂದಿ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ತುಳು ಚಿತ್ರಗೀತೆಗಳು. 6:50 ಯಕ್ಷಗಾನದ ಹಾಡುಗಳು. ಪ್ರಸಂಗ ಅತಿಕಾಯ ಕಾಳಗ. ಭಾಗವತರು ಚೇವಾರು ಶಂಕರ ಕಾಮತ್. 7:45 ಕನ್ನಡದಲ್ಲಿ ಭಾಷಣ, ಜನಪದದಲ್ಲಿ ಹೆಣ್ಣು. ಈ ಕುರಿತು ಮಾತನಾಡ

ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಶುಭೇಂದು ಅಧಿಕಾರಿ ಪಶ್ಚಿಮ ಬಂಗಾಲಸ್ಯ ಪ್ರಥಮಃ ಭಾಜಪಾ ಮುಖ್ಯಮಂತ್ರಿ ಸಂಜಾತಃ. ತೇನ ಸಹ ಪಂಚಾನ್ಯೈಃ ಮಂತ್ರಿಭಿಃ ಅಪಿ ಪದಗೋಪನೀಯತಾಯಾಃ ಶಪಥಂ ಗೃಹೀತಂ. ತಮಿಳುನಾಡು ರಾಜ್ಯೆ ನೂತನ ಸರ್ವಕಾರ ರಚನಾಯೈ ಟಿವಿಕೆ ದಳೇನ ಪ್ರಮಾಣಿತಂ ಯತ್ ತೇಷಾಂ ಪಾರ್ಶ್ವೇ ವಿಂಶತ್ಯುತ್ತರ ಶತಂ ವಿಧಾಯಕಾನಾಂ ಸಮರ್ಥನಂ ವರ್ತತೆ. ರಾಷ್ಟ್ರೀಯ ವಿಧಿಕ ಸೇವಾ ಪ್ರಾಧಿಕರಣೇನ ಅಶೇಷೆ ಹಿ ದೇಶೆ ವಿವಾದಾನಾಂ ಸೌಹಾರ್ದಪೂರ್ಣ ರೀತ್ಯಾ ನಿಸ್ತಾರಣಾರ್ಥಂ ರಾಷ್ಟ್ರೀಯ ಲೋಕ ನ್ಯಾಯಾಲಯಸ್ಯ ಆಯೋಜನಂ ವಿಹಿತಂ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ದ್ವಿಪಕ್ಷೀಯ ಸಹಯೋಗಂ ಸುದೃಢೀಕರ್ತುಂ ತ್ರಿನಿದಾದ್ ಅಂಡ್ ಟೊಬೇಗೋ ದೇಶಸ್ಯ ಪ್ರಧಾನಮಂತ್ರಿಣಾ ಸಹ ಮೇಲನಂ ಸಾಧಿತವಾನ್. ಅಪಿ ಚ ಕ್ರಿಕೆಟ್ ಸ್ಪರ್ಧಾ ಮಾಲಿಕಾಯಾಂ ಅದ್ಯ ಜಯಪುರ ನಗರೆ ರಾಜಸ್ಥಾನ್ ರಾಯಲ್ಸ್ ದಲಂ ಗುಜರಾತ್ ಟೈಟನ್ಸ್ ದಲೇನ ಸಹ ಕ್ರೀಡಿಷ್ಯತಿ. ಅಥ ವಾರ್ತಾಃ ವಿಶದೀಕೃತ್ಯ. ಶುಭೇಂದು ಅಧಿಕಾರಿ ಪಶ್ಚಿಮ ಬಂಗಾಲಸ್ಯ ನೂತನ ಮುಖ್ಯಮಂತ್ರಿತ್ವೇನ ಶಪಥಂ ಗೃಹೀತವಾನ್. ಇತ್ಥಂ ಪಶ್ಚಿಮ ಬಂಗಾಲ ರಾಜ್ಯೆ ಪ್ರಥಮಂ ತಾವತ್ ಭಾಜಪಾ ದಲಸ್ಯ ಪ್ರಶಾಸನಂ ಸಂಘಟಿತಂ ಜಾತಂ. ಅವಧೇಯಂ ಯತ್ ಭಾಜಪಾ ದಲಂ ವಿಧಾನಸಭಾ ನಿರ್ವಾಚನೇಷು ಐತಿಹಾಸಿಕಂ ಜಯಂ ಸಮರ್ಜ್ಯ ತೃಣಮೂಲ ಕಾಂಗ್ರೆಸ್ ದಲಸ್ಯ ಪಂಚದಶ ವರ್ಷಾತ್ಮಕಸ್ಯ ಶಾಸನಸ್ಯ ಅಂತಂ ಕೃತವತ್. ಕೋಲ್ಕತಾ ನಗರಸ್ಯ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತಿ ಸ್ಥಳೇ ರಾಜ್ಯಪಾಲಃ ಆರ್ ಎನ್ ರವಿಃ ಶ್ರೀ ಶುಭೇಂದು ಅಧಿಕಾರಿಣಂ ಪದಗೋಪನೀಯತಾಯೈ ಪ್ರತಿ ಶ್ರಾವಿತವಾನ್. ತೇನ ಸಹ ಪಂಚಾನ್ಯೈಃ ಮಂತ್ರಿಭಿಃ ಅಪಿ ಪದಗೋಪನೀಯತಾಯಾಃ ಶಪಥಂ ಗೃಹೀತಂ.
1: आज का दिन बहुत महत्वपूर्ण है देश के लिए, बंगाल के लिए. इसलिए प्रधानमंत्री का इच्छा था नया सरकार रविंद्र जयंती का दिन अपना कार्यकाल शुरू करे. इसलिए हम लोग प्रधानमंत्री जी का नेतृत्व में गोबी गुरु को प्रणाम करते हुए आज संविधान को मानते हुए ओथ टेकिंग किया.
0: ತಮಿಳುನಾಡು ರಾಜ್ಯೆ ನೂತನ ಸರ್ವಕಾರ ರಚನಾಯೈ ಟಿವಿಕೆ ದಲೇನ ಪ್ರಮಾಣಿತಂ ಯತ್ ತೇಷಾಂ ಪಾರ್ಶ್ವೇ ವಿಂಶತ್ಯುತ್ತರ ಶತಂ ವಿಧಾಯಕಾನಾಂ ಸಮರ್ಥನಂ ವರ್ತತೆ. ಚತುಸ್ತ್ರಿಂಶದಧಿಕದ್ವಿಶತಂ ಸದಸ್ಯಾನಾಂ ವಿಧಾನಸಭಾಯಾಂ ಬಹುಮತಾಯ ಅಷ್ಟಾದಶೋತ್ತರ ಶತಂ ವಿಧಾಯಕಾಃ ಆವಶ್ಯಕಾಃ ಆಸನ್. ಚೆನ್ನೈ ನಗರೆ ವಾರ್ತಾಹರೈಃ ಸಹ ಭಾಷಮಾಣಃ ಟಿವಿಕೆ ದಲಸ್ಯ ನೇತಾ ಅಥವಾ ಅರ್ಜುನಃ ಅವದತ್ ಯತ್ ವಿಸಿಕೆ ತಥೈವ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಇತ್ಯುಭಾಭ್ಯಾಂ ದಲಾಭ್ಯಾಂ ತಸ್ಮೈ ಪಕ್ಷಾಶ್ರಯಂ ವಿನಾ ಸಮರ್ಥನಂ ಪ್ರದತ್ತಂ. ಅಧುನಾ ನಿರ್ವಾಚನೆ ಅಷ್ಟಾಧಿಕೈಕಶತಂ ಆಸನಾನಿ ಜಿತ್ವಾ ಟಿವಿಕೆ ಸರ್ವ ಬೃಹತ್ತಮ ದಲತ್ವೇನ ಉದ್ಭೂತಂ. ಯದ್ಯಪಿ ದಲನೇತಾ ಸಿ ಜಿ ಸೇಫ್ ವಿಜಯಃ ದ್ವಯೋಃ ಕ್ಷೇತ್ರಯೋಃ ವಿಜಯಿ ಜಾತಃ ಅತಃ ತೇನ ಏಕಂ ಸ್ಥಾನಂ ಪರಿತ್ಯಕ್ತಂ ಭವಿಷ್ಯತಿ ಯೇನ ದಲಸ್ಯ ಸಂಖ್ಯಾ ಸಪ್ತದಧಿಕೈಕಶತಂ ಭವಿಷ್ಯತಿ. ತಥಾಪಿ ಕಾಂಗ್ರೆಸ್ ದಲಸ್ಯ ಪಂಚ ವಿಧಾಯಕಾಃ ಸಿಪಿಐ ಸಿಪಿಐಎಂ ವಿಸಿಕೆ ತಥಾ ಐಯುಎಂಎಲ್ ಇತ್ಯತೇಷಾಂ ಪ್ರತ್ಯೇಕಂ ದ್ವೌ ದ್ವೌ ವಿಧಾಯಕೌ ಚ ಮಿಲಿತ್ವಾ ಸಹಾಯಕ ದಲಾನಾಂ ಕುಲಸಂಖ್ಯಾ ತ್ರಯೋದಶ ವರ್ತತೆ ಯೇನ ಬಹುಮತಸ್ಯ ಮಾರ್ಗಃ ಪ್ರಶಸ್ತೋ ಜಾತಃ. ರಾಷ್ಟ್ರೀಯ ವಿಧಿಕ ಸೇವಾ ಪ್ರಾಧಿಕರಣಂ ಅದ್ಯ ಸಂಪೂರ್ಣ ದೇಶೆ ಐಷಮಃ ದ್ವಿತೀಯ ರಾಷ್ಟ್ರೀಯ ಲೋಕ ನ್ಯಾಯಾಲಯಸ್ಯ ಆಯೋಜನಂ ವಿದಧಾತಿ. ಪ್ರಾಧಿಕರಣಸ್ಯ ಸದಸ್ಯ ಸಚಿವ ಸಂಜೀವ ಪಾಂಡೆಯಃ ಆಕಾಶವಾಣಿಂ ವಿಜ್ಞಾಪಯತ್ ಯತ್ ಲೋಕ ನ್ಯಾಯಾಲಯೆ ಸಹಮತೇಃ ಯೋಗ್ಯೇಷು ಆಪರಾಧಿಕ ಪ್ರಕರಣೇಷು ವಾದಶ್ರವಣಂ ವಿಧೀಯತೆ. ಅಸ್ಯ ಆಯೋಜನಸ್ಯ ಉದ್ದೇಶ್ಯಂ ನ್ಯಾಯಾಲಯೇಷು ಲಂಬಿತ ಪ್ರಕರಣಾನಾಂ ಸಹಮತ್ಯಾನುಸಾರ

0: ಪದೇಶು ಯಥಾವಸ್ಥಂ ಕಾರ್ಯಾನ್ವಿತ ಭವಿಷ್ಯತಿ. ಪ್ರತಿಕೂಲ ವಾತಾವರಣಸ್ಯ ಕಾರಣಾತ್ ಮತ್ಸ್ಯಾಜೀವಿಭ್ಯಃ ಅದ್ಯ ಕೇರಳ ಲಕ್ಷದ್ವೀಪ ತಟೇಷು ಗಮನ ಪರಿಹಾರಾರ್ಥಂ ಪರಾಮರ್ಶಃ ಪ್ರದತ್ತಃ. ಯದ್ಯಪಿ ಕರ್ನಾಟಕ ತಟೇಷು ಮತ್ಸ್ಯಗ್ರಹಣಾರ್ಥಂ ತಾದೃಶಃ ಕಶ್ಚನ ಪ್ರತಿಬಂಧಃ ಏತಾವತಾ ನೈವ ಉಪಸ್ಥಾಪಿತಃ. ಐಪಿಎಲ್ ಕ್ರಿಕೆಟ್ ಸ್ಪರ್ಧಾ ಮಾಲಿಕಾಯಾಂ ಅದ್ಯ ರಾಜಸ್ಥಾನ್ ರಾಯಲ್ಸ್ ದಲಂ ಗುಜರಾತ್ ಟೈಟನ್ಸ್ ದಲೇನ ಸಹ ಕ್ರೀಡಿಷ್ಯತಿ. ಭಾರತೀಯ ಸಮಯಾನುಸಾರೇಣ ಇಯಂ ಸ್ಪರ್ಧಾ ತಾವತ್ ಸಾಯಂ ಸಾರ್ಧ ಸಪ್ತವಾದನೆ ಜೈಪುರ ನಗರೆ ಆರಪ್ಸ್ಯತೆ. ಅವಧೇಯಂ ಯತ್ ಅಂಕತಾಲಿಕಾಯಾಂ ರಾಜಸ್ಥಾನ್ ದಲಂ ಚತುರ್ಥೆ ಗುಜರಾತ್ ದಲಂ ಚ ಪಂಚಮೇ ಸ್ಥಾನೆ ಸ್ತಃ. ಇತಿ ವಾರ್ತಾಃ.
1: ಆಕಾಶವಾಣಿ ಮಂಗಳೂರು. ಈಗ ರತ್ನಮಾಲ ಪ್ರಕಾಶ್ ಹಾಡಿರುವ ಭಾವಗೀತೆ, ರಚನೆ ಎಂ ಗೋಪಾಲಕೃಷ್ಣ ಅಡಿಗ.

0: ಭಾವಗೀತೆಯನ್ನು ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ಪ್ರತಿ ಭಾನುವಾರ ಬೆಳಗ್ಗೆ 8:30 ಈ ವಾರದ ಅತಿಥಿಯಾಗಿ ಭಾಷೆಯ ಆಳಕ್ಕಿಳಿದು ಅಕ್ಷರಗಳ ಬೆನ್ನತ್ತಿದವರು, ಉಪಭಾಷೆಗಳ ಸೊಗಡನ್ನು ಸಂಶೋಧನೆಯ ಕನ್ನಡಿಯಡಿ ಜಗತ್ತಿಗೆ ತೋರಿದವರು, ಕೊಂಕಣಿ ಭಾಷಾ ಸಂಸ್ಕೃತಿಯ ರಕ್ಷಣೆಗಾಗಿ ಜ್ಞಾನದ ದೀವಿಗೆ ಹಚ್ಚಿದ ಮಹಾನ್ ಸಂಶೋಧಕರು ವಿದ್ವಾಂಸರಾದ ಡಾಕ್ಟರ್ ಬಿ ದೇವದಾಸ್ ಪೈ.
2: ಆಡುಭಾಷೆ ಹೇಳಿದಾಗ ತುಂಬಾ ವ್ಯತ್ಯಾಸ ಇರುತ್ತೆ. ಕನ್ನಡದಲ್ಲಿ ಆದ್ರೂ ಈಗ ಗುಲ್ಬರ್ಗದಲ್ಲಿ ಮಾತಾಡುವುದು ನಮ್ಗೆ ಏನು ಅರ್ಥ ಆಗುದಿಲ್ಲ, ಹಾಗೆ ಭಾಷೆಯಲ್ಲಿ ಅದು ವೈವಿಧ್ಯತೆ ಇರುವುದು ಸಹಜ. ಅದೇ ಸಹಜತೆ ಇಲ್ಲಿ ತರಗತಿಯಲ್ಲಿ ಬರ್ತಿತ್ತು. ಒಬ್ಬೊಬ್ರು ಒಂದೊಂದು ತರ ಮಾತಾಡ್ತಿದ್ರು. ಎಂಎಯ ಪ್ರಥಮ ಉದ್ದೇಶ ಅದೇ ಆಗಿತ್ತು, ಎಲ್ಲರನ್ನು ಅರ್ಥ ಮಾಡಿಕೊಳ್ಳೋದು, ಎಲ್ಲ ಉಪಭಾಷೆಗಳನ್ನು ಅರ್ಥ ಮಾಡಿಕೊಂಡು ಪ್ರಮಾಣಬದ್ಧವಾಗಿ ಒಂದು ಬರೆಯುವಂತ ಸ್ಥಿತಿಗೆ ತಲುಪುವುದು ಆಗ್ಬೇಕಿತ್ತು.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
3: ಆಕಾಶವಾಣಿಗೆ 90ರ ಸಂಭ್ರಮ,
4: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
3: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
5: ಸ್ವರ ಸಂಭ್ರಮ.
4: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
3: ಇದೇ May 12 ಮಂಗಳವಾರ ಸಂಜೆ 6
4: ಮಂಗಳೂರು ಪುರಭವನದಲ್ಲಿ.
3: ಬನ್ನಿ ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಆಕಾಶವಾಣಿ ಮಂಗಳೂರು, ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
7: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
8: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳಿಗೆ.

0: ಸೀದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ, ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಂದಿರ ಲೋಕಾರ್ಪಣೆ. ಸಾಲು ಮರದ ತಿಮ್ಮಕ್ಕ ಸ್ಮಾರಕಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ಧ, ಸಚಿವ ಈಶ್ವರ್ ಖಂಡ್ರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೇಶಾದ್ಯಂತ 2ನೇ ರಾಷ್ಟೀಯ ಲೋಕ ಅದಾಲತ್. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025, 6 ಪ್ರಶಸ್ತಿಗಳೊಂದಿಗೆ ರಾಜ್ಯ ಪ್ರಥಮ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿನ ಧ್ಯಾನ ಮಂದಿರವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮಧ್ಯಾಹ್ನ ಪ್ರಧಾನಿಯವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರು. ಅಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು 50 ವರ್ಷ ಪೂರ್ಣಗೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಅವರಿಗೆ ಚಿತ್ರದುರ್ಗದಲ್ಲಿ ಇಂದು ಅಭಿನಂದನಾ ಸಮಾರಂಭ ಅಭಿಮಾನೋತ್ಸವ ನಡೆಯಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಮಾಜಿ ಮುಖ್ಯಮಂತ್ರಿಗಳಾದ ಡಿವಿ ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರ ಹೆಸರಿನಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರಕ ನಿರ್ಮಿಸಲು ವಿಸ್ತೃತ ಯೋಜನಾ ವರದಿ ಸಿದ್ದವಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಹಳೇಬೀಡಿನ ಯುನೆಸ್ಕೋ ತಾಣದಲ್ಲಿರುವ 10 ಎಕರೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಸ್ಮಾರಕವನ್ನು ನಿರ್ಮಿಸಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶಾದ್ಯಂತ 2026ರ 2ನೇ ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸುತ್ತಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಹೈಕೋರ್ಟ್ಗಳು, ಜಿಲ್ಲಾ ನ್ಯಾಯಾಲಯಗಳು, ನ್ಯಾಯಮಂಡಳಿಗಳು, ಗ್ರಾಹಕ ವೇದಿಕೆಗಳು ಸೇರಿದಂತೆ ವಿವಿಧ ಹಂತಗಳಲ್ಲಿ ಅದಾಲತ್ ನಡೆಸಲಾಗುವುದು. ಲೋಕ್ ಅದಾಲತ್ನಲ್ಲಿ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಅಮಾನ್ಯ ಪ್ರಕರಣಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು. 2023ರಿಂದ 25ರ ನಡುವೆ 12 ರಾಷ್ಟೀಯ ಲೋಕ್ ಅದಾಲತ್ಗಳನ್ನು ಆಯೋಜಿಸಲಾಗಿದ್ದು, ಇದರಲ್ಲಿ ಒಟ್ಟು 26 ಕೋಟಿ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ಸಂಜೀವ್ ಪಾಂಡೆ ಮಾಹಿತಿ ನೀಡಿದರು. ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಎಐ ಪರಿಹಾರಗಳನ್ನು ಉತ್ತೇಜಿಸಲು ಎನ್ಎಚ್ಎ ಆಯೋಜಿಸಿದ 3ನೇ ಹ್ಯಾಕಥಾನ್ ಇದಾಗಿದೆ ಎಂದು ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸುನೀಲ್ ಕುಮಾರ್ ಬರ್ನ್ವಾಲ್ ತಿಳಿಸಿದರು. ಬೆಂಗಳೂರಿನಲ್ಲಿ ಇಂದು ABPMJAY ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026 ಕುರಿತು ಸುದ್ದಿಗೋಷ್ಠಿಯಲ್ಲಿ ಅವರು, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಪರಿಸರ ವ್ಯವಸ್ಥೆಯು ಪ್ರಸ್ತುತ 1,900ಕ್ಕೂ ಹೆಚ್ಚು ಚಿಕಿತ್ಸಾ ಪ್ಯಾಕೇಜ್ಗಳಲ್ಲಿ ಪ್ರತಿದಿನ ಸುಮಾರು 50,000 ಕ್ಲೈಮ್ಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ ಎಂದರು.
1: As on today, we have already treated more than 12 crore people through this scheme, worth value to the extent of 1.8 lakh crores in last 7 years. And through this, we have also generated by Ayushman Bharat PMJAY.

0: to more than 43 crore people.
1: ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರವು ಆರೋಗ್ಯ ರಕ್ಷಣೆ ವಿತರಣೆಯನ್ನು ಬಲಪಡಿಸಲು ಕ್ಲೈಮ್ ನಿರ್ವಹಣೆಯಲ್ಲಿ ದಕ್ಷತೆಯನ್ನು ಸುಧಾರಿಸಲು ಮತ್ತು ಎಬಿಪಿಎಂಜೆಎವೈ ಅಡಿಯಲ್ಲಿ ಪಾರದರ್ಶಕ ಮತ್ತು ತಂತ್ರಜ್ಞಾನ ಚಾಲಿತ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗಳನ್ನು ಬೆಂಬಲಿಸಲು ಜವಾಬ್ದಾರಿಯುತ ಕೃತಕ ಬುದ್ದಿಮತ್ತೆ ಮತ್ತು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಬಳಸಿಕೊಳ್ಳುವ ತನ್ನ ಬದ್ದತೆಯನ್ನು ಪ್ರದರ್ಶಿಸುತ್ತಿದೆ ಎಂದು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಘೋಷಿಸಿದ್ದು, ದೇಶಾದ್ಯಂತದ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತ್ಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3 ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು 2 ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ಧಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ಧಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ಧಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯತಿಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿರುವ ಗೇರು ಬೆಳೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯ ನಡೆಯಬೇಕಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದರು. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಮಂಗಳೂರಿನಲ್ಲಿ ಆಯೋಜಿಸಿರುವ ಗೇರು ಮೇಳದಲ್ಲಿ ಭಿತ್ತಿಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಕರಾವಳಿಯಲ್ಲಿ ಗೇರು ಉದ್ಯಮ ಸಾಕಷ್ಟು ಕುಟುಂಬಗಳಿಗೆ ಆಧಾರವಾಗಿತ್ತು. ಬೆಳೆ ಕುಂಠಿತವಾದ ಕಾರಣ ದಕ್ಷಿಣ ಆಫ್ರಿಕಾದಿಂದ ಕಚ್ಚಾ ಗೇರು ಇಲ್ಲಿನ ಕಾರ್ಖಾನೆಗಳಿಗೆ ಆಮದಾಗುತ್ತಿದೆ ಮತ್ತು ಸಂಸ್ಕರಿತವಾದ ಗೇರು ಉತ್ಪನ್ನ ವಿದೇಶಕ್ಕೆ ರಫ್ತಾಗುತ್ತಿದೆ ಎಂದು ತಿಳಿಸಿದರು. ವಿಶೇಷವಾಗಿ ಹೆಚ್ಚಿನ ಇಳುವರಿ ನೀಡುವ ಗೇರು ತೋಟಗಳ ಕೃಷಿ ಮತ್ತು ಹೆಚ್ಚಿನ ಉತ್ಪಾದಕತೆ ಮತ್ತು ದೀರ್ಘಾವಧಿಯಲ್ಲಿ ಉತ್ತಮ ಲಾಭಕ್ಕಾಗಿ ಅದರ ಪ್ರಯೋಜನಗಳ ಬಗ್ಗೆ ಸಾಮಾನ್ಯ ಜನರಿಗೆ ಮತ್ತು ರೈತರಿಗೆ ಅರಿವು ಮೂಡಿಸುವ ನಿಟ್ಟನಲ್ಲಿ ಗೇರು ಮೇಳ ನಿಗಮದಿಂದ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಯುಟಿ ಖಾದರ್ ಹೇಳಿದರು. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದಲ್ಲಿ ಮುಂದೆ ಖಾಲಿಯಾಗುವ ಹುದ್ದೆಗಳ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಶೇಕಡ 30% ಮೀಸಲಾತಿ ನೀಡಲು ಹಾಲು ಒಕ್ಕೂಟದ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಈ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಇಂದು ಬೆಂಗಳೂರು ಹಾಲು ಒಕ್ಕೂಟ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಹಾಗೂ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ 20 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗುತ್ತಿದ್ದು, ಈವರೆಗೆ 80 ಲಕ್ಷ ರೂಪಾಯಿ ನೀಡಲಾಗಿದೆ. ಸದಸ್ಯರ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ನೆರವು ನೀಡಲಾಗುತ್ತಿದೆ ಎಂದರು. ಸಂಘದ ಸದಸ್ಯರಿಗೆ 15 ಲಕ್ಷದವರೆಗೆ ಶೇಕಡ 3 ಬಡ್ಡಿದರದಲ್ಲಿ ಸಾಲ ನೀಡಲಾಗುತ್ತಿದೆ ಎಂದು ಅವರು ಹೇಳಿದರು. ವಿಜಯನಗರ ಜಿಲ್ಲೆಯ ದೀರ್ಘಕಾಲದ ವಿದ್ಯುತ್ ಸಮಸ್ಯೆಗೆ ಶಾಶ್ವತವಾಗಿ ಸಮಸ್ಯೆ ನೀಗಿಸಲು ಸುಮಾರು 50 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿದ್ಯುತ್ ಉಪಕೇಂದ್ರ ಹಾಗೂ ರೈತರ ಆಶೋತ್ತರವಾದ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಗೊಳಿಸಲಾಗುವುದು ಎಂದು ವಿಜಯನಗರ ಶಾಸಕ ಎಚ್ಆರ್ ಗವಿಯಪ್ಪ ತಿಳಿಸಿದರು. ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿಯಲ್ಲಿ ಸುಮಾರು 50 ಕೋಟಿ ಮೊತ್ತದ 2 ವಿದ್ಯುತ್ ಉಪಕೇಂದ್ರಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪದೇ ಪದೇ ಉಂಟಾಗುತ್ತಿರುವ ವಿದ್ಯುತ್ ವ್ಯತ್ಯಯಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು 2 ವಿದ್ಯುತ್ ಉಪಕೇಂದ್ರಗಳ ಸ್ಥಾಪನೆಗೆ ಚಾಲನೆ ನೀಡಲಾಗಿದೆ ಎಂದರು. ನಾಗನಹಳ್ಳಿ ಸಬ್ಸ್ಟೇಷನ್ 23.26 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಆವರಣ ನಗರ ಪ್ರದೇಶದ ಬೇಡಿಕೆಯನ್ನು ಪೂರೈಸಲು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತೊಂದು ಸಬ್

0: ಸ್ಟೇಷನ್ ಸೇರಿ ಒಟ್ಟು 50 ಕೋಟಿ ಮೊತ್ತದ ನೂತನ ವಿದ್ಯುತ್ ಉಪಕೇಂದ್ರ ಸ್ಥಾಪಿಸಲಾಗುವುದು ಎಂದು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ, ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಂದಿರ ಲೋಕಾರ್ಪಣೆ. ಸಾಲು ಮರದ ತಿಮ್ಮಕ್ಕ ಸ್ಮಾರಕಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ಧ, ಸಚಿವ ಈಶ್ವರ್ ಖಂಡ್ರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೇಶಾದ್ಯಂತ 2ನೇ ರಾಷ್ಟೀಯ ಲೋಕ್ ಅದಾಲತ್. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025, 6 ಪ್ರಶಸ್ತಿಗಳೊಂದಿಗೆ ರಾಜ್ಯ ಪ್ರಥಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೈತ ಮಿತ್ರರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಜಯರಾಜ್ ನಡ್ಕ ಅವರೊಂದಿಗೆ ಅವರ ಕೃಷಿ ಅನುಭವಗಳು ಹಾಗೂ ಮಳೆ ಕೊಯ್ಲು ಪದ್ಧತಿ ಈ ಕುರಿತು ಸಂದರ್ಶನ ಕೇಳೋಣ. ಸಂದರ್ಶಕರು ಗಾಯತ್ರಿ ಎಂ.
3: ಇಂದಿನ ಕೃಷಿಯ ಪ್ರಮುಖ ಸವಾಲುಗಳಲ್ಲಿ ನೀರಿನ ಕೊರತೆಯು ಒಂದು. ಮಳೆ ನೀರನ್ನು ಉಳಿಸಿ ಬಳಸುವ ಮೂಲಕ ಸ್ವಲ್ಪ ಮಟ್ಟಿಗೆ ನೀರಿನ ಕೊರತೆಯನ್ನು ಸರಿದೂಗಿಸಬಹುದು. ಮಳೆ ಕೊಯ್ಲಿನ ಮೂಲಕ ಕೃಷಿಯನ್ನು ಅಭಿವೃದ್ಧಿಗೊಳಿಸಿರುವ ಯುವ ಕೃಷಿಕರಾದ ಸುಳ್ಯ ತಾಲೂಕು ಕಲ್ಮಡ್ಕದ ಜಯರಾಜ್ ನಡ್ಕ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ.
3: ಹೇಳಿ ಸರ್, ಈಗ ನಿಮಗೆ 8 ವರ್ಷದ ಅನುಭವ ಕೃಷಿಯಲ್ಲಿ?
4: ಸಾಧಾರಣ ನಾನೊಂದು ತಂದೆ ತಾಯಿ ಅಂದರೆ ಸರಿಯಲ್ಲಿದ್ದರು, ಆದ ಕಾರಣ ನಾನು ಆ ಒಂದು ಕೃಷಿಯನ್ನು ಮುಂದುವರಿಸುವಂಥ ಒಂದು ಇದು ಬಂದಿದೆ. ಅಂದರೆ ನನಗೊಂದು 16 ವರ್ಷ ಇರುವಾಗ, ಸಾಧಾರಣ ಒಂದು 20 ವರ್ಷ ಆಯಿತು ನಾನು ಕೃಷಿ ಪ್ರಾರಂಭ ಮಾಡಿ. ಕೃಷಿಯಲ್ಲಿ ಸಾಧಾರಣ ನಾನು ಶುರು ಮಾಡಿದ ಹೇಗೆ ಅಂದರೆ, ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಪ್ಪ ಇದ್ದರು, ಮಾಸ್ಟರ್ ಅವರು ಮುಖ್ಯೋಪಾಧ್ಯಾಯರಾಗಿದ್ದರು, ಅವರು ನಮ್ಮನ್ನು ತೋಟಕ್ಕೆ ಕಳಿಸ್ತಿದ್ರು. ಯಾವ ರೀತಿ ತೋಟಕ್ಕೆ ಕಳಿಸ್ತಿದ್ರು ಅಂದರೆ, ನಾವು ಅಡಿಕೆ ಹೆಕ್ಕುವುದರ ಮುಖಾಂತರ ನಮ್ಮನ್ನು ಬೆಳೆಸ್ತಿದ್ರು. ಅಡಿಕೆ ಒಂದು ಅಡಿಕೆಗೆ ಆಗ 10 ಪೈಸೆ ಕೊಡ್ತಿದ್ರು. ಆ 10 ಪೈಸೆ ಕೊಡುವುದರಿಂದ ಸ್ಟಾರ್ಟ್ ಮಾಡಿದ ಕೃಷಿಕ ಈಗ ನಿಲ್ಲಿಲ್ಲ, ಇಲ್ಲಿವರೆಗೂ ಕೃಷಿಯನ್ನೇ ಒಟ್ಟು ಮಾಡಿಕೊಂಡು ಮುಂದುವರಿಸಿಕೊಂಡು ಬಂದಿದ್ದೇನೆ. ಅಲ್ಲಿಂದ ನಂತರ ಅಂದರೆ ಆಗ ನಮಗೆ ಸಣ್ಣ ಪ್ರಾಯ, ನಮಗೆ ಅಷ್ಟು ತಿಳಿವಳಿಕೆ ಇರೋದಿಲ್ಲ. ಅದರೊಟ್ಟಿಗೆ ತಂದೆಯೊಟ್ಟಿಗೆ ಅಭಿಪ್ರಾಯ ಹಂಚಿಕೊಂಡು, ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಅವರು ಹೇಗೆ ಅಂದರೆ, ಒಂದು ಕೃಷಿಯನ್ನು ಮಾಡೋದು ಹೇಗೆ ಅಂದರೆ, ಒಂದು ಬಿಸಾಡಿದರು ಸಾಕು, ಅವರು ಅಷ್ಟು ಅಲ್ಲಿ ಫಲವತ್ತಾದ ಕೃಷಿ ನಮಗೆ ಸಿಗ್ತಿತ್ತು. ಅಷ್ಟು ಚೆನ್ನಾಗಿ ಅವರು ನಮ್ಮನ್ನು ಬೆಳೆಸಿದ್ದಾರೆ. ಅದೇ ರೀತಿ ಈಗ ನಾನು ಏನಂದರೆ, ಎಲ್ಲ ಕೃಷಿಯನ್ನು ಮಾಡಲಿಕ್ಕೆ ಹೊರಟಿದ್ದೇನೆ. ಯಾವುದು ನಮಗೆ, ಯಾವ ನಮ್ಮ ಭೂಮಿಗೆ ಯಾವುದೆಲ್ಲ ಕೃಷಿ ಆಗ್ತದೆ ಅದನ್ನು ಹಿಡ್ಕೊಂಡು ನಾವು ಕೃಷಿಯನ್ನು ಮಾಡ್ತಾ ಇದ್ದೇನೆ.
3: ಈಗ ಏನೆಲ್ಲ ಕೃಷಿ ಮಾಡ್ತಾ ಇದ್ದೀರಿ?
4: ಈಗ ಒಟ್ಟು ನೀರಿನ ವ್ಯವಸ್ಥೆ ಬೇಕು ನಮಗೆ. ಮೊದಲು ನಾವು ಹೇಗೆ ಅಂದರೆ, ಮಳೆಗಾಲಕ್ಕೆ ಎಲ್ಲಿಯೂ ಬೇಕಾದರೂ ನಾವು ಈಗ ಏನು ಮಾಡ್ತೇವೆ ಅಂದರೆ, ಒಟ್ಟು ಅಡಿಕೆ ನೆಡುವುದು. ಈಗ ಮಳೆಗಾಲದಲ್ಲಿ ನಮಗೆ ನೀರು ಇರ್ತದೆ, ನಾವೇನು ಮಾಡ್ತೇವೆ, ಗುಡ್ಡೆಯನ್ನು ತೆಗಿತೇವೆ. ಗುಡ್ಡೆಯನ್ನು ತೆಗೆದು ಅಲ್ಲಿ ಅಡಿಕೆ ಇಡೋದು. ಆದರೆ ಅಲ್ಲಿ ಸಮಸ್ಯೆ ಬರುವುದು ಯಾವಾಗ ಅಂದರೆ, ನಮಗೆ ಬೇಸಿಗೆಗಾಲದಲ್ಲಿ. ಆಗ ನಾವು ಏನು ಮಾಡಬೇಕು ಅಂದರೆ, ಈ ನೀರಾವರಿಗೆ ಬೇಕಾಗಿ ಈಗ ನಾನೊಂದು ಇಂಗು ಗುಂಡಿ ಅಂತ ಮಾಡಿದ್ದೇನೆ. ನಾವು ಈಗ ಅಡಿಕೆಯೊಂದಿಗೆ ಕೊಕ್ಕೋ ಅಡಿಕೆ, ಅದರಿಂದ ನಂತರ ಬಾಳೆಗಿಡ, ಆನಂತರ ತರಕಾರಿಗಳು. ತರಕಾರಿ ಅಂದರೆ ಸಾಧಾರಣ ಒಂದು 15 ಐಟಮು ತರಕಾರಿಗಳನ್ನು ಮಾಡ್ತೇವೆ. ಅದರೊಟ್ಟಿಗೆ ಆಡು ಸಾಕಾಣಿಕೆ, ಅದರೊಟ್ಟಿಗೆ ಹಂದಿ ಸಾಕಾಣಿಕೆ, ಅದರೊಟ್ಟಿಗೆ ಕೋಳಿ, ಅದರೊಟ್ಟಿಗೆ ದನ, ಅದರೊಟ್ಟಿಗೆ ರಬ್ಬರ್, ಅದರೊಟ್ಟಿಗೆ ಮರಗಿಡಗಳು. ನಮಗೆ ಮುಖ್ಯವಾಗಿ ಬೇಕಾಗಿರೋದಂದರೆ ಮರಗಿಡಗಳು ಬೇಕು, ಅದನ್ನು ಕೂಡ ನಾವು ಬೆಳೆಸುವಂಥ ಕೆಲಸ ಮಾಡಬೇಕು.

0: ಅದರೊಟ್ಟಿಗೆ ಕಾಲ್ಮೆಣಸು, ಅದನ್ನು ವಿಪರೀತ ಅಂತಲ್ಲ ಒಂದು ಸಣ್ಣ ಮಟ್ಟಿಗೆ ಬೇಕಾದಷ್ಟು ನಾನು ಬೆಳೆಸ್ಕೊಂಡಿದ್ದೇನೆ. ಒಟ್ಟು ಮರಗಿಡಗಳು, ಕಾಣಾಜಿ ಅಂತ ಮರಗಿಡಗಳಿರ್ತದೆ, ಮತ್ತು ಜಾಯಿಕಾಯಿ, ಹಣ್ಣು ಹಂಪಲುಗಳು, ಯಾವುದೆಲ್ಲ ಹಣ್ಣು ಹಂಪಲುಗಳಿದೆ, ಅದು ಒಂದು ಬಿಸ್ನೆಸ್ ಅಂತ ಅದನ್ನು ತಿಳ್ಕೊಂಡು ಮಾಡಬಾರ್ದು ನಾವು. ಅದನ್ನೊಂದು ನಾವು ಪ್ರೀತಿಯಿಂದ ಮಾಡೋದು, ಅಂದರೆ ವ್ಯಾಪಾರ ಅಂತ ಮಾಡಿದರೆ ಅದು ನಮ್ಮ ಕೃಷಿ ಹಾಲಾಗಿ ಹೋಗ್ತದೆ. ಅದಕ್ಕೋಸ್ಕರ ನಾವು ಅದನ್ನು ಎಷ್ಟು ಪ್ರಮಾಣ, ನನಗೆ ಎಷ್ಟು ತಾಕತ್ತಿದೆ ನಾನು ಮಾಡುವಂಥದ್ದು, ಈಗ ಅಡಿಕೆ ನನಗೆ ಎಷ್ಟಿದೆ. ನಾವು ಒಂದು ಒಂದು ಮತ್ತೊಂದು ಏನಂದರೆ, ಅಡಿಕೆಯ ತೋಟಕ್ಕೆ ಹೋಗುವಾಗ ನಾವು ಒಂದು ರೋಡನ್ನು ಕೂಡ ಇಟ್ಕೊಳ್ಬೇಕು, ಒಂದು ಅದು ಆ ಸ್ಕೆಚ್ಚನ್ನು ಕೂಡ ನಾವು ಮಾಡಿಕೊಂಡ್ರೆ ನಮ್ಮ ಕೃಷಿಯ ಜನ ಈಗ ಸಂಖ್ಯೆ ನಮಗೆ ಕೆಲಸಕ್ಕೆ ಜನ ಸಿಗೋದು ಭಾರಿ ಕಡಿಮೆ ಆಗಿದೆ, ಅದನ್ನು ಕೂಡ ನಿಭಾಯಿಸುವಂಥ ಕೆಲಸವನ್ನು ನಾವು ಮಾಡಿಕೊಳ್ಬೇಕು. ಒಟ್ಟು ಆ ಥರದ ಕೃಷಿಯ ಪದ್ಧತಿಯನ್ನು ಬಳಸಿಕೊಂಡು ಬಿಸ್ನೆಸ್ ಯಾವುದು ವ್ಯಾಪಾರ ದೃಷ್ಟಿಯಿಂದ ಮಾಡಬಾರ್ದು. ಕೃಷಿಯನ್ನು ಯಾವತ್ತು ವ್ಯಾಪಾರ ದೃಷ್ಟಿಯಿಂದ ಮಾಡಿದರೆ ನಾವು ಹೇಗೆ ಅಂದರೆ, ಈಗ ಅಡಿಕೆದು ಹೇಳೋದು ನಾನು, ಅಡಿಕೆ ಕೃಷಿ ಹೇಗೆ ಅಂದರೆ ಅಲ್ಲಿದ್ದ ಮಣ್ಣನ್ನೇ ನಾವು ಬಳಸೋದು, ಈಗ ಬೇರೆ ಕಡೆಯಿಂದ ಮಣ್ಣು ತಗೊಂಡು ಬಂದು ಹಾಕೋದು ಆ ಥರ ಅಲ್ಲ. ಮೊದಲಿಂದ ಹೇಗೆ ಬಂತು, ನಾವು ಗಿಡ ಮಾಡೋದು, ಗಿಡ ಈಗ ನರ್ಸರಿಯಿಂದ ತಗೊಂಡು ಬರ್ತೇವೆ, ಈಗ ನರ್ಸರಿಯಿಂದ ತಗೊಂಡು ಬಂದ ಗಿಡಗಳು ಹೇಗಿರ್ಬೋದು, ಚೆನ್ನಾಗಿರ್ತದೆ ಗಿಡ. ಆದರೆ ನಮ್ಮ ಮನೆಯಲ್ಲಿರುವಂಥ ಗಿಡ ಅದಕ್ಕಿಂತ ಚೆನ್ನಾಗಿ ನೋಡಲಿಕ್ಕೆ ಚೆನ್ನಾಗಿರುವುದಿಲ್ಲ, ಆದರೆ ಆ ಮೊಳಕೆ ಬಂದು ದೊಡ್ಡದಾದ ಮೇಲೆ ಅದು ಚೆನ್ನಾಗಿರುತ್ತದೆ. ಈಗ ನಾನು ನೆಡುವುದು, ನಾನು ಅಡಿಕೆ ಈಗ ಕೃಷಿ ಮಾಡಿದೆ, ಇಷ್ಟು ವರ್ಷ ಆಗಿ ನನ್ನ ಎಲ್ಲಿ ಗಿಡ ಉಂಟು ಅಲ್ಲಿ ಅದನ್ನು ನೆಡುವಂಥದ್ದು, ಎಲ್ಲಿಗೆ ಬೇಕು ಅಲ್ಲಿಗೆ, ಕೆಲವೊಂದು ಸಲ ಆ ಲೈನಲ್ಲಿ ಇರ್ತದೆ ಅಲ್ಲಿಗೆ ಬಿಟ್ಟು ಬಿಡೋದು, ಆ ಥರದ ಒಂದು ಪದ್ಧತಿಯನ್ನು ಅನಿಸ್ಕೊಂಡಿದ್ದಾರೆ. ಈಗ ಈಗ ಹೇಗೆ ಅಂದರೆ, ಈಗ ಅಡಿಕೆಯಿಂದ ತುಂಬ ಜನ ಸಫರ್ ಆಗಿದ್ದಾರೆ, ಈಗ ಬೇಡುವಂತಲೇ ಆಗಿದೆ. ಆದರೆ ಏನಾಗಿದೆ ಅಂದರೆ, ಇದು ನಮಗೊಂದು ನಾನು ಹೇಳೋದು ಎಕ್ಸಾಂಪಲ್, ಒಂದು ಸಾರ ನನಗೆ ಅಡಿಕೆ ಮರ ಉಂಟು ಅಂತ ಹೇಳಿದರೆ ಅದು ಸಾಕು. ಇದನ್ನು ಏನು ಮಾಡ್ತಾರೆ, ಈ ಗುಡ್ಡೆಯನ್ನು ಈ ಯಾವುದು ಫ್ಯಾಷನ್ ಥರ ಮಾಡಿಬಿಟ್ಟು ಆ ಗುಡ್ಡೆಯಲ್ಲಿ ಯಾವುದೂ ಇರುವುದಿಲ್ಲ, ಮರಗಳು ಗಿಡಗಳು ಯಾವುದೂ ಇರುವುದಿಲ್ಲ ಅದರಲ್ಲಿ. ನಾವು ಎಲ್ಲವೂ ಬೇಕು. ಈಗ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಅಡಿಕೆ ಮರ ಮಾತ್ರ, ಅಲ್ಲಿ ತೆಂಗು ಇರುವುದಿಲ್ಲ, ಕಾಫಿ ಇರುವುದಿಲ್ಲ, ಮೆಣಸು ಇರುವುದಿಲ್ಲ, ಖಾಲಿ ಅಡಿಕೆ ಮಾತ್ರ. ಅದೊಂದು ಸ್ಟೈಲ್ ಆಗಿದೆ ಈಗ. ಅದಕ್ಕೆ ಒಂದು ಟ್ಯಾಂಕಿ ಮಾಡಿಬಿಡೋದು, ಅದೆಷ್ಟು ಖರ್ಚಾಗ್ಬೋದು ಅಂತ. ಅದರಿಂದ ನಮಗೆ ಲಾಸ್ಟಿಗೆ ಯಾವಾಗ ಫಸಲು ಬರೋದು, ಯಾವಾಗ ನಾವೊಂದು ಅಡಿಕೆ ಇದು ಮಾಡುವಾಗ ನಮಗೊಂದು 3 ವರ್ಷದಲ್ಲಿ ನಮಗೆ ಫಸಲು ಬಂತು ಅಂತ ಹೇಳ್ತಾರೆ. 3 ವರ್ಷದಲ್ಲಿ ಫಸಲು ಬರುವುದಿಲ್ಲ, ಫಸಲು ಬರ್ತದೆ, ಫಿಂಗರ್ ಬರ್ತದೆ. ಆದರೆ ನಮಗೆ ಅದರಿಂದ ನಮಗೆ ತುಂಬ ಎಷ್ಟು ಒಂದು 4 ಬರ್ತದೆ, ಸಾಧಾರಣ ಒಂದು 7 ವರ್ಷ ಬೇಕು. 3 ವರ್ಷದಲ್ಲಿ ಯಾವುದು ನಮಗೆ ಅದರಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ನಾವು ಕೊಡುವಂಥದ್ದು ಹೇಗೆ ಅಂದರೆ, ಈಗ ರೇಟ್ ಉಂಟು ಅಂತೇಳಿ, ಈಗ ನಾವೊಂದು ಅಡಿಕೆ ತೋಟದಲ್ಲಿ ರೇಟ್ ಉಂಟು, ಈ ಸಲ ರೇಟ್ ಉಂಟು, ಇವ ರೇಟ್ ಉಂಟು ಅಂತೇಳಿ ಸಾಧಾರಣ ಯಾವುದೆಲ್ಲ ಗೊಬ್ಬರ ಉಂಟು ಅದನ್ನೆಲ್ಲ ಹಾಕೋದು, ಅದು ಏನಾಗ್ತದೆ, ಅದು ನಮಗೆ ಈಗಿನ ಕೃಷಿ ಪದ್ಧತಿಗೆ ತೊಂದರೆ ಆಗೋದು. ಯಾವುದೋ ರೋಗಗಳು ಬರುವುದು, ಯಾವುದೋ ಇದು ಬರುವುದು. ಮತ್ತು ಅಡಿಕೆ ಮರಗಳು ನೋಡಿ, ನೀವು ನೋಡಿರ್ಬೋದು, ಸ್ಟ್ರೈಟ್ ಇರ್ತದೆ, ಆದರೆ ಅಲ್ಲಿ ಒಂದು ಉಬ್ಬಿ ಉಬ್ಬಿ ಉಬ್ಬಿ ಉಬ್ಬಿ ಇರ್ತದೆ. ಹೇಗೆ ಆ ಈಟ ಹಾಕುವಂಥ ಕ್ರಮಗಳು, ನಾವು ರೇಟ್ ಇಲ್ಲದಿದ್ದರೂ ಒಂದೇ ಲೆಕ್ಕ ಈಟ್ ಹಾಕಬೇಕು, ರೇಟು ಇಲ್ಲದಿದ್ದರೂ ಅದೇ ರೀತಿ ಪಾಲಿಸಬೇಕು. ಆ ಒಂದು ಪಾಲನೆಯಿಂದ ಮಾತ್ರ ಅಡಿಕೆ ಕೃಷಿಯನ್ನು ಉಳಿಸಲಿಕ್ಕೆ ಸಾಧ್ಯ. ಮತ್ತೊಂದು ಏನಂದರೆ, ನಾವು ಈಗ ನಾನು ಬುಡಕ್ಕೆ ಅಲ್ಲಿದ್ದ ಬೇರೆ ಯಾವುದು ಹಾಕೋದಿಲ್ಲ, ಬುಡಕ್ಕೆ ಯಾವುದು ಈ ಸೆಗಣಿಗಳನ್ನು ಹಾಕುವಂಥದ್ದು. ಈ ಸೆಗಣಿ ಕೂಡ ಹೇಗೆ ಇರ್ತದೆ ಅಂದರೆ, ಈಗ ಯಾವುದು ದನದ ಸೆಗಣಿ ಯಾವ ರೀತಿ ಇರ್ತದೆ ಅಂದರೆ, ಅದಕ್ಕೂ ಕೂಡ ಪಾಯ್ಸನ್ ಕೊಟ್ಟು ಅದನ್ನು ಬೆಳೆಸುವಂಥದ್ದು. ಅದು ಆ ಸೆಗಣಿ ಯಾವ ರೀತಿ ಅಂದರೆ ಅಳುವ ಪೀಸಿನಾಗಿರ್ತದೆ, ಇದು ಯಾವುದು ಸಾವಯವ, ಅದೇ ಅದರಷ್ಟಕ್ಕೆ ತಂದು ಹುಲ್ಲು ತಿಂದು ಅದು ಬೆಳೆದದ್ದು, ಅದು ಅಳುವ ಪೀಸಿನಾಗಿರ್ತದೆ. ಯಾವುದು ಆ ಸೆಗಣಿ ಅಷ್ಟು ಚಂದ, ಅಷ್ಟು ಸ್ಮೆಲ್, ಅದು ನಾವು ಕೊಡಬೇಕು ಹೊರತು ಯಾವುದೋ ದನವನ್ನು ಆ ಬಿಸ್ನೆಸ್ ಅಂದರೆ ಹಣ ಬರಬೇಕು. ನನಗೆ ಒಂದು 5 ಲೀಟ್ರ್ ಹಾಲು ಅಂತೇಳಿದ್ರೆ ನಾನು 10 ಲೀಟ್ರ್ ತೆಗಿಬೇಕು, ಅದು ಎಲ್ಲಿಗೆ 10 ಲೀಟ್ರ್ ಕೊಡೋದು. ಆ ಹಿಂಡಿಯನ್ನು ಹಾಕೋದು ಬೆಳಿಗ್ಗೆಯಿಂದ ಶುರು ಮಾಡ್ತಾರೆ ಹಿಂಡಿ ಹಾಕೋದು, ಅದು ಯಾವತ್ತೂ ನಾವು ಮಾಡಬಾರ್ದು. ಆ ದನದಲ್ಲಿ ನಮಗೆ ಬರುವಂಥದ್ದು ಆ ಎಷ್ಟು ಬರ್ತದೆ ಅದನ್ನೇ ತಗೊಳ್ಬಾರ್ದು ಹೊತ್ತು ಅದಕ್ಕೆ ವಿಪರೀತ ಪುಂಡಿ ಹಾಕೋದು ಯಾವುದು ಯಾವುದು ಹಾಕೋದು ಅಂತ ಹೇಳಿದರೆ ಅದಕ್ಕೆ ಒಂದು ಅರ್ಥ ಇಲ್ಲ.
1: ಈಗ ನಿಮ್ಮ ಕೃಷಿಗೆ ಬೇಕಾದ ನೀರಾವರಿಗೋಸ್ಕರ ನೀವು ಮಳೆ ಕೊಯ್ಲು ಮಾಡ್ಕೊಂಡಿದ್ದೀರಿ, ಯಾವ ರೀತಿ ಮಳೆ ಕೊಯ್ಲು ಮಾಡ್ಕೊಂಡ್ರಿ, ಇದರ ಪ್ರೇರಣೆ ಹೇಗಾಯಿತು ನಿಮಗೆ?
0: ಅಂದರೆ ನಾನೊಂದು ಗುಡ್ಡೆ ಪ್ರದೇಶ ಅಂದರೆ ಕೆಳಗೆ ಗುಡ್ಡೆಯಿಂದ ಬರುವಂತಹ ನೀರು, ಅದನ್ನು ಏನು ಮಾಡಿದ್ದೇನೆ ಅಂದರೆ ಒಂದು ನೀರು ಬರುವಲ್ಲಿ ಒಂದು ಗುಂಡಿ ಮಾಡಿದ್ದೇನೆ. ಅಲ್ಲಿ ಏನಂದರೆ ಈ ಮಣ್ಣುಗಳು ಬಂದು ಬಂದು ಶೇಖರಣೆ ಆಗ್ತದೆ, ಆ ಶೇಖರಣೆ ಆದ ಬಂದು ಬಂದು ನೀರೆಲ್ಲ ನಾನೊಂದು ಇಂಗು ಗುಂಡಿ ಮಾಡಿದ್ದೇನೆ, ದೊಡ್ಡದಲ್ಲಿ ಮಟ್ಟ ಮಾಡಿದ್ದೇನೆ. ಸಾಧಾರಣ ಒಂದು 1 ಲಕ್ಷದ ಅಂದಾಜು ಇದರಲ್ಲಿ ನಾನೊಂದು ಇಂಗು ಗುಂಡಿ ಮಾಡಿದ್ದೇನೆ. ನಾನು ಹೇಗೆ ಮಾಡಿದೆ ಅಂದರೆ, ನಾನು ಬೋರ್ ತೆಗೆದೆ, ಇದನ್ನು ಕೂಡ ನಾನು ಹೇಳಬೇಕಾಗ್ತದೆ. ಯಾಕೆಂದರೆ ನಾನು ಫೈಲ್ ಆಗಿದ್ದೇನೆ, ಯಾವುದು ನೀರಲ್ಲಿ ಫೈಲ್ ಆದ ಕಾರಣ ಈ ಪದ್ಧತಿಯನ್ನು ಅನುಸರಿಸೋದು. ಬೋರ್ ತೆಗೆದೆ, ನಮಗೆ ನೀರಿಲ್ಲ, ಆದ ಕಾರಣ ಈ ಇಂಗು ಗುಂಡಿ ಅಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ. ಆ ಇಂಗು ಗುಂಡಿ ಮೇಲೆ ಗುಂಡಿ ಇದೆ, ಆ ಗುಂಡಿಯಿಂದ ನೀರು ಇಂಗುತ್ತದೆ. ಮಳೆಗಾಲದಲ್ಲಿ ನನಗೆ ಆ ಮೊದಲು ಸೀದ ತೋಡಿಗೆ ಹೋಗ್ತಿತ್ತು, ಈಗ ಏನಾಗಿದ್ದೇನೆ ಅಲ್ಲಿ ಬಂದು ಸಾಧಾರಣ ತುಂಬ ತುಂಬುತ್ತದೆ, ಇಂಗುತ್ತದೆ. ನೆಕ್ಸ್ಟ್ ನಾನೇನು ಮಾಡಿದ್ದೇನೆ ಅಂದರೆ, ಮೊದಲು ನನ್ನದೊಂದು ಮೊದಲು ಕೆರೆ ಇತ್ತು, ಅದು ಏನಿರಲಿಲ್ಲ, ಹಾಳಾಗಿತ್ತು. ಅದಕ್ಕೆ ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಕೆರೆಯಲ್ಲಿ ಈಗ ನೀರು ತುಂಬೋದು, ಅದರ ತುಂಬ ಕೆಳಗಿದೆ. ಆ ಕೆಳಗೆ ಒಂದು

0: ಕೆರೆ ಇದೆ. ಈಗ ನಾನು ತೋಟಕ್ಕೆಲ್ಲ ಕೆರೆಯ ನೀರನ್ನು ಯೂಸ್ ಮಾಡ್ತೇನೆ, ಇದರಿಂದ ಆ ಕೆರೆಗೂ ಕೂಡ ಅಲ್ಲಿ ಇಂಗ್ತದೆ ನೀರು. ಒಟ್ಟು ನೀರಿನ ನೀರು ಈ ಥರ ನಾವು ಉಳಿತಾಯ ಮಾಡಿದರೆ, ಮತ್ತೊಂದು ಏನಂದರೆ ನಾವು ತೋಟಕ್ಕೆ ಹಾಕುವಾಗ ಈ ಬೋರಿಗಿಂತ ಕೆರೆಯ ನೀರು ನಮಗೆ ತಂಪಾಗಿರ್ತದೆ. ತೋಟ ಮೊನ್ನೆ ಒಬ್ಬರು ಬಂದಿದ್ದರು ತೋಟಕ್ಕೆ, ತೋಟಕ್ಕೆ ಬರುವಾಗ ಹೇಗೆ ಅಂದರೆ ಭಾರಿ ತಂಪಣ್ಣು ಅಂತ ಅಂತ ಹೇಳಿದರು. ಆದರೆ ಆ ತಂಪು ಯಾವುದರಿಂದ ಆಗ್ತದೆ ಅಂದರೆ ಈ ಕೆರೆ ನೀರಿನಿಂದಾಗಿ ಅಲ್ಲಿ ಅದರಲ್ಲಿ ಯಾವುದು ಕಸ ಕಡ್ಡಿಗಳು, ಬೇರೆ ಹುಲ್ಲುಗಳು, ಬೇರೆ ಮೀನು ಅದು ಇದು ಅಂತೆಲ್ಲ ಇರುವಾಗ ಆ ನೀರಿನಲ್ಲಿ ಕೂಡ ಒಳ್ಳೆ ವಿಚಾರ ಇರ್ತದೆ ಅಂತ.
1: ಈ ಮಳೆ ಕೊಯ್ಲು ಮಾಡ್ಲಿಕ್ಕೆ ಏನಾದರೂ ಸಬ್ಸಿಡಿ ಸಹಾಯಧನ ಪಡ್ಕೊಂಡ್ರೆ?
0: ಸರ್ಕಾರದಿಂದ ಸಬ್ಸಿಡಿ ಸಿಕ್ಕಿದೆ ನನಗೆ.
1: ಅದು ಯಾವ ರೀತಿ?
0: ಅದು ನನಗೆ ಒಂದು ಸಾಧಾರಣ ಒಂದು 80,000ರಷ್ಟು ಸಹಕಾರ ಕೊಟ್ಟಿದ್ದಾರೆ. ಯಾಕೆಂದರೆ ನಾನು ಅಷ್ಟು ಚೆನ್ನಾಗಿ ಮಾಡಿದ ಕಾರಣ ನೀವು ಹಣಕ್ಕೋಸ್ಕರ ಮಾಡೋದಲ್ಲ, ನನಗೀಗ ಹಣ ಸಿಗ್ತದೆ ಅಂತೇಳಿ ಮಾಡಿಬಿಟ್ಟು ನಾಳೆ ಅದನ್ನು ಇದು ಅಲ್ಲ. ಇದು ಏನಾಗಿದೆ ಅಂದರೆ ಈಗ ಹೆಂಗೆ ಕೊರ್ಪೇರ್ ಅಂತೇಳಿ ಅದಕ್ಕೆ ನೀರು ನಿಲ್ಲುವುದಿಲ್ಲ ಯಾವುದಿಲ್ಲ. ನಾನು ಅದಕ್ಕೆ ಮಾಡಿದಲ್ಲ, ನಾನು ಕೊಡ್ತಾರ ಇಲ್ಲೋ ಅಂತ ಗೊತ್ತಿಲ್ಲ, ಬಟ್ ನನಗೆ ಅದು ನಾನು ಬೇಕಿತ್ತು. ಆದ ಕಾರಣ ನನಗೆ ಅದು ಹಣ ಕೂಡ ಕೊಟ್ಟಿದ್ದಾರೆ, ಯಾವುದೇ ನನಗೆ ಅವರು ತೊಂದರೆ ಕೂಡ ಮಾಡಲಿಲ್ಲ. ಸಾಧಾರಣ ಒಂದು ಬಂದ ತಕ್ಷಣ ಅವರು ನಾವು ಮಾಡುವ ರೀತಿಯಲ್ಲಿ ಮಾಡಿದರೆ ನಮಗೆ ಸ್ಪಂದನೆ ಚಂದ ಕೊಟ್ಟಿದ್ದಾರೆ ಕೃಷಿ ಇಲಾಖೆಯಿಂದ.
1: ನಿಮಗೆ ಎಷ್ಟು ಖರ್ಚಾಯ್ತು ಈಗ ಈ ಥರ ಮಾಡಲಿಕ್ಕೆ?
0: ಈ ಥರ ಮಾಡಲಿಕ್ಕೆ ಒಂದು ನನಗೊಂದು 30,000 ರೂಪಾಯಿ ನನ್ನ ಕೈಯಿಂದ ಹೋಗಿದೆ. ಯಾಕೆಂದರೆ ನಾವು ಆ ಥರ ಮಾಡಿದ ನನಗೆ ಈಗ ಲಾಭ ಸಿಕ್ಕಿದೆ ಅಲ್ಲ. ಈಗ ಫಸ್ಟಿಗೆ ನಮ್ಮ ಲಾಭ ಸಿಕ್ಕದಿದ್ದರು ನೀರಾವರಿ ಪದ್ಧತಿಯಿಂದ, ನನಗೆ ಈಗ ನನಗೆ ಕೆರೆಯಿಂದ ನಾನು ಆ ಕೆರೆಯನ್ನು ಒಂದು ಕಡೆ ಕೆರೆ ಅದೊಂದು ಆ ಕೆರೆಯಲ್ಲಿ ಬಂದು ಪ್ರಾಣಿ ಪಕ್ಷಿಗಳು ನೀರು ಕುಡಿಯೋದು ಇದೆಲ್ಲ ನೋಡುವಾಗ ಚೆನ್ನಾಗಿರುತ್ತದೆ. ಇದು ಬೇಕು ಅಂತ ಈ ನೋಡುವಾಗ ನಮಗೊಂದು ಚೆಂದ ಇರಬೇಕು. ಒಟ್ಟು ಬಿಸ್ನೆಸ್ ಥರ ಮಾಡಲಿಕ್ಕೆ ಹೋಗಬಾರ್ದು ಯಾವುದು.
1: ಈಗ ನೀವು ಈ ಮಳೆ ಕೊಯ್ಲು ಮಾಡಿದ ಮೇಲೆ ನಿಮ್ಮ ಕೃಷಿ ಭೂಮಿಯಲ್ಲಿ ಯಾವ ರೀತಿ ಬದಲಾವಣೆ ಕಂಡುಕೊಂಡಿದೆ?
0: ಬದಲಾವಣೆ ಅಂದರೆ ಅದೇ ಹೇಳಿದಲ್ಲ, ಒಟ್ಟು ನೀರು ತಂಪಾಗಿರುತ್ತದೆ. ಈಗ ಬೋರಿಂದ ನೀರು ಹಾಕೋದಕ್ಕಿಂತ ಬೋರಿಂದ ಹೇಗೆ ಅಂದರೆ ವಿತಮಿತವಾಗಿ ನಾವು ಹೇಗೆ ಕೆರೆಯ ನೀರಾದರೆ ನಾವು ವಿತಮಿತವಾಗಿ ಬಳಸ್ತೇವೆ. ಇದು ಬೆಳಗ್ಗೆಯಿಂದ ಸಂಜಾದ ಪಂಪು ಬೋರಿಂದಾಗಿ ನೀರು ಅಲ್ಲಿ ಹರಿದುಕೊಂಡು ಹೋಗ್ತದೆ. ಆ ಬಿಸಿಗೆ ಏನಾಗ್ತದೆ ಅಂದರೆ ನೀರು ಬಿಸಿ ಆಗ್ತದೆ, ಅಲ್ಲಿ ನೀರು ಕಣಿಗಳಲ್ಲಿ ಎಲ್ಲ ಇರ್ತದೆ. ಆ ನೀರು ಬಿಸಿ ಆಗುವಾಗ ಈ ತೋಟಕ್ಕೆ ಸಮಸ್ಯೆ ಬರ್ತದೆ. ಈ ಬಿಸಿಯಿಂದಾಗಿ ತೋಟದ ಈ ಫಸಲುಗಳು ಕಡಿಮೆ ಆಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಬೇಕಾಗಿ ಎಷ್ಟು ನೀರು ಬೇಕು ಅಷ್ಟನ್ನು ಬಳಸಿದರೆ ನಾವು ಕೆರೆಯಿಂದಾಗಿ ನಾವು ಅಷ್ಟು ಕಡಿಮೆ ಮಾಡ್ತೇವೆ, ಪ್ರಮಾಣ ಕಡಿಮೆ ಮಾಡ್ತೇವೆ. ಎಷ್ಟು ನೀರು ಬೇಕು ಈಗ ಆ ನೀರು ಅದರಲ್ಲಿ ಕಡಿಮೆ ಉಂಟು, ನಾವು ಎಷ್ಟು ಬೇಕು ಅಷ್ಟು ಬಳಸಿಕೊಂಡು ಹೋದರೆ ನಮ್ಮ ಮುಂದಿನ ಜನಾಂಗಕ್ಕೆ, ಇದು ಈಗಕ್ಕಲ್ಲ ಮುಂದಿನ ಜನಾಂಗಕ್ಕೆ ಬೇಕಲ್ಲ. ಈಗ ಹೇಗೆ ನಾವು ಡೆಪಾಸಿಟ್ ಇಡ್ತೇವೆ ಅದೇ ರೀತಿ ಇದನ್ನು ಕೂಡ ಡೆಪಾಸಿಟ್ ಇಡಬೇಕು ಅಂತ ನಾನು ಹೇಳೋದು. ಕೃಷಿಯನ್ನು ಕೂಡ ಡೆಪಾಸಿಟ್ ಇಡ್ತಾರ ಇಡಬೇಕು ಅಂದರೆ ಮುಂದಿನ ಜನಾಂಗಕ್ಕೆ ಬೇಕು. ಯಾವುದೋ ಒಂದು ಪದ್ಧತಿ ಬಂದು ಅಂತೇಳಿ ನಾವು ಅದನ್ನೇ ಆಚರಣೆ ಮಾಡಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಮೊದಲಿನ ಪದ್ಧತಿಯನ್ನೇ ಆಚರಣೆ ಮಾಡಿಕೊಂಡು ಹೋಗಬೇಕು ಹೊರತು ಈಗಿನ ಪದ್ಧತಿಯನ್ನು ಆಚರಣೆ ಮಾಡಲಿಕ್ಕೆ ಆಗುದಿಲ್ಲ ಅದು ಯಾವುದೇ ಇದರಲ್ಲಿ.
1: ಇಂತಹ ಮನಸ್ಥಿತಿಯಿಂದಾಗಿ ಕೃಷಿಯ ಉಳಿವು ಹೆಚ್ಚಾಗುವ ಸಾಧ್ಯತೆಗಳು ಕಾಣ್ತಾ ಇದೆ. ಈಗ ನೀವು ರಬ್ಬರ್ ಬೆಳಿತೀರಿ ಅಂತ ಹೇಳಿದ್ರಿ, ಈಗಿನ ಪರಿಸ್ಥಿತಿಗೆ ರಬ್ಬರ್ ಲಾಭದಾಯಕವಾ ಹೇಗೆ?
0: ಹೌದು, ಲಾಭದಾಯಕ ಈಗ ನೋಡಿ, ಈಗ ಲಾಭದಾಯಕ ಆಗಿದೆ. ಈಗ ನೋಡಿ ರಬ್ಬರಿಗೆ 213 ರೂಪಾಯಿ ಇದೆ. ಈಗ ತುಂಬ ಜನ ಏನು ಮಾಡಿದ್ದಾರೆ ಅಂದರೆ ಗುಡ್ಡೆ ಪ್ರದೇಶವನ್ನು, ಆ ಗುಡ್ಡೆ ಪ್ರದೇಶ ಹೌದು ಅದು ಕಾಡಿಗಿರುವಂಥ ಜಾಗ, ಯಾವುದು ಪ್ರಾಣಿ ಪಕ್ಷಿಗಳು ಬರುವಂಥದ್ದು, ಈಗ ತೋಟಕ್ಕೆ ಬರ್ತಾ ಇದೆ. ಆ ಗುಡ್ಡ ಪ್ರದೇಶದಲ್ಲಿ ಆ ರಬ್ಬರ್ ಗಿಡದ ಕಾಯಿ ತಿಂತದೆ, ಹೂ ತಿಂತದೆ, ಯಾವುದು ಪ್ರಾಣಿಗಳು ತಿಂತವೆ ಅದನ್ನು. ಈ ಮಂಗಗಳು ಬಂದರೆ ಆ ಹೂಗಳನ್ನು ತಿನ್ನೋದು, ಅದರ ಕಾಯಿಗಳನ್ನು ತಿನ್ನೋದು, ಈ ಥರ ಮಾಡಿಕೊಂಡು ಅದರಲ್ಲಿ ಕಾಲ ಕಳೀತೇವೆ ಹೊರತು ತೋಟಕ್ಕೆ ಬರೋದಿಲ್ಲ. ಈಗ ಏನಾಗಿದೆ ಅಂದರೆ ಗುಡ್ಡೆ ಕೂಡ ಯಾವುದು ರಬ್ಬರನ್ನು ಇಟ್ಬಿಟ್ಟು ಇದು ಮಾಡಿದ್ದಾರೆ. ಈ ರಬ್ಬರ್ ಈಗ ರೇಟ್ ಜಾಸ್ತಿ ಆಗಿದೆ ನೋಡಿ, ಈಗ ತಲೆಗೆ ಕೈ ಇಟ್ಟಿದ್ದಾರೆ ಎಲ್ಲರೂ. ಮೊನ್ನೆ ಒಂದು ಸ್ಟೇಟಸ್ ಯಾರು ಹಾಕಿದ್ದರು ರಬ್ಬರಿಗೆ ರೇಟ್ ಆಯಿತು ಅಂತೇಳಿ ಕಡ್ದಿದ್ದಾರೆ ಅವರು. ನಾವು ಅದನ್ನು ಕೂಡ ಇಟ್ಟುಕೊಳ್ಬೇಕು ಅಂತ ರಬ್ಬರ್ ಕೃಷಿಯನ್ನು ಕೂಡ ನಾವು ಇಟ್ಟುಕೊಂಡ್ರು, ಎಲ್ಲ ಕೃಷಿಯನ್ನು ಯಾ ರಬ್ಬರ್ ಅಂತಲ್ಲ ಒಟ್ಟು ಎಲ್ಲ ಕೃಷಿಯನ್ನು ನಾವು ಇಟ್ಟುಕೊಂಡ್ರೆ ನಾವು ಒಂದಲ್ಲ ಒಂದು ಟೈಮಿಗೆ ನಮಗೆ ಬೇಕಾಗ್ತದೆ. ಮೊದಲೊಮ್ಮೆ ಅಡಿಕೆಗೆ 30 ರೂಪಾಯಿ ಆಯಿತು, ಆಗ ರಬ್ಬರಿಗೆ ಎಷ್ಟು 200 ದಾಟಿತ್ತು. ಆಗ ಏನು ಮಾಡಿದರು, ಅಡಿಕೆ ಗಿಡ ಕಡಿದ್ರು ತೋಟದಲ್ಲಿ ಕೂಡ ಅದು ತೋಟಕ್ಕೆ ರಬ್ಬರ್ ಹಾಕಿದರು, ಏನಾಯಿತು ಪುನಃ ಈಗ ಕಡಿದ್ರು ಪುನಃ ಅಡಿಕೆ ಹಾಕಿದರು. ಈ ಥರ ನಾವು ಆಲೋಚನೆ ಮಾಡಬಾರ್ದು. ಅಲ್ಲಿ ರೇಟ್ ಇರಲಿ ಇರಲಿ, ನಾವು ರಬ್ಬರಿಗೆ ಅಲ್ಲಿ ರೇಟ್ ಇದ್ದರೆ ಮಾತ್ರ ಅಲ್ಲ ನಾವು ಅದಕ್ಕೆ ಈಟು ಹಾಕೋದು, ರೇಟು ಇಲ್ಲದಿದ್ದರೂ ಈಟು ಹಾಕಬೇಕು, ರೇಟ್ ಇದ್ದರೂ ಒಂದೇ ಲೆಕ್ಕ ನಾವು ಈಟು ಹಾಕಿಕೊಂಡು ಅದನ್ನು ಸಾಕುತ್ತಾ. ಮತ್ತು ನಾವು ವ್ಯವಹಾರದಲ್ಲಿಯೂ ಕೂಡ ನಾವು ರೇಟ್ ಉಂಟು ಅಂತೇಳಿ ನಾವು ಆಡಂಬರ ಮಾಡಲಿಕ್ಕೆ ಹೋಗಬಾರ್ದು. ನನಗೆ ರೇಟ್ ಉಂಟು ಅಡಿಕೆಗೆ ಉಂಟು, ಈಗ ನೋಡಿ ಅಡಿಕೆಗೆ ರೇಟ್ ಉಂಟು ಅಂತೇಳಿ ವ್ಯವಹಾರಗಳು ತುಂಬ ಜನ ಶುರು ಮಾಡಿದ್ದಾರೆ, ಬೇರೆ ಬೇರೆ ಕೃಷಿಯಲ್ಲಿ ಅಲ್ಲ ಬೇರೆ ವ್ಯವಹಾರಗಳನ್ನು ಶುರು ಮಾಡಿದ್ದಾರೆ, ಅದು ನಮಗೆ ಸೋಲುವಿಕೆ ದಾರಿ ಆಗ್ತದೆ. ಅದು
1: ಈಗ ಎಷ್ಟು ರಬ್ಬರ್ ಮರಗಳಿವೆ?
0: ರಬ್ಬರ್ 800 ಮರ ಇದೆ, ತಿಂಗಳಿಗೆ ಒಂದು 30,000 ಇನ್ಕಮ್ ಇದೆ.
1: ನೀವು ಈಗ ಮೊದಲಿಗೆ ಅದು ರೇಟ್ ನಲ್ಲಿ ಹೆಚ್ಚ ಕಡಿಮೆ ದರ ಸಿಗ್ತಿತ್ತು ಮೊದಲು ರಬ್ಬರ್, ಅವಾಗ್ಲೂ ನೀವು ಅದೇ ತರ ಅದನ್ನು ನಿರ್ವಹಣೆ ಮಾಡ್ತಾ ಇದ್ರೆ?
0: ಹೌದು, ಅದನ್ನೇ. ನೀವು ರೇಟ್ ಡೌನ್ ಇರುವಾಗಲೂ ಅದೇ ಹೇಗೆ ಬೇಕು
1: ಅದೇ ತರ. ಅಂದ್ರೆ ರಬ್ಬರ್ ಮರಗಳನ್ನ
0: ರಬ್ಬರ್ ಹೇಗೆ ಅಂದ್ರೆ ನೀವೊಂದು 8 ವರ್ಷ

0: ಟ್ಯಾಪಿಂಗ್ ಆಗುವವರೆಗೆ ಒಂದು 10-12 ವರ್ಷ ನಾವು ಸ್ವಲ್ಪ ಈಟು ಕೊಟ್ಟುಕೊಂಡಿದ್ರೆ. ಮತ್ತೆ ಅದರಲ್ಲಿ ಜವನಿಗೆ ಇದೆ ಅಲ್ಲ, ನಾವು ಕಾಡುಗಳನ್ನು ಬೆಳಿಬೇಕು, ಅದರಲ್ಲಿ ಆ ಸೊಪ್ಪುಗಳೇ ಅದಕ್ಕೆ ಒಂದು ಆಹಾರ,
1: ಅವುಗಳು ಗೊಬ್ಬರವಾಗಿ
0: ಗೊಬ್ಬರವಾಗಿ ಅದಕ್ಕೆ ಸಿಗ್ತದೆ. ನಾವು ಇಷ್ಟು ವರ್ಷ ಆಗಿ ನಾನು ರಬ್ಬರ್ ಗಿಡಗಳಿಗೆ ಯಾವುದೇ ಈಟುಗಳನ್ನು ಕೊಡಲಿಲ್ಲ. ಸ್ಟಾರ್ಟಿಂಗ್ ಕೊಟ್ಟಿದ್ದೇನೆ. ಸ್ಟಾರ್ಟಿಂಗ್ ಅಂದರೆ ಅದರ ಬುಡದಲ್ಲಿ ಎಂತ ಇರುವುದಿಲ್ಲ, ಅದರ ಎಲೆಗಳು ಇರುವುದಿಲ್ಲ, ಈ ಜವನಿಗೆಗಳು ಬಿಟ್ಟಿರುವುದಿಲ್ಲ. ಸ್ವಲ್ಪ ಜವನಿಗೆ ಬಿಟ್ಟರೆ ನಿಮಗೆ ಏನಂದರೆ ಅದರ ಮೇಲೆ ಹೋಗಿ ಅದು ಸಾಯಿಸ್ತದೆ. ಅದಕ್ಕೋಸ್ಕರ ನಾನು ಆ ಕಾಡುಗಳನ್ನು ಅಲ್ಲಿ ಬಿಡಬೇಕು. ನಾವು ಈಗ ಆ ತಟ್ಟು ಪ್ರದೇಶವನ್ನು ಇದು ಮಾಡ್ತೇವೆ, ಅದು ಖಾಲಿ ತಟ್ಟು ಪ್ರದೇಶದಲ್ಲಿ ಮಾತ್ರ ಅಲ್ಲ ಇರುವುದು, ಅದರ ಬೇರುಗಳು ಆಚೆ ಆಚೆ ಕೂಡ ಹೋಗ್ತಾ ಇರ್ತದೆ. ಅದು ಅಲ್ಲಿ ಆ ಚಂದವಾಗಿ ಇರ್ತದೆ ಅದರ ಬುಡದಲ್ಲಿ ಎಲ್ಲ. ಈ ಥರ ನಿರ್ವಹಣೆ ಮಾಡ್ಬೋದು ನಾವು.
1: ಈಗ ನಿಮ್ಮ ಕೃಷಿ ಭೂಮಿಯ ಮಣ್ಣಿನ ಫಲವತ್ತತೆಯನ್ನು ನೀವು ಯಾವ ರೀತಿ ಕಾಪಾಡಿಕೊಳ್ತೀರಿ?
0: ಅಂದರೆ ನಾನು ಗೊಬ್ಬರಕ್ಕಾಗಿ ಆಡು ಕೋಳಿ ದನ ಇಂಥದ್ದೆಲ್ಲನ್ನೆಲ್ಲ ಸಾಕಿದ್ದೇನೆ. ಅದರಿಂದ ನಾನು ಆ ಗೊಬ್ಬರವನ್ನು ಈಗ ಆಡನ್ನು ಹೇಗೆ ಅಂದರೆ ಆಡು ಗೊಬ್ಬರ ಈ ಸಲ ನಾನು ಯಾವುದು ತರಕಾರಿಗಳಿಗೆ ಹಾಕುವುದಿಲ್ಲ, ಮುಂದಿನ ವರ್ಷಕ್ಕೆ ನಾನು ಅದನ್ನು ಇಟ್ಟುಕೊಳ್ತೇನೆ. ಯಾಕೆಂದರೆ ಬ್ಯಾಗಲ್ಲಿ ಇಟ್ಟುಕೊಳ್ತೇನೆ, ಅದು ಹುಡಿಯಾಗ್ತದೆ.

0: ಹೋಗಿ ಅದು ಸಾಯಿಸ್ತದೆ. ಅದಕ್ಕೋಸ್ಕರ ನಾನು ಆ ಕಾಡುಗಳನ್ನು ಅಲ್ಲಿ ಬಿಡಬೇಕು. ನಾವು ಈಗ ಆ ತಟ್ಟು ಪ್ರದೇಶವನ್ನು ಇದು ಮಾಡ್ತೇವೆ, ಅದು ಖಾಲಿ ತಟ್ಟು ಪ್ರದೇಶದಲ್ಲಿ ಮಾತ್ರ ಅಲ್ಲ ಇರೋದು, ಅದರ ಬೇರುಗಳು ಆಚೆ ಆಚೆ ಕೂಡ ಹೋಗ್ತಾ ಇರ್ತದೆ, ಅದು ಅಲ್ಲಿ ಆ ಚಂದವಾಗಿ ಇರ್ತದೆ ಅದರ ಬುಡದಲ್ಲೆಲ್ಲ. ಈ ಥರ ನಿರ್ವಹಣೆ ಮಾಡ್ಬೋದು ನಾವು.
1: ಈಗ ನಿಮ್ಮ ಕೃಷಿ ಭೂಮಿಯ ಮಣ್ಣಿನ ಫಲವತ್ತತೆಯನ್ನು ನೀವು ಯಾವ ರೀತಿ ಕಾಪಾಡಿಕೊಳ್ತೀರಿ?
0: ಅಂದರೆ ನಾನು ಗೊಬ್ಬರಕ್ಕಾಗಿ ಆಡು ಕೋಳಿ ದನ ಇಂಥದ್ದೆಲ್ಲನ್ನೆಲ್ಲ ಸಾಕಿದ್ದೇನೆ. ಅದರಿಂದ ನಾನು ಆ ಗೊಬ್ಬರವನ್ನು ಈಗ ಆಡನ್ನು ಹೇಗೆ ಅಂದರೆ ಆಡು ಗೊಬ್ಬರ ಈ ಸಲ ನಾನು ಯಾವುದು ತರಕಾರಿಗಳಿಗೆ ಹಾಕುವುದಿಲ್ಲ, ಮುಂದಿನ ವರ್ಷಕ್ಕೆ ನಾನು ಅದನ್ನು ಇಟ್ಟುಕೊಳ್ತೇನೆ. ಯಾಕೆಂದರೆ ಬ್ಯಾಗಲ್ಲಿ ಇಟ್ಟುಕೊಳ್ತೇನೆ, ಅದು ಹುಡಿ ಆಗ್ತದೆ ಚಂದ, ನೀವು ಅದು ಹಾಕಿದ ತಕ್ಷಣ ಅದು ನಿಮಗೆ ತಿಕ್ಕೊಳ್ತದೆ. ಇಲ್ಲದ್ರೆ ಏನು ಮಾಡ್ತಾರೆ, ಅದಕ್ಕೆ ಯೂರಿ ಹಾಕ್ತಾರೆ. ಅದು ಹುಡಿ ಆಗಬೇಕಾದ್ರೆ ಅದನ್ನು ಯೂರಿ ಹಾಕಿ ಹುಡಿ ಮಾಡಿ ನೀವು ತೋಟಕ್ಕೆ ಕೊಡ್ತಾರೆ, ಆಗ
1: ಹುಡಿ ಆಗ್ಲಿಕ್ಕೆ
0: ಯೂರಿ ಹಾಕ್ತಾರೆ. ಅದನ್ನು ಹಾಕಬೇಡಿ. ನೀವೇನಂದರೆ ಈ ಸಲ ನಾವು ತರಕಾರಿಗೆ ಮಾಡಬೇಕಾದ್ರೆ, ನಾನು ಹೇಳಿದ ಒಂದು ಎಕ್ಸಾಂಪಲ್, ತರಕಾರಿಗೆ ನೀವು ಕೊಡಬೇಕಾದ್ರೆ ನೆಕ್ಸ್ಟ್ ಸಲಕ್ಕೆ ನೀವು ಇಟ್ಟುಕೊಳ್ಳಿ, ಅದನ್ನು ಈಗಲೇ ಹೋಗಿ ಹಾಕೋದು ಬೇಡ. ಬಿಟ್ಟು ಆಡಲ್ಲಿ ಗೊಬ್ಬರ ಉಂಟು, ಅದನ್ನು ಬ್ಯಾಗಲ್ಲಿ ಇಟ್ಟುಕೊಂಡು ನೆಕ್ಸ್ಟ್ ಸಲಕ್ಕೆ ನೀವು ಅದನ್ನು ಹಾಕಿದರೆ ಅದನ್ನು ಹುಡಿ ಮಾಡುವಂಥ ಸಮಸ್ಯೆ ಇಲ್ಲ. ತೋಟಕ್ಕೆ ಆದರೂ, ಅಡಿಕೆ ತೋಟಕ್ಕೆ ಆದರೂ ನೆಕ್ಸ್ಟ್ ಸಲಕ್ಕೆ ನಾವು ಬುಡಕ್ಕೆ ಹಾಕಿದರೆ ಸಿಗ್ತದೆ. ಇದು ಹಾಗೆ ಅಲ್ಲ, ಇದು ಸ್ವಲ್ಪ ಗಟ್ಟಿಯಾಗಿರುತ್ತದೆ ಆಡಿನದು ಹೇಳಿದ್ದು. ಅದು ನೀವು ಮುಂದಿನ ದಿನಗಳಲ್ಲಿ ಅದನ್ನು ಬಳಸಿದರೆ, ಮುಂದಿನ ವರ್ಷಕ್ಕೆ ನಾವು ಬಳಸಿದರೆ ಅದು ನಿಮಗೆ ತಕ್ಷಣ ತಗೊಳ್ತದೆ. ಅದು ಯಾವುದು ತರಕಾರಿಗಳು ಗಿಡಗಳು. ಮತ್ತೊಂದು ನೀವು ಹೇಳೋದಾದರೆ ದನದು ಒಟ್ಟು ಅದನ್ನು ಕೂಡ
1: ಆಡಿನ ಗೊಬ್ಬರವನ್ನು ಅಡಿಕೆ ತೋಟಕ್ಕೂ ಬಳಸ್ತಾರೆ?
0: ಬಳಸ್ತಾರೆ, ಬಳಸ್ತಾರೆ. ಭಾರಿ ಚೆನ್ನಾಗಿ ನಿಮಗೆ ನಾವು ಎಲ್ಲಿಂದ ಎಲ್ಲಿಂದೋ ತಗೊಂಡು ಬರ್ತೇವೆ. ಈಗ ಕೋಳಿ ಗೊಬ್ಬರ ಆಗಿರ್ಬೋದು, ಆ ಆಡಿದ ಎಲ್ಲಿಂದ ಯಾರೋ ಭೂಮಿದು ಯಾರದೋ ಮಣ್ಣು, ಅಲ್ಲಿ ಯಾವುದು ಕ್ರಿಮಿಗಳಿರ್ತವೆ ಅಂತ ಗೊತ್ತಿಲ್ಲ. ನಾವು ಯಾವುದೋ ಎಲ್ಲಿಂದ ತಗೊಂಡು
1: ಮಿಶ್ರ ಮಾಡಿರ್ತಾರಂತಲೂ ಗೊತ್ತಿರೋದಿಲ್ಲ.
0: ಯಾವುದು ಹೌದೌದು ಯಾವುದು ಮಿಶ್ರ ಇರ್ತದೆ, ಯಾವುದು ಅದೇ ಅದೇ ಅದನ್ನು ಹೇಳಿದ್ದು, ಯಾವುದು ಕ್ರಿಮಿಗಳು ಯಾವುದು ಏನು ಇರ್ತದೆ ಅಂತ ಗೊತ್ತಿರೋದಿಲ್ಲ. ಒಟ್ಟು ನಾವು ತಗೊಂಡು ಬಂದು ಹಾಕ್ತೇವೆ. ಇದು ಹೇಗಾಗಿದೆ ಅಂದರೆ, ಈಗ ಫಾಸ್ಟ್ ಫುಡ್ಡಿನ ಥರ ಆಗಿದೆ, ಇದು ತಗೊಂಡು ಬಂದು ಹಾಕೋದು ಆ ಥರ ಆಗಬಾರ್ದು. ನಾವು ಹೇಗೆ ಅಂದರೆ ನಮ್ಮ ಮನೇಲಿರುವಂಥದ್ದು, ಈಗ ಸೊಪ್ಪುಗಳೇ ಸಾಕು ನಮಗೆ. ಈಗ ನಾನು ಏನಂದರೆ ತರಗಳಿದೆ, ಅದನ್ನು ನಿಮ್ಮ ಅಡಿಕೆ ಬುಡಕ್ಕೆ ಹಾಕ್ಬೋದು. ನಿಮಗೆ ನಮ್ಮ ಅಡಿಕೆ ಸಿಪ್ಪೆಗಳಿದೆ, ಅದನ್ನು ನಿಮಗೆ ತೋಟಕ್ಕೆ ಹಾಕು, ಡೈರೆಕ್ಟ್ ಹಾಕ್ಬೋದು. ನಿಮಗೆ ಇವತ್ತು ಸಿಗುವುದಿಲ್ಲ, ಈಗಲೇ ಸಿಗಬೇಕು ಅಂತೇನಿಲ್ಲ ಅಲ್ಲ. ನಾವು ಫಾಸ್ಟ್ ಫುಡ್ ಥರ ಅಲ್ಲ ಅಲ್ಲ ಕೃಷಿಕರು. ಹೇಗೆ ಅಂದರೆ ಫಾಸ್ಟ್ ಫುಡ್ ಥರ ಆಗಬಾರ್ದು, ಯಾವಾಗಲೂ ಇವತ್ತು ಹಾಕಿದ್ದು ನಾಳೆ ಸಿಗ್ತದೆ, ತಾಳ್ಮೆ ಬೇಕು ನಮಗೆ. ಆ ಥರ ಕೃಷಿ ಪದ್ಧತಿಯನ್ನು ಅನುಸರಿಸಿದರೆ ಮಾತ್ರ ನಮ್ಮ ಭೂಮಿಯನ್ನು, ನಾನು ಆಗ ಹೇಳಿದೆ ಡೆಪಾಸಿಟ್ ಅಂತ, ಡೆಪಾಸಿಟ್ ಭೂಮಿಯನ್ನು ಇಡಬೇಕು, ಮುಂದಿನ ಜನಾಂಗಕ್ಕೆ ನಾವು ಕೊಡಬೇಕು. ಮತ್ತೊಂದು ಏನಂದರೆ ನಾವು ಒಟ್ಟು ಮರಗಿಡಗಳನ್ನು ನೆಡಬೇಕು, ತೋಟದ ಸುತ್ತಲೂ ಮರಗಿಡಗಳು ಬೇಕು. ಒಂದು ಒಂದು ಸಾರ ಅಡಿಕೆ ಮರ ಉಂಟು ಅಂತ ಹೇಳಿದರೆ ಅಲ್ಲಿ ಹಲಸಿನ ಮರ ಬೇಕು, ಬೇರೆ ಎಲ್ಲ ಮರಗಳು, ಬೇರೆ ಬೇರೆ ಜಾತಿಯ ಹಣ್ಣು ಹಂಪಲು ಮರಗಳು ಅದೆಲ್ಲ ಬೇಕು. ಆ ಎಲೆಗಳು ಅದರ ಬುಡಕ್ಕೆ ಬೀಳ್ತವೆ. ಯಾವುದು ಅಡಿಕೆ ಈಗೇನಿಲ್ಲ, ಈಗ ಅದೆಲ್ಲ ಬಿಟ್ಟು ಹೋಗಿದೆ. ಅಜ್ಜನ ಕಾಲದ ಮರಗಳು ಈಗ ನಮಗೆ ಪ್ರಯೋಜನ ಬರ್ತದೆ, ಅದು ಕೂಡ ಒಂದು ಕೃಷಿ. ಅದರಲ್ಲಿ ಕೂಡ ಮರದಲ್ಲಿ ಕೂಡ ನಮಗೆ ಇನ್ಕಮ್ ಇದೆ,
1: ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿ.
0: ಹೌದು ಹೌದು, ಮರಗಿಡಗಳನ್ನು ಈಗ ಏನು ಮಾಡಿದ್ದಾರೆ ಅಂದರೆ, ಒಬ್ಬ ಒಂದು ಮರ ಕಡಿದ್ರೆ ನಿಮಗೆ ಅಲ್ಲಿ ನೆಡುವನೇ ಇಲ್ಲ. ಮರಣ ಕಟ್ಟಿದ ತಕ್ಷಣ ಅಲ್ಲಿ ನೆಡುವಂತ ಕೆಲಸ ಮಾಡಬೇಕು.
1: ಮತ್ತೆ ದನ ಸಾಕ್ತೀರಾ ನೀವು?
0: ಹೌದೌದು, ದನ ಇದೆ. ದನ ಅಂದ್ರೆ ಅದು ಬಿಸ್ನೆಸ್ ಗೋಸ್ಕರ ಅಲ್ಲ, ಕೃಷಿಗೋಸ್ಕರ ನಾವು ಮಾಡಬೇಕು ಹೊರತು. ಯಾವುದೇ ಬಿಸ್ನೆಸ್ಗೋಸ್ಕರ ಮಾಡಿದರೆ ಅದು ನಮ್ಮ ಕೃಷಿಗೆ ನಾವು ಫೈಲ್. ಅದು ನಿಮಗೆ ವ್ಯವಹಾರ ದೃಷ್ಟಿಯಿಂದ ನೋಡಬಾರ್ದು. ವ್ಯವಹಾರ ಯಾವುದನ್ನು ನೋಡಬೇಕು ಅದನ್ನು ನೋಡಬೇಕು. ದನ ಅಂದ್ರೆ ನಿಮಗೆ ಒಂದು ನಮ್ಮ ಮನೆಯಲ್ಲಿ ಒಂದು ಈಗ ಒಂದು ತಂದೆ ತಾಯಿ ಈಗ ಒಂದು ಅಸೌಖ್ಯದಿಂದ ಇದ್ರೆ ಆ ಥರವೇ ನಾವು ನೋಡಬೇಕು. ಆ ದನವನ್ನು ನಾವು ಒಬ್ಬರೇ ನೋಡಬೇಕು. ದನ ಅಂದರೆ ನಾವು ಮನೆಯವನೇ ನೋಡಬೇಕು. ನಾವು ಮನೆಯವರು ನೋಡಿದರೆ ಮಾತ್ರ ಅದಕ್ಕೊಂದು ಪ್ರೀತಿ ಸಿಗ್ತದೆ, ಮತ್ತೊಂದು ಯಾವುದು ಹಾಲು ಕೂಡ ಜಾಸ್ತಿ ಕೊಡ್ತದೆ, ಮತ್ತು ನಿಮಗೆ ಕಾಯಿಲೆಗಳು ಬರೋದಿಲ್ಲ. ಇದು ಯಾರ್ಯಾರೋ ಬಂದು ಅದಕ್ಕೊಂದು ಇಷ್ಟು ಫುಡ್ ಹಾಕೋದು, ಅದು ಏನೋ ಸಮಸ್ಯೆ ಆಗಿ ಮತ್ತೆ ಸಮಸ್ಯೆ ಬರೋದು. ಅದು ಎಲ್ಲರೂ ಸಾಕುವಂಥದ್ದು ದನ ಎಲ್ಲರಿಂದಲ್ಲ ಆಗೋದಿಲ್ಲ. ಯಾಕೆಂದರೆ ಅದನ್ನು ಬಿಸ್ನೆಸ್ ಅಂತ ನೋಡಿದರೆ ದನವನ್ನು, ಅದು ಫೈಲ್. ನಿಮಗೆ ಅದು ಅದರಲ್ಲಿ ಅವ ಸಕ್ಸಸ್ ಆದ ಅಂತಿಲ್ಲ. ನಮ್ಮಲ್ಲಿ ಒಬ್ಬರು ಶಿವರಾಮರು ಅಂತ ಇದ್ದಾರೆ, ಅವರು ಆ ಪ್ರೀತಿಯಿಂದ ಸಾಕ್ತಾ ಇದ್ದಾರೆ. ಅವರು ಆ ಪ್ರೀತಿಯಿಂದ ಸಾಕಿದ ಕಾರಣ ಮಾತ್ರ ಅವರು ತಗೊಂಡು ಹೋಗ್ತಾರೆ. ಈಗ ಅವರ ಕೈಯಿಂದ ತಗೊಂಡು ಹೋದವರು ಯಾರು ಕೂಡ ಅಲ್ಲಿ ಅದರಲ್ಲಿ ಫೈಲ್ ಆದವರು ಯಾರೂ ಇಲ್ಲ. ಅಷ್ಟು ಚೆನ್ನಾಗಿ ನೋಡಿಕೊಳ್ತಾರೆ ಅವರು.
1: ಈಗ ಈ ಪ್ರಾಣಿ ಸಾಕಣೆಯಲ್ಲಿ ಅದರ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡುವಂಥದ್ದು ನೀವು? ಅಂದರೆ ಆಡಾಗಲಿ ಕೋಳಿ ಆಗಲಿ ಫಾರ್ಮ್ ಮಾಡಿಕೊಂಡು ಯಾವ ರೀತಿ ಮಾಡುವಂಥದ್ದು?
0: ಅಂದರೆ ನಾನೀಗ ಆಡನ್ನು ಏನು ಮಾಡಿದ್ದೇನೆ ಅಂದರೆ, ಆಡಿನ ಕೆಳಗೆ ಕೋಳಿಯನ್ನು, ನಿಮಗೆ ಅಲ್ಲಿ ಎರಡು ಇನ್ಕಮ್ ಬರ್ತದೆ ನೋಡಿ. ಆಡಿದು ಗೂಡು ಒಂದೇ, ಕೆಳಗಿದು ಕೂಡ ಒಂದೇ. ನಿಮಗೆ ಅಲ್ಲಿ ಏನಂದರೆ ಕ್ರಿಮಿಗಳನ್ನು ತಿಂತ ನಿಮಗೆ ಫುಡ್ ಕಡಿಮೆ ಬೇಕು. ನಿಮಗೆ ಕೋಳಿಗೆ ಆದರೆ ನಿಮಗೆ ಆಡಿನ ಕೆಳಗೆ ಇದು ಮಾಡಿದರೆ ಅದರ ಹುಲ್ಲು ಕೆಳಗೆ ಬೀಳ್ತದೆ, ಅದನ್ನು ತಿಂತದೆ. ಅಲ್ಲಿ ಮೇಲೆ ಹಾಕಿದ್ದನ್ನು ಯಾವುದಾದರೂ ಫುಡ್ಡುಗಳು ಬಿದ್ದರೆ ಅದನ್ನು ತಿಂತದೆ. ನಿಮಗೆ ಅಲ್ಲಿ ನಿರ್ವಹಣೆ ಭಾರಿ ಕಡಿಮೆ ಇದೆ. ಅಲ್ಲಿ ಅದರಲ್ಲಿ ಗೊಬ್ಬರದಲ್ಲಿ ಯಾವುದು ಕ್ರಿಮಿಗಳಿರ್ತದೆ ಅದನ್ನು ತಿಂತದೆ. ಅದನ್ನು ಏನೋ ಮಾಡಿಕೊಂಡು ಅಲ್ಲಿ ಕಲ್ಲು ಮಣ್ಣುಗಳನ್ನು ತಿನ್ನುವಂಥದ್ದು ಈ ಥರ. ಅಂದರೆ ಇದು ಈ ಥರ ನಾವು ಕೃಷಿಯಲ್ಲಿ ಪದ್ಧತಿಯನ್ನು ಬಳಸಿದರೆ ಇದು ನಮಗೆ ಒಳ್ಳೆಯದು. ಅದರೊಂದಿಗೆ ಹಂದಿಗಳನ್ನು ಸಾಕೋದು ವಿಪರೀತ ಮಾಡ್ಲಿಕ್ಕೆ ಹೋಗಬಾರ್ದು. ಹಂದಿ ಉಂಟು ಸಾಕಬಹುದು ಅಂತೇಳಿ

0: ಹತ್ತದ್ ನೀರು ತಗೊಂಡು ಬಂದ್ರೆ ನಮಗೆ
1: ಎಷ್ಟು ಹಂದಿಗಳು?
0: ಒಂದು ಎರಡು ಇದೆ, ಎರಡು ಸಾಕಿ, ತುಂಬ ಸಾಕ್ಲಿಕ್ಕೆ ಹೋಗ್ಬೇಡಿ ಎರಡು. ಅದು ಕೂಡ ನಮ್ಮ ಈ ಕೃಷಿಯ ಒಟ್ಟಿಗೆ ಜೋಡಣೆ ಆಗ್ತದೆ. ಅಂದ್ರೆ ಒಟ್ಟಿಗೆ ನಿಮಗೊಂದು ಒಂದು ಗಂಟೆಯಲ್ಲಿ ಅದು ಮುಗೀತದೆ ಅದರ ಕೆಲಸ. ನಮಗೆ ತುಂಬ ವಿಪರೀತ ಟೈಮ್ ಏನು ಬೇಕು ಅಂತಿಲ್ಲ.
1: ಎಲ್ಲ ಕೃಷಿಗಳನ್ನು ನೀವೇ ನಿರ್ವಹಣೆ ಮಾಡುವಂಥದ್ದು, ಸಹಾಯಕ್ಕಾಗಿ ಸಹಾಯಕರನ್ನು ಇಟ್ಕೊಂಡಿದ್ದೀರಾ, ಯಾವ ರೀತಿ?
0: ಹೌದೌದು, ನಾವು ಅಂದ್ರೆ ಮನೆಯಲ್ಲಿ ಕೆಲಸದವರು ಇದ್ದಾರೆ, ಅಂದ್ರೆ ಅವರಿಗೆ ಯಾವುದು ಆಗ್ತದೆ ಅದನ್ನು ಕೊಡುದು ಅವರಿಗೆ ಕೆಲಸ. ಈಗ ನಾನು ಏನು ಮಾಡಬೇಕು ಅದನ್ನು ಮಾಡ್ತೇನೆ. ಈಗ ಮದ್ದು ಬಿಡುದು ನಾನೇ. ತೋಟಕ್ಕೆ ಇಡೀ ಈಗ ದೋಟಿ ಇದೆ, ದೋಟಿಯಿಂದ ನಾನು ತೋಟಕ್ಕೆ, ಮನೆಯಲ್ಲಿ ಪಂಪ್ ಇದೆ, ಒಂದು 200 ಮೀಟರಷ್ಟು ಪೈಪು ತೋಟಕ್ಕೆ, ಅಂದರೆ ಮನೆಯಲ್ಲಿ ಬೇರೆಲ್ಲಿಟ್ಟು ನಾವು ಮದ್ದು ಬಿಡುವಂಥದ್ದು. ಅದನ್ನು ಈಗ ನಿನ್ನೆ ನಾನು ಮೈಲ್ ತುತ್ತು ಸುಣ್ಣ ಬಿಟ್ಟಿದ್ದೇನೆ ನಿನ್ನೆ ತೋಟಕ್ಕೆ, ಇದು ನಲ್ಲಿಗೆ. ಈಗ ಏನಾಗಿದೆ ಅಂದರೆ ಒಂದು ಯಾವುದೋ ಮದ್ದು ಬಿಡೋದು, ಇದು ಮೊದಲಿಂದ ಬಂದಂಥ ಪದ್ಧತಿ. ಮೈಲ್ ತುತ್ತು ಸುಣ್ಣ ಅಂತ ಹೇಳುವಂಥದ್ದು ಮೊದಲಿಂದಲೇ ನಲ್ಲಿಗೆ ಬಿಡುವಂಥದ್ದು, ನಲ್ಲಿಗೆ ಬಿಡುವ ಅಂತೂ ಒಟ್ಟು ಮಳೆಗಾಲಕ್ಕೆ ರೋಗ ಬರೋದಕ್ಕೆ ತಡೆಯುವಂಥದ್ದು ಒಂದು ಪದ್ಧತಿ. ಈಗೇನಾಗಿದೆ ಅಂದರೆ ಒಟ್ಟು ಬಿಡುವುದು, ಆ ಮದ್ದು ಬಿಡುವವ ನಾಳೆ ನಮಗೆ ಸಿಗ್ತಾನಂತ ಗ್ಯಾರಂಟಿ ಇಲ್ಲ. ಅವನ ಎರಡು ಮೂರದಲ್ಲಿ ಅವನ ಮೈಕೈ ನೋವು, ಕಣ್ಣು ನೋವು ಬರುವುದು ಈ ಥರ ಆಗಿದೆ. ಯಾವುದೋ ಒಂದು ಮದ್ದುಗಳನ್ನು ಬಿಟ್ಟುಕೊಂಡು ನಾವು ಹಾಳಾಗುವುದು ಬೇಡ. ಯಾಕೆಂದರೆ ಅದರಲ್ಲಿ ಈಗ ಬಿಡ್ತಾರೆ, ತುಂಬ ಜನ ಬಿಟ್ಟಿದ್ದಾರೆ, ನಾನು ನೋಡಿದ್ದೇನೆ. ತುಂಬ ಜನ ಯಾವುದು ಅಡಿಕೆ ಸ್ಪ್ರೇ ಮಾಡಿದ್ದಾರೆ, ತುಂಬ ಜನ ನಲ್ಲಿ ನಿಲ್ತದೆ, ನಾನು ನಿಲ್ಲುವುದಿಲ್ಲ ಅಂತ ಹೇಳುವುದಿಲ್ಲ, ನಿಲ್ತದೆ. ಆದರೆ ಆ ಮಳೆಗಾಲದಲ್ಲಿ ನಮಗೆ ನಿಲ್ಲಿಸ್ಲಿಕ್ಕೆ ಆಗ್ತದಾ? ಮಳೆಗಾಲದಲ್ಲಿ ನಿಮಗೆ ನಮ್ಮ ಮನೆಯಲ್ಲಿ ಒಬ್ಬರು ಬಿಟ್ಟು 4-5 ಸಲ ಬಿಟ್ಟಿದ್ರು ನಮ್ಮ ಆ ಕಡೆ ಮನೆಯವರು. ನಾನು ಹೇಳಿದೆ ನಿಮಗೆ ಮಳೆಗಾಲದಲ್ಲಿ ನಿಮಗೆ ಬಿಡಲಿಕ್ಕೆ ಆಗುವುದಾದರೆ ತೊಂದರೆ ಇಲ್ಲ, ನಲ್ಲಿ ನಿಲ್ತದೆ, ನಿಲ್ಲುದು ಅಂತ ಹೇಳುವುದಿಲ್ಲ, ನಿಲ್ತದೆ. ಆದರೆ ಮಳೆಗಾಲಕ್ಕೆ ನಿಮಗೆ ಬಿಡ್ಲಿಕ್ಕಾಗ್ತದೆ ಆಗೋದಿಲ್ಲ. ಅವರದು 0%ಗೆ ಬಂದಿದೆ. ಮಳೆಗಾಲದಲ್ಲಿ ಅವರಿಗೆ ಆ ರೋಗವನ್ನು ಅಷ್ಟು ನಿವಾರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಅದೇ ಅದಕ್ಕೋಸ್ಕರ ನಾವು ಈ ಥರ ಯಾವುದು ಎಲೆ ಚುಕ್ಕಿಗಳು ಅದು ಇದು ಬರ್ತದೆ, ಆ ಮೈಲ್ ತುತ್ತಲ್ಲಿ ಕಂಟ್ರೋಲ್ ಬರ್ತದೆ. ಈಗ ನಾನು ಬಿಡ್ತಾ ಇದ್ದೇನೆ ಮೈಲ್ ತುತ್ತು ಸುಣ್ಣ ಇದು ಮಾಡಿ ನಾನು ಈಗ ಬಿಡ್ತಾ ಇದ್ದೇನೆ. ಅದು ನಾನೇ ನಿವಾರಣೆ ಮಾಡುವಂಥದ್ದು, ಕೆಲಸದವರು ಸೇರಿಕೊಂಡು ಒಟ್ಟು ನಾವು ತೋಟದಲ್ಲಿ ಇರಬೇಕಾಗ್ತದೆ.
1: ಕೃಷಿ ಅಂದರೆ ಕೃಷಿಯ ಜೊತೆಗೆ ನಾವು ಕೂಡ ಇದ್ರೇನೆ ಕೃಷಿ ಉಳಿಯ.
0: ಹೌದೌದೌದು, ನಾವು ಒಟ್ಟಿಗಿದ್ರೆ ಮಾತ್ರ ಕೃಷಿ, ಕೆಲಸದವರನ್ನು ಬಿಟ್ಟು ಹೋದರೆ ಅದು ಆಗ್ಲಿಕ್ಕಿಲ್ಲ. ಈಗ ನಾವು ಒಂದು ತೋಟದಲ್ಲಿ ಒಂದು ಒಬ್ಬ ಬಂದು ದುಡ್ಡು ಹಾಕಿ ಕೃಷಿ ಮಾಡ್ಬೋದು, ಆದರೆ ಅದು ಕೃಷಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಈಗ ಒಬ್ಬ ಹಣ ಇರ್ಬೋದು, ಯಾವುದಿರ್ಬೋದು, ಅದು ಕೃಷಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಪ್ರಶಸ್ತಿ ಕೊಡ್ಬೋದು, ಆದರೆ ಆ ಪ್ರಶಸ್ತಿಗೆ ಇದಿಲ್ಲ, ಮಾನ್ಯತೆ ಬರುವುದಿಲ್ಲ. ಅದು ಎಷ್ಟಾದರೂ ಅದೊಂದು ಇಟ್ಟಚಿ ತಗೊಂಡು ಬಂದು ಒಮ್ಮೆಲೆ ಗುಡ್ಡೆಗಳನ್ನು ಜರು, ಅದು ಸಮಸ್ಯೆಗಳು. ನಾಳೆ ನಮಗೆ ಆ ಗುಡ್ಡೆ ಬೇಕಾ ಅಲ್ಲ ಬೇಡ ಅಂತ ನಾವೇ ಆಲೋಚನೆ ಮಾಡಬೇಕು. ಆ ಮಣ್ಣು ಫಲವತ್ತೆ ಎಲ್ಲಿದೆ ಅದು?
1: ಈಗ ನಿಮ್ಮಂತ ಯುವ ಕೃಷಿಕರಿಗೆ ಕೃಷಿ ಕುರಿತು ಏನು ಹೇಳಲಿಕ್ಕೆ ಬಯಸ್ತೀರಿ?
0: ಯುವಕರು ತಂದೆ ತಾಯಿಯವರು ಬೆಳೆಸಬೇಕು, ಯುವಕರು ಮತ್ತೆ ಬೆಳೀತಾರೆ. ಈಗ ಏನಾಗಿದೆ ಅಂದರೆ ಒಬ್ಬರು 80, 60, 70 ವರ್ಷ ಇದ್ದರು ಅವ ಮಕ್ಕಳಿಗೆ ಕೃಷಿ ಬಿಟ್ಟುಕೊಡ್ಲಿಕ್ಕೆ ರೆಡಿ ಇಲ್ಲ. ನಾನು ನೋಡಿದಂಥ ವಿಷಯ, ಅವನಿಗೆ ಜವಾಬ್ದಾರಿ ಕೊಡಿ. ಅವನಿಗೆ ಒಂದು 16 ವರ್ಷ ಇರುವಾಗ ಒಂದು ಮನೆಗೆ ಅಕ್ಕಿ ತಗೊಂಡು ಬರುವಂತ ಹಿಡಿದು ಅವನಿಗೆ ಸ್ವಲ್ಪ ಜವಾಬ್ದಾರಿ ಕೊಡಿ. ಇದು ಏನಾಗಿದೆ, ನಿಮಗೆ ಮಾರ್ಕ್ ಬಂದರೆ ನಾನು ಮೊಬೈಲ್ ತೆಗೆದು ಕೊಡ್ತೇನೆ ಅಂತೆಲ್ಲ ಪದ್ಧತಿಗೆ ಬಂದಿದೆ. ಅದು ಬೇಡ, ನೀವು ತೋಟಕ್ಕೆ ಕಳಿಸಿ, ನೀನು ಅಲ್ಲಿ ಈ ಕೆಲಸ ಮಾಡಿದರೆ ನಿನಗೆ ಒಂದು 10 ರೂಪಾಯಿ ಕೊಡ್ತೇನೆ, ಈ ಥರ ನಾವು ಬೆಳೆಸೋಣ ಅಂತ. ಇದು ಏನಾಗಿದೆ ಅಂದರೆ ಇದು ಈಗ ನಿನಗೆ ಮಾರ್ಕಿನ ಮೇಲೆ ಹೋಗಿದೆ. ಈಗ ಆ ಪದ್ಧತಿ ಚೇಂಜ್ ಆಗಿದೆ, ಮಾರ್ಕ್ ಅಂತೇಳಿ ಬಂದಿದೆ. ಮಾರ್ಕ್ ತೆಗೆದ್ರೆ ನಿಮಗೆ ಮೊಬೈಲ್ ತೆಗೆದು ಕೊಡ್ತೇನೆ ಅಂತ. ಇದು ಯಾವ ರೀತಿಯ ಒಳ್ಳೆಯದು ಕೆಟ್ಟದ್ದು ಅಂತ ಹಿರಿಯರು ಆಲೋಚನೆ ಮಾಡಬೇಕು. ಹಿರಿಯರು ಬಿಟ್ಟು ಕೊಡಬೇಕು, ಯಾರಿಗೆ? ಯುವಜನತೆಗೆ ಹಿರಿಯರು ಬಿಟ್ಟು ಕೊಡಬೇಕು. ಬಿಟ್ಟು ಕೊಡಲಿಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಮಗ ಹಾಳು ಮಾಡ್ತಾನೆ, ಕೃಷಿಯನ್ನು ಹಾಳು ಮಾಡ್ತಾನೆ, ಹಣವನ್ನು ಹಾಳು ಮಾಡ್ತಾನೆ. ಇಲ್ಲ, ನನಗೆ ಬಿಟ್ಟು ಕೊಟ್ಟಿದ್ರು. ನಾನು ನನ್ನ ತಂಗಿ, ನನ್ನ ಅಕ್ಕ ತಂಗಿಯನ್ನು ಮದುವೆಯನ್ನು ನಾನೇ ನಿವಾರಣೆ ಮಾಡಿದ್ದೇನೆ. ನನಗೆ ಜವಾಬ್ದಾರಿ ಇದೆ. ಆದರೆ ಸಣ್ಣದರಿಂದಲೇ ನಾನು ನನ್ನ ಅಕ್ಕನ ಮದುವೆಯಿಂದ ಹಿಡಿದು ಬ್ಯಾಂಕಿನ ವ್ಯವಹಾರಗಳು, ತಂಗಿಯ ಮದುವೆ ಹಿಡಿದು ಎಲ್ಲವೂ ವ್ಯವಹಾರಗಳನ್ನು ಮಾಡಿದ್ದೇನೆ ನಾನು. ಈ ವ್ಯವಹಾರದ ಯಾವಾಗ ಜ್ಞಾನ ನಮಗೆ ಬೇಕು? ಒಂದು RTC, ಈಗಿನ ಜನಾಂಗಕ್ಕೆ ಹೇಗೆಂದರೆ ಹೊರಗೆ ಹೋಗಿದ್ದಾರೆ. RTC ಅಂದರೆ ಏನು ಅಂತ ಗೊತ್ತಿರುವುದಿಲ್ಲ. ಏನಾದರೂ ಒಂದು ಬ್ಯಾಂಕಿಗೆ ಹೋಗು ಅಂದರೆ ಹೇಳಿದರೆ, ಒಂದು ತಾಲೂಕು ಆಫೀಸು ಅಂದರೆ ಎಲ್ಲಿ ಅಂತ ಗೊತ್ತಿರುವುದಿಲ್ಲ. ಅವನಿಗೆ ತೋಟಕ್ಕೆ ಬರುವಾಗ ತೋಟದ ಜಾಗ ಎಲ್ಲಿ ಉಂಟು, ಎಲ್ಲಿವರೆಗೆ ಉಂಟು ಅಂತೇಳಿ ಹೇಳುವಂಥದ್ದು ಗೊತ್ತಿರೋದಿಲ್ಲ. ಹಾಗಾದ ಅದಕ್ಕೋಸ್ಕರ ನಾವು ತಂದೆ ತಾಯಿಯವರೇ ಇದನ್ನು ನಾವು ಬೆಳೆಸಬೇಕು. ಸಣ್ಣ ಮಕ್ಕಳಿರುವಾಗಲೇ ನಾವು ತೋಟಕ್ಕೆ ಕೃಷಿಯ ನಮ್ಮೊಟ್ಟಿಗೆನೆ ಜೋಡಣೆ ಮಾಡಬೇಕು. ಈ ತರ ಇದ್ರೆ ಯುವಕರು
1: ಜವಾಬ್ದಾರಿಯನ್ನು ಕೊಟ್ಟರೆ
0: ಜವಾಬ್ದಾರಿಯ
1: ಜೊತೆಗೆ ಯುವಕರು ಕೂಡ ಮನಸ್ಸು ಮಾಡಬೇಕು.
0: ಜವಾಬ್ದಾರಿಯ ಜೊತೆಗೆ ಯುವಕರು ಕೂಡ ಮನಸ್ಸು ಮಾಡಬೇಕು. ಯಾವುದೋ ಹೋಗಿ ಅಂಗಡಿಯಲ್ಲಿ ಕೂತ್ಕೊಳ್ಳೋದು, ಟೈಮ್ ಪಾಸ್ ಮಾಡೋದು ಅಂಥದ್ದು ಬರೋದು. ಅದಕ್ಕೋಸ್ಕರ ನಾವು ಇದಕ್ಕೆ ನಾವು ಸ್ವಲ್ಪ ಇದು ಕೊಟ್ಟರೆ ಒಳ್ಳೆಯದು. ಯುವಕರು ಚೆನ್ನಾಗಿ ಒಳ್ಳೆಯದಿದೆ. ಯಾವುದೋ ಹೋಗಿ ಎಲ್ಲಿಯೋ ಹೋಗಿ ನಾವು ನಮ್ಮ ತಂದೆ ತಾಯಿ ಇಲ್ಲಿರ್ತಾರೆ, ನಾವು ಅವರನ್ನು ನೋಡಲಿಕ್ಕಿಲ್ಲ. ಯಾರೋ ಎಲ್ಲಿಯೋ ಒಂದು ಸಿಟಿಯಲ್ಲಿ ಇರೋದು, ಇಲ್ಲಿ ಇಬ್ರು ಇರೋದು ಮನೆಯಲ್ಲಿ.
1: ನಮ್ಮ ವ್ಯಾಪ್ತಿಯಲ್ಲಿ ಸ್ವಲ್ಪ ಕೃಷಿ ಭೂಮಿ ಇದ್ರೆ ಅದನ್ನು ಉಳಿಸಿಕೊಂಡು ನಮ್ಮ ಕೆಲಸಗಳನ್ನು ನಾವು ನಿರ್ವಹಿಸಿಕೊಳ್ಬಹುದು.
0: ಹೌದು ಹೌದು, ಈಗ ಕೃಷಿ ಭೂಮಿ ಇರುವ

0: ಅವರು ಅಂದ್ರೆ ಬೇರೆ ಏನೋ ಸಣ್ಣ ಮಟ್ಟಿಗೆ ಕೃಷಿ ಉಂಟು ಅಂತ ಹೇಳಿದರೆ ಅದನ್ನು ನಿರ್ವಹಣೆ ಮಾಡಿಕೊಂಡು ನಮ್ಮ ಉದ್ಯೋಗವನ್ನು ಕೂಡ ಒಟ್ಟಿಗೆ ಮಾಡಿಕೊಳ್ಬೋದು ಆ ಥರ ಮಾಡಿಕೊಂಡು. ಹೌದು, ಈಗ ಹೇಗೆ ಆಗಿದೆ ಅಂದರೆ ಈಗ ಒಬ್ಬ ಈಗ ಕಬಡ್ಡಿ ನೋಡಿ, ಕಬಡ್ಡಿ ಹೇಗೆ ಅಂದರೆ ಮೊದಲಿಂದ ಬೆಳಿಗ್ಗೆಯಿಂದ ಸಂಜೆವರೆಗೆ, ಈಗ ಹಾಗೆಲ್ಲ, ಈಗ ಬದಲಾಗಿದೆ. ಒಮ್ಮೆ ಇಷ್ಟು ಟೈಮಿಗೆ ಕೊಡ್ತಾರೆ ಇಷ್ಟು ಗಂಟೆಗೆ ಬರಲಿಕ್ಕೆ ಅಂತೇಳಿ. ಕೃಷಿಯಲ್ಲಿ ಹಾಗೆ ಆಗೋದಿಲ್ಲ, ಕೃಷಿಯಲ್ಲಿ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೆ ಅದರಲ್ಲಿ ಇರಬೇಕು ಹೊರತು ನಾವು ಬೇರೆ ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ.
1: ನಮ್ಮ ಕೇಳುಗರಿಗಾಗಿ ಕೃಷಿಯ ಬಗ್ಗೆ ಮಾಹಿತಿ ಬೇಕಿದ್ರೆ ದೂರವಾಣಿ ಸಂಖ್ಯೆಯನ್ನು ಕೊಡ್ಬೋದಾ?
0: ಕೊಡ್ಬೋದು, ನನ್ನ ನಂಬರ್ 9731923200, 9731923200.
1: ಸಂಯೋಜಿತ ಕೃಷಿಯ ಮೂಲಕ ಕೃಷಿಯಲ್ಲಿ ಅಭಿವೃದ್ಧಿ ಸಾಧಿಸಬಹುದು ಅಂತ ಕಂಡುಕೊಂಡಿದ್ದೀರಿ ಸರ್ ನೀವು, ಜೊತೆಗೆ ಮಳೆ ಕೊಯ್ಲು ಮಾಡಿಕೊಂಡು ಜಲ ಸಂರಕ್ಷಣೆಯತ್ತ ಗಮನ ಹರಿಸಿದ್ದೀರಿ. ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಕೃಷಿಯನ್ನು ಸಾವಯವವಾಗಿ ಉಳಿಸಿಕೊಳ್ಬೇಕು ಎನ್ನುವಂಥದ್ದು ನಾಲ್ಕು ಜನರಿಗೆ ತಿಳಿಸುತ್ತಿದ್ದೀರಿ, ನಿಮಗೂ ಕೂಡ ಎಲ್ಲರ ಪರವಾಗಿ ಸಾವಯವ ಕೃಷಿಯ ಪದ್ಧತಿಯನ್ನು ಯಾರು ಉಳಿಸಿಕೊಂಡಿದ್ದಾರೆ, ಮರಗಿಡಗಳನ್ನು ಯಾರು ಉಳಿಸಿಕೊಂಡಿದ್ದಾರೆ, ಯಾವುದೇ ಬಿಸ್ನೆಸ್ ಥರ ನೋಡದೆ ಕೃಷಿಯನ್ನು ಆ ಥರ ಉಳಿಸಿಕೊಂಡು ಬಂದಿದ್ದಾರೆ ಎಲ್ಲರೂ, ಅವರ ಪರವಾಗಿ ನಿಮಗೂ ಕೂಡ ಧನ್ಯವಾದಗಳು.
2: ಇದುವರೆಗೆ ಜಯರಾಜ್ ನಡ್ಕ ಅವರೊಂದಿಗೆ ಅವರ ಕೃಷಿ ಅನುಭವಗಳು ಹಾಗೂ ಮಳೆ ಕೊಯ್ಲು ಪದ್ಧತಿ ಈ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ.
3: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ, ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-180-1551 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ, ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
5: ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
4: ಯಾವ ಖರ್ಚು ಇಲ್ಲ, ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ, ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
2: ಈಗ ಆರೋಗ್ಯ ಮಾಹಿತಿ ಕೇಳೋಣ.
6: ಸಿರಿಧಾನ್ಯಗಳಾದ ನವಣೆ, ಹಾರಕ, ಸಾಮೆ, ಬರಗು, ಊದಲು, ಇದು ಬಹು ಉಪಯೋಗಿ ಹಾಗೆಯೇ ರೋಗ ಮುಕ್ತ, ರೋಗ ವಿಮುಕ್ತಿ ಹೊಂದುವ ಶಕ್ತಿಯನ್ನ ಹೊಂದಿದೆ. ಸಾಮಾನ್ಯವಾಗಿ ಜನರು ಕ್ಯಾಲೋರಿಗಳ ಬಗ್ಗೆ ಚಿಂತಿಸುತ್ತಾರೆ, ಆದರೆ ದೇಹದಲ್ಲಿ ಇರುವ ರಾಸಾಯನಿಕಗಳ ಬಗ್ಗೆ ಲೆಕ್ಕ ಮಾಡುವುದಿಲ್ಲ. ಆಹಾರದ ನೋಟ, ಬಣ್ಣ, ಸಂಸ್ಕರಣೆ ಎಲ್ಲ ಹಂತಗಳಲ್ಲೂ ಕೂಡ ವಿಷ ಸೇರುವಂತಹ ಸಾಧ್ಯತೆ ಇರುತ್ತದೆ. ರಾಸಾಯನಿಕ ಗೊಬ್ಬರಗಳ ಅತಿ ಬಳಕೆ, ಕೀಟನಾಶಕಗಳ ಬಳಕೆ ಹೆಚ್ಚಾದಂತೆ ಖನಿಜಾಂಶ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದರಿಂದ ಅನಾರೋಗ್ಯ ಕಾಡುತ್ತದೆ. ಸಾಮಾನ್ಯವಾಗಿ ಮೈಯೂರಿ, ನಿಶಕ್ತಿ, ಜ್ವರ, ತಲೆನೋವು, ವಾಂತಿ ಮುಂತಾದವುಗಳು ಇದರಿಂದಲೇ ಬರುತ್ತವೆ. ಸಸ್ಯಜನ್ಯ, ಪ್ರಾಣಿಜನ್ಯ ವಸ್ತುಗಳನ್ನು ಬಳಸಿ ಜಲಜನಕ, ಆಮ್ಲಜನಕ, ಪ್ರೋಟೀನು, ಶರ್ಕರ ಹೀಗೆ ಜೈವಿಕ ಕ್ರಿಯೆಯ ಸಂಚಲನ ನಡೆಸುತ್ತಾ ಆಹಾರವನ್ನು ತೆಗೆದುಕೊಂಡರೆ ಅದು ಒಳ್ಳೆಯದಾಗುತ್ತದೆ. ಹಿರಿಯರು ಸೇವಿಸುತ್ತಿದ್ದ ಆಹಾರ ಪದ್ಧತಿ ಕಾಲಾನುಸಾರ ಬದಲಾಯಿತು. ಪೂರ್ಣಧಾನ್ಯ, ಸಾವಯವ ತರಕಾರಿ, ಹಣ್ಣುಗಳು, ಇವುಗಳ ಸಂಸ್ಕರಣೆ, ವಿವಿಧ ಆಹಾರ ಸಮ್ಮಿಲನಗಳು ಅತ್ಯಂತ ಉತ್ತಮವಾದದ್ದರಿಂದ ಹಿರಿಯರು ಆರೋಗ್ಯವಾಗಿದ್ದರು. ಹೊಸ ಜೀವನ ಹಾಗೂ ಆಹಾರ ಶೈಲಿಗಳ ಪ್ರಭಾವದ ಸಂಕೇತಗಳಾಗಿ ಹೊಸ ಹೊಸ ರೋಗಗಳು ಜೊತೆಗೆ ಮಧುಮೇಹ, ಸ್ಥೂಲಕಾಯ, ಹೃದ್ರೋಗಗಳು, ರಕ್ತದೊತ್ತಡ, ಆಮ್ಲೀಯತೆ, ಅಲ್ಝೀಮರ್ ಮುಂತಾದವುಗಳು ಇತ್ತೀಚೆಗೆ ಹೆಚ್ಚು ಹೆಚ್ಚು ಕಂಡುಬಂದಿವೆ. ಆಹಾರ ಸೇವನೆಯ ನಿಟ್ಟಿನಲ್ಲಿ ನಿಸರ್ಗದತ್ತವಾಗಿ ಒದಗಿ ಬಂದಿರುವ ಆಹಾರ ಧಾನ್ಯಗಳು ಸಿರಿಧಾನ್ಯಗಳು. ಅತ್ಯಂತ ಕಡಿಮೆ ನೀರಿನಲ್ಲಿ ಯಾವುದೇ ರಾಸಾಯನಿಕಗಳ ಸಿಂಪಡಿಕೆ ಇಲ್ಲದೆ ಬೆಳೆಯುವಂತಹ ಮೂಲ ಆಹಾರ ಧಾನ್ಯಗಳು ಅವು. ಸಿರಿಧಾನ್ಯಗಳ ಹೊರಗಿನ ಭಾಗ ಅಂದರೆ ತವಡು ಆರೋಗ್ಯ ರಕ್ಷಕ ಮೇಧಾಮ್ಲಗಳಾದ ಒಮೆಗಾ 3 ಸರಿಯಾದ ಭಾಗಾಂಶದಲ್ಲಿ ಕಂಡುಬರುತ್ತದೆ. ಆದ್ದರಿಂದ ನಿರಂತರವಾಗಿ ರೂಢಿಸಿಕೊಂಡು ಸೇವಿಸಿದಾಗ ಕೊಲೆಸ್ಟ್ರಾಲ್ ಪ್ರಮಾಣ ನಿಯಂತ್ರಿಸುವ ಸಾಧ್ಯತೆ ಇದೆ. ಇದರಿಂದ ಹೃದಯಾಘಾತ ತಡೆಯುವಲ್ಲಿ ಇದು ನೆರವಾಗುತ್ತದೆ. ಉತ್ತಮ ಪ್ರಮಾಣದ ಪ್ರೋಟೀನು, ಕಬ್ಬಿಣಾಂಶ, ಸುಣ್ಣಾಂಶಗಳನ್ನು ಹೊಂದಿರುವುದರಿಂದ ಮೂಳೆಗಳ ದೃಢತೆ, ಅನೀಮಿಯಾ ಉಂಟಾಗದಂತೆ ಇವು ರಕ್ಷಿಸುತ್ತವೆ. ಸಿರಿಧಾನ್ಯದ ಹಿಟ್ಟನ್ನು ಮನುಷ್ಯ ಆಹಾರವಾಗಿ ಸೇವಿಸಲು ಅವು ಆ ಧಾನ್ಯಗಳಿಂದಲೇ ಮಾಡಿರಬೇಕು. ಧಾನ್ಯವನ್ನು ಕಲ್ಲು, ಕಡ್ಡಿ ಮುಂತಾದವುಗಳಿಂದ ಶುದ್ಧೀಕರಿಸಿ ಅದರ ಒರಟಾದ ಹೊರಕವಚ ಅಂದರೆ ಭೂಸಾವನ್ನು ತೆಗೆದು

0: ಪೂರ್ಣ ಕಾಳನ್ನು ಹಿಟ್ಟಿನ ಪದರಗಳಂತೆ ಪುಡಿ ಮಾಡಬೇಕು. ಇತ್ತೀಚೆಗೆ ಜನಸಾಮಾನ್ಯರಲ್ಲಿ ಆತಂಕ ಹರಿದಾಡುವುದೆಂದರೆ ಕೆಲವು ಸಿರಿಧಾನ್ಯಗಳಲ್ಲಿ ಸಿಲಿಕಾ ಅನ್ನುವ ಖನಿಜ ಪ್ರಮಾಣವಿದೆ ಎಂದು. ಆದರೆ ಅದು 2% ಕಡಿಮೆ ಇದ್ದರೆ ಜೈವಿಕ ಕ್ರಿಯಾಶೀಲ ರೂಪದಲ್ಲಿದ್ದು ಯಾವುದೇ ಹಾನಿಯನ್ನು ಉಂಟು ಮಾಡುವುದಿಲ್ಲ. ಬದಲಿಗೆ ನಿಗದಿತ ಪ್ರೋಟೀನು ಮತ್ತು ಸುಣ್ಣಾಂಶಗಳನ್ನು ಸೇರಿಸಿಕೊಂಡು ಮೂಳೆಯ ಒಳಹೊಕ್ಕು ಸದೃಢ ಮೂಳೆಗಳ ರಚನೆಗೆ ಕಾರಣವಾಗುತ್ತದೆ. ಇಷ್ಟೊಂದು ಶಕ್ತಿಯುತವಾದ ಸಿರಿಧಾನ್ಯಗಳ ಮೂಲ ಆಹಾರ ಧಾನ್ಯವನ್ನು ದಿನನಿತ್ಯ ಆಹಾರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಳಸಬಹುದು. ಶಿಶುಗಳಿಗೆ ಪೂರಕ ಆಹಾರ, ಮಕ್ಕಳಿಗೆ ರೊಟ್ಟಿ, ಪಿಜ್ಜಾ, ಶಾವಿಗೆ ನೂಡಲ್ಸ್, ಇಡ್ಲಿ, ದೋಸೆ, ಬಿಸ್ಕೆಟ್ಟು, ಹಾಗೆಯೇ ಚಿತ್ರಾನ್ನ, ಪಲಾವ್, ಪುಳಿಯೋಗರೆ, ಪಾನಿಪುರಿ, ಚಾಕೊಲೇಟ್ಸ್, ಪಾಯಸ, ಹೋಳಿಗೆ ಮುಂತಾದವುಗಳಲ್ಲಿ ಕೂಡ ಬಳಸಬಹುದು. ಸಿರಿಧಾನ್ಯದ ಊಟ ಹಾಗೂ ತಿನಿಸು ಎಲ್ಲ ವಯಸ್ಸಿನವರಿಗೂ ಸೂಕ್ತವಾಗಿ ಸೇವಿಸುವುದು ಸಾಧ್ಯ. ಜೊತೆಗೆ ಸಾವಯವ ಸೊಪ್ಪು ತರಕಾರಿ ಹಣ್ಣುಗಳನ್ನು ಸೂಕ್ತ ರೀತಿಯಲ್ಲಿ ಸೇವಿಸಿದಾಗ ನಿಸರ್ಗದತ್ತವಾದಂತಹ ಆರೋಗ್ಯ ನಮಗೆ ದೊರೆಯುತ್ತದೆ. ಸಿರಿಧಾನ್ಯಗಳು ಕೇವಲ ಆರ್ಥಿಕವಾಗಿ ಸಿರಿಯಲ್ಲ, ಭೂ ಪರಿಸರ ಸಿರಿಯು ಆಹಾರ ಸೇವನೆಯಲ್ಲಿ ಅಳವಡಿಸಿಕೊಂಡರೆ ನಮ್ಮ ಆರೋಗ್ಯ ಸಿರಿ ಕೂಡ ಆಗುತ್ತದೆ.
1: ಇದುವರೆಗೆ ಆರೋಗ್ಯ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ.

0: ಬನ್ನಿ.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
2: ಸಿಕ್ಕಿಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
2: ಸಿಕ್ಕಿಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಈಗ ಭಕ್ತಿಗೀತೆಗಳು. ಮೊದಲಿಗೆ ಮೌನೀಶ್ ಕುಮಾರ್ ಛಾವಣಿ ಹಾಡಿರುವ ಪುರಂದರದಾಸರ ರಚನೆ.

ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಈಗ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ

0: ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲ್ಸು.
1: ಹೂ ಗಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ. ಜಲಜ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ವಿಸಿಕೆ ಐಯುಎಂಎಲ್ ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯತ್ಗಳಿಗೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಗರಿ. ಡಿಆರ್ಡಿಒದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ತಮಿಳುನಾಡಿನಲ್ಲಿ ನಟ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು 120 ಶಾಸಕರ ಬೆಂಬಲವನ್ನು ಪಡೆದಿದೆ. ಸರ್ಕಾರ ರಚನೆಗೆ ವಿಸಿಕೆ ಮತ್ತು ಐಯುಎಂಎಲ್ ಎರಡೂ ಪಕ್ಷಗಳು ಬೇಷರತ್ ಬೆಂಬಲ ನೀಡಿವೆ ಎಂದು ಟಿವಿಕೆ ತಿಳಿಸಿದೆ. ಚೆನ್ನೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಟಿವಿಕೆ ನಾಯಕ ಅಧವ್ ಅರ್ಜುನ್, ಟಿವಿಕೆ ಪಕ್ಷಕ್ಕೆ ವಿದುತಲೈ ಚಿರುತೈಗಲ್ ಕಚ್ಚಿ ವಿಸಿಕೆ ಬೆಂಬಲ ನೀಡಿದೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಕೂಡ ಪಕ್ಷಕ್ಕೆ ತನ್ನ ಬೆಂಬಲವನ್ನು ಖಚಿತಪಡಿಸಿದೆ ಎಂದು ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 108 ಸ್ಥಾನಗಳನ್ನು ಗೆದ್ದ ನಂತರ ಏಕೈಕ ಅತಿದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಮತ್ತು ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಸೇರಿದಂತೆ ಬೆಂಬಲಿತ ಪಕ್ಷಗಳ ಒಟ್ಟು ಬಲ 13 ಆಗಿದೆ. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಇಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಮೂಲಕ ರಾಜ್ಯದ ಮೊದಲ ಬಿಜೆಪಿ ಸರ್ಕಾರದ ನೇತೃತ್ವ ವಹಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಆರ್ಎನ್ ರವಿ ಅವರು ಸುವೇಂದು ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಇದೇ ವೇಳೆ 5 ಸಂಪುಟ ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸಿದರು. ಸಚಿವರಾದ ದಿಲೀಪ್ ಘೋಷ್, ಅಗ್ನಿಮಿತ್ರ ಪಾಲ್, ಅಶೋಕ್ ಕಿರ್ತಾನಿಯಾ, ನಿಸಿತ್ ಪ್ರಾಮಾಣಿಕ್ ಮತ್ತು ಕ್ಷುದಿರಾಮ್ ತುಡು ಅವರಿಗೆ ರಾಜ್ಯಪಾಲರು ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಶ್ಚಿಮ ಬಂಗಾಳ ವಿಧಾನಸಭೆಯ ಹೊರತಾಗಿ ಆಯ್ಕೆಯಾದ ಶಾಸಕರು ಮೇ 13ರಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು, ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಎನ್ಡಿಎ ನಾಯಕರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. 2026ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 207 ಸ್ಥಾನಗಳನ್ನು ಗೆದ್ದಿದ್ದರೆ 15 ವರ್ಷಗಳ ಕಾಲ ರಾಜ್ಯವನ್ನು ಆಳಿದ ನಂತರ ತೃಣಮೂಲ ಕಾಂಗ್ರೆಸ್ 80 ಸ್ಥಾನಗಳನ್ನು ಗಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹೈದರಾಬಾದ್ನಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರವರೆಗಿನ ರಾಷ್ಟೀಯ ಹೆದ್ದಾರಿ 167ರ ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿ ಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಘೋಷಿಸಿದ್ದು, ದೇಶಾದ್ಯಂತ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತ್ಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3ರಂದು ನವದೆಹಲಿ

0: ದೆಹಲಿಯಲ್ಲಿ ನಡೆಯಲಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು ಎರಡು ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ಧಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ಧಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ಧಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯತ್ಗಳನ್ನು ಆಯ್ಕೆ ಮಾಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಡಿಶಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರೀಎಂಟ್ರಿ ವೆಹಿಕಲ್ MIRV ವ್ಯವಸ್ಥೆಯೊಂದಿಗೆ ಸುಧಾರಿತ ಅಗ್ನಿ ಕ್ಷಿಪಣಿಯ ಪರೀಕ್ಷಾರ್ಥ ಹಾರಾಟವನ್ನು ಭಾರತ ಯಶಸ್ವಿಯಾಗಿ ನಡೆಸಿದೆ. ಕ್ಷಿಪಣಿಯನ್ನು ಬಹು ಪೆಲೋಡ್ಗಳೊಂದಿಗೆ ಹಾರಾಟ ಪರೀಕ್ಷೆಗೆ ಒಳಪಡಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. MIRV ಸಾಮರ್ಥ್ಯದೊಂದಿಗೆ ಅಗ್ನಿ ಕ್ಷಿಪಣಿಯ ಯಶಸ್ವಿ ಹಾರಾಟ ಪರೀಕ್ಷೆಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು DRDO, ಭಾರತೀಯ ಸೇನೆ ಮತ್ತು ಸಂಬಂಧಿತ ಕೈಗಾರಿಕೆಗಳನ್ನು ಶ್ಲಾಘಿಸಿದ್ದಾರೆ. ಬೆಳೆಯುತ್ತಿರುವ ಬೆದರಿಕೆಗಳ ವಿರುದ್ದ ದೇಶದ ರಕ್ಷಣಾ ಸನ್ನದ್ದತೆಗೆ ಇದು ಅದ್ಭುತ ಸಾಮರ್ಥ್ಯ ಸೇರ್ಪಡೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಹ್ಯಾಂಪ್ಟನ್ ಸ್ಕೈ ರಿಯಾಲಿಟಿ ಲಿಮಿಟೆಡ್ಗೆ ಸಂಬಂಧಪಟ್ಟ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಂದು ಪಂಜಾಬ್ ಸಚಿವ ಸಂಜೀವ್ ಅರೋರಾ ಅವರನ್ನು ಬಂಧಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ದೆಹಲಿ, ಗುರುಗ್ರಾಮ ಮತ್ತು ಚಂಡೀಗಢದ 5 ಸ್ಥಳಗಳಲ್ಲಿ ED ಶೋಧ ಕಾರ್ಯಾಚರಣೆ ನಡೆಸಿತ್ತು. 100 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ಮೊಬೈಲ್ ಫೋನ್ಗಳ ನಕಲಿ ಜಿಎಸ್ಟಿ ಖರೀದಿ ಹಾಗೂ ದುಬೈನಿಂದ ಭಾರತಕ್ಕೆ ದೊಡ್ಡ ಪ್ರಮಾಣದ ಅಕ್ರಮ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧಿಸಿದಂತೆ ಸಂಜೀವ್ ಅರೋರಾ ಅವರನ್ನು ಬಂಧಿಸಲಾಗಿದೆ ಎಂದು ED ತಿಳಿಸಿದೆ. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಗೆ 25 ವರ್ಷಗಳ ಸಂದ ಹಿನ್ನೆಲೆಯಲ್ಲಿ ಬೆಳ್ಳಿ ಮಹೋತ್ಸವ ಆಚರಣೆ ಮತ್ತು PMGSY 4 ಉದ್ಘಾಟನೆಯು ಮಧ್ಯಪ್ರದೇಶದ ಸೆಹೋರ್ ಜಿಲ್ಲೆಯ ಭೈರುಂಡಾದಲ್ಲಿ ನಾಳೆ ನಡೆಯಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಧ್ಯಪ್ರದೇಶದಲ್ಲಿ ಒಟ್ಟು 2,100 ಕಿಲೋಮೀಟರ್ ದೂರದ ಉದ್ದದ 973 ರಸ್ತೆಗಳಿಗೆ ಅನುಮೋದನೆ ಪತ್ರ ಮತ್ತು PMGSY 4 ಅಡಿಯಲ್ಲಿ ಹಣಕಾಸು ಹಂಚಿಕೆಗಳನ್ನು ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಅವರಿಗೆ ಹಸ್ತಾಂತರಿಸಲಿದ್ದಾರೆ. ದೇಶಾದ್ಯಂತ 2026 ಎರಡನೇ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಮಾಡಿಕೊಂಡಿದೆ. ಚೀನಾದ ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ 2026 ಹಂತ 2 ಪುರುಷರ ವೈಯಕ್ತಿಕ ಕಾಂಪೌಂಡ್ ಸ್ಪರ್ಧೆಯಲ್ಲಿ ಸಾಹಿಲ್ ಜಾಧವ್ ಕಂಚಿನ ಪದಕ ಗೆದ್ದಿದ್ದಾರೆ. 25 ವರ್ಷದ ಮಹಾರಾಷ್ಟದ ಸಾಹಿಲ್ ಜಾಧವ್ ಡೆನ್ಮಾರ್ಕ್ನ ಅನುಭವಿ ಆಟಗಾರ ಮಾರ್ಟಿನ್ ಡ್ಯಾಮ್ಸೋಬ್ ಅವರನ್ನು 147-144 ಅಂತರದಿಂದ ಸೋಲಿಸಿ ಪ್ಲೇಆಫ್ನಲ್ಲಿ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟರು. ಕಳೆದ ವರ್ಷ ಶಾಂಘೈನಲ್ಲಿ ಭಾರತ 5 ಕಾಂಪೌಂಡ್ ಪದಕಗಳನ್ನು ಗೆದ್ದಿತ್ತು. ಭಾನುವಾರ ಭಾರತ ಮಹಿಳಾ ತಂಡ ಚಿನ್ನಕ್ಕಾಗಿ ಸ್ಪರ್ಧಿಸಲಿದ್ದು ಸಿಮ್ರನ್ಜಿತ್ ಕೌರ್ ತನ್ನ ಚೊಚ್ಚಲ ವಿಶ್ವಕಪ್ ಪದಕವನ್ನು ಖಚಿತಪಡಿಸಿಕೊಳ್ಳಲು ಒಂದು ಗೆಲುವು ಸಾಧಿಸುವ ಅಗತ್ಯವಿದೆ. ಸೆಮಿಫೈನಲ್ನಿಂದ ಅವರು ತಮ್ಮ ಅಭಿಯಾನವನ್ನು ಪ್ರಾರಂಭಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ TVK ಪಕ್ಷಕ್ಕೆ VCK IUML ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ.

ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯಿತಿಗಳಿಗೆ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ ಗರಿ. ಡಿಆರ್ಡಿಒದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಸಶಕ್ತ ಕರ್ನಾಟಕದತ್ತ ದೃಢ ಹೆಜ್ಜೆ. ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಹಾಗೂ ಉದ್ಯೋಗ ಖಾತರಿ ರಕ್ಷಣೆಗೆ ಸಚಿವ ಸಂಪುಟದ ಮಹತ್ವದ ಅನುಮೋದನೆ. ಕೇಂದ್ರ ಸರ್ಕಾರದ ಇಎಸ್ಐಸಿ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ ಸಾಮಾಜಿಕ ಭದ್ರತೆ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ರಿಂದ 24 ರೊಳಗೆ ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. 5ನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ. ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಹಾಗೂ ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಹಾಗೂ ಧಾರವಾಡದಲ್ಲಿ ವಾಕಥಾನ್ 2026. ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯನ್ನು ರದ್ದುಗೊಳಿಸಿ ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಆಜೀವಿಕಾ ಮಿಷನ್ ಜಾರಿಗೆ ತಂದಿದ್ದು, ಈ ಹಿನ್ನೆಲೆಯಲ್ಲಿ ಹೊಸ ಯೋಜನೆಯ ಅಧಿಸೂಚನೆ ಹೊರಬೀಳದ ಕಾರಣ ಪರ್ಯಾಯ ವ್ಯವಸ್ಥೆ ಇಲ್ಲದೆ ರಾಜ್ಯದ ಕೃಷಿ ಕಾರ್ಮಿಕರ ಹಿತದೃಷ್ಟಿಯಿಂದ ನರೇಗಾ ಯೋಜನೆಯನ್ನು ಮುಂದುವರೆಸಲು ಅನುಮತಿ ಕೋರಿ ನ್ಯಾಯಾಲಯದ ಮೊರೆ ಹೋಗಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಇದರ ಜೊತೆಗೆ ಪ್ರೊಫೆಸರ್ ಸುಖದೇವ್ ಥೋರಾಟ್ ಸಮಿತಿ ನೀಡಿರುವ ರಾಜ್ಯ ಶಿಕ್ಷಣ ನೀತಿ ವರದಿಯ ಶಿಫಾರಸುಗಳನ್ನು ಪರಿಶೀಲಿಸಲು ಸಚಿವ ಸಂಪುಟದ ಉಪಸಮಿತಿಯನ್ನು ರಚಿಸಲಾಗಿದೆ. ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಟೌನ್ಶಿಪ್ ಕುಡಿಯುವ ನೀರು ಯೋಜನೆಗೆ 132.50 ಕೋಟಿ ರೂಪಾಯಿ, ಮೈಸೂರು ಜಯದೇವ ಆಸ್ಪತ್ರೆಯನ್ನು 600 ಹಾಸಿಗೆಗಳ ಸಾಮರ್ಥ್ಯಕ್ಕೆ ಮೇಲ್ದರ್ಜೆಗೇರಿಸಲು 180 ಕೋಟಿ ರೂಪಾಯಿ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಮಾಸ್ಟರ್ ಪ್ಲಾನ್ ಕಾಮಗಾರಿಗಳಿಗೆ 604.65 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಬಂಗಾರಪೇಟೆ ವ್ಯಾಪ್ತಿಯ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ 66 ಕೋಟಿ ರೂಪಾಯಿ ಹಾಗೂ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಅಭಿವೃದ್ಧಿಗೆ 23.76 ಕೋಟಿ ರೂಪಾಯಿ ವ್ಯಯಿಸಲಾಗುವುದು. ಕೈಗಾರಿಕಾ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಉತ್ತೇಜನ ನೀಡಲು ಕಲಬುರಗಿ ಮತ್ತು ಯಾದಗಿರಿ ಭಾಗದಲ್ಲಿ 3 ಹೊಸ ಕೈಗಾರಿಕಾ ವಸಾಹತುಗಳನ್ನು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲಾಗುತ್ತಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಪಿಪಿಪಿ ಮಾದರಿಯಲ್ಲಿ ಮತ್ಸ್ಯಾಗಾರ ಅಭಿವೃದ್ಧಿಗೆ 144.40 ಕೋಟಿ ರೂಪಾಯಿ ಹಾಗೂ ಡಿಜಿಟಲ್ ಮೃಗಾಲಯ ಯೋಜನೆಗೆ 35.22 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಅಲ್ಲದೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಕ್ರೀಡಾಪಟುಗಳಿಗೆ ನೀಡುವ ಮೀಸಲಾತಿಯನ್ನು 2% ಹೆಚ್ಚಿಸಲು ಸಚಿವ ಸಂಪುಟ ಮಹತ್ವದ ತಿದ್ದುಪಡಿ ತಂದಿದೆ. ಸಚಿವ ಸಂಪುಟದ ಸಭೆಯ ನಂತರ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಸಂಪುಟ ಸಭೆ ನಿರ್ಣಯಗಳ ಕುರಿತಂತೆ ಸುದ್ದಿಗೋಷ್ಠಿ ನಡೆಸಿ ವಿವರಿಸಿದರು.
1: ಈ ವಿಬಿಜಿ ಗ್ರಾಮ್ಜಿ ಕಾನೂನನ್ನು ಅವರು ಮಾಡಿದ್ರು ಸಹಿತ ಇವತ್ತಿನವರೆಗೆ ಅದು ಇನ್ನು ನೋಟಿಫೈನೂ ಆಗ್ಲಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂತ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಬರ್ಬೇಕಾಗಿತ್ತು ಅದು ಬರಲಿಲ್ಲ. ಅದು ವಿಬಿಜಿ ಗ್ರಾಮ್ಜಿ ಅದು ಯಾವ ದೃಷ್ಟಿಯಿಂದ ಬರ್ತದ ಅಂತ ಪಾರ್ಲಿಮೆಂಟ್ ನಲ್ಲಿ ಹೇಳಿದ್ರು, ಅದು ದೇಶದಲ್ಲಿ ಬರ್ಲೇನೇ ಇಲ್ಲ. ಬಡವರ ಕೆಲಸದ ಬಗ್ಗೆ, ಕೂಲಿ ಕೆಲಸದ ಬಗ್ಗೆ ಯಾವುದೇ ಚಿಂತನೆ ಚರ್ಚೆ ಮಾಡ್ತಾ ಇಲ್ಲ. ಆ ಹಿನ್ನೆಲೆಯೊಳಗೆ ನಮ್ಮ ರಾಜ್ಯ ಸರ್ಕಾರದವರು ನಮ್ಮ ರೆಸೊಲ್ಯೂಷನ್ ಮಾಡೋದ್ರ ಮೂಲಕ ನಾವು ಈಗಾಗಲೇ ಸ್ಪಷ್ಟಗೊಳಿಸಿದ್ದೇವೆ, ಒತ್ತಡ ಹೇರಿದ್ದೇವೆ. ಮುಖ್ಯಮಂತ್ರಿಗಳು ಸಹಿತ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಸಚಿವರು ಸಹಿತ ತಮ್ಮ ಎಲ್ಲ ಪ್ರಯತ್ನಗಳನ್ನ, ಕೇಂದ್ರ ಸಚಿವರನ್ನ ಭೇಟಿಯಾಗುವಂತಹ ಪ್ರಯತ್ನಗಳನ್ನೆಲ್ಲವನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯೊಳಗೆ ರಾಜ್ಯ ಸರ್ಕಾರ ನ್ಯಾಯಾಲಯದ ಕಟ್ಟಡವನ್ನ ಏರೋದಕ್ಕೆ ಇವತ್ತು ನಿರ್ಣಯಿಸಿದೆ. ಥೋರಾಟ್ ಅವರ ನೇತೃತ್ವದಲ್ಲಿದ್ದಂತ ರಾಜ್ಯ ಶಿಕ್ಷಣ ನೀತಿ ಆಯೋಗ ಸಲ್ಲಿಸಿರ್ತಕ್ಕಂತ ಅಂತಿಮ ವರದಿ ಶಿಫಾರಸುಗಳನ್ನು ಇವತ್ತು ವಿವರವಾಗಿ ಚರ್ಚಿಸಿದ್ವಿ. ಪ್ರೊಫೆಸರ್ ಥೋರಾಟ್ ಅವರು ಬಂದು ಕ್ಯಾಬಿನೆಟ್ಗೆ ಹಲವಾರು ವಿವರಗಳನ್ನ ತಿಳಿಸಿದ್ದಾರೆ. ಆಯೋಗದ ವರದಿ ಹಾಗೂ ಅದರ ಅನುಷ್ಠಾನ ಕುರಿತಂತೆ ಶಿಫಾರಸು ಮಾಡೋದಕ್ಕೆ ಸಚಿವ ಸಂಪುಟದ ಉಪಸಮಿತಿಯನ್ನ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ಇಂದು ನಿರ್ಣಯಿಸಿತು.

0: ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು, ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಆರೋಗ್ಯ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆಯನ್ನು ಉದ್ಘಾಟಿಸಿ ಹಾಗೂ ವರ್ಚುವಲ್ ಮೂಲಕ ಬಳ್ಳಾರಿಯ ಇಎಸ್ಐಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು.
1: ಮೋದಿ ಜಿ ನೇ ಚಾರ್ ಕಾನೂನ್ ಕೆ ದ್ವಾರಾ ನಹೀ ಕೇವಲ ದೇಶ ಮೇ ನಿಕಲ್ ದುನಿಯಾ ಮೇ ಪಹಲಿ ಬಾರ್ ಕಾನೂನಿ ತಹ ಗಿಗ್ ವರ್ಕರ್ಸ್ ಕೋ ಸೋಶಿಯಲ್ ಸಿಕ್ಯೂರಿಟಿ ಕೆ ಪ್ರಾವಧಾನ ಮೇ ಲಾಯಾ ಗಯಾ ಸೋಶಿಯಲ್ ಸಿಕ್ಯೂರಿಟಿ ಕೆ ಕವರೇಜ್ ಮೇ ಲಾಯಾ ಗಯಾ ಔರ್ ಉಸ್ಕೋ ಸೋಶಿಯಲ್ ಸಿಕ್ಯೂರಿಟಿ ಕಿ ಗ್ಯಾರಂಟಿ ದೇನೆ ಕಾ ಕಾಮ್ ಲೇಬರ್ ಕೋಡ್ ಮೇ ಕರಾ ಹೈ ಆಜ್ ಹಮ್ ದೇಶ ಕೆ 40 ಕರೋಡ್ ಸೇ ಅಧಿಕ್ ಹಮಾರೆ ಶ್ರಮಿಕ್ ಕಿ ಸೋಶಿಯಲ್ ಸಿಕ್ಯೂರಿಟಿ ಸುನಿಶ್ಚಿತ ಕರಿ ಹೈ ಔರ್ ಉಸ್ಕಾ ನತೀಜಾ ಯೇ ನಿಕಲಾ ಹೈ ಆಜ್ ಸೇ 12 ಸಾಲ್ ಪಹಲೆ ಯಾನಿ ಕಿ 2014 ಕೆ ಪಹಲೆ ಈ ದೇಶ ಮೇ ಕೇವಲ 19% ಸೋಶಿಯಲ್ ಸಿಕ್ಯೂರಿಟಿ ಕಾ ಕವರೇಜ್ ಥಾ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ನೇ ಕಹಾ ಉನ್ಹೋನೆ ಅಸೆಸ್ಮೆಂಟ್ ಕರಾ ಔರ್ ಆಥೆಂಟಿಕೇಟ್ ಕರಾ ನರೇಂದ್ರ ಮೋದಿ ಸರ್ಕಾರ ನೇ 1 ದಶಕ ಮೇ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ 19% ಸೇ ಬಡಾ ಕೆ 64% ದೇಶ ಕೆ ಪಾಪ್ಯುಲೇಷನ್ ಕೋ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ ದೇನೆ ಕಾ ಕಾಮ್ ಕರಾ ಹೈ ಪಹಲೆ ದೇಶ ಮೇ 18 ಕರೋಡ್ ಲೋಗೋ ಕೋ ಸೋಶಿಯಲ್ ಸಿಕ್ಯೂರಿಟಿ ಮಿಲ್ತಿ ಥೀ ಆಜ್ ದೇಶ ಮೇ 94 ಕರೋಡ್ ಲೋಗ್ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ ಮೇ ಆ ಗಯಾ ಹೈ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ ಅಂತಾರಾಷ್ಟ್ರೀಯ ಮಾನಾಂಕ ಅನುಸಾರ ಕಿಸ್ಕೋ ಕಹಾ ಜಾತಾ ಹೈ ಜಿಸ್ಕೋ ಕೋಯ್ ನಾ ಕೋಯ್ ದೋ ಬೆನಿಫಿಟ್ಸ್ ಮಿಲ್ನಾ ಚಾಹಿಯೇ ಜಿಸ್ ಮೇ ಆಕ್ಸಿಡೆಂಟ್ ಕವರೇಜ್ ಹೋ ಉಸ್ಕೋ ಪೆನ್ಷನ್ ಹೋ ಯಾ ತೋ ಉಸ್ಕೋ ಹೆಲ್ತ್ ಸಿಕ್ಯೂರಿಟಿ ಹೋ ಉಸ್ಮೇ ಸೇ ಕೋಯ್ ಭೀ ದೋ ಕವರೇಜ್ ಮಿಲ್ತಾ ಹೈ ಉಸ್ಕೋ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ ಕೆ ಮಾನಾಂಕ ಕೆ ಅಂದರ್ ಶಾಮಿಲ್ ಕರಾ ಜಾತಾ ಹೈ ದೋಸ್ತೋ ಯೇ ದೇಶ್ ಮೇ ಶ್ರಮಿಕ್ ಕಾ ಕಲ್ಯಾಣ ಯೇ ಮೋದಿ ಜಿ ಕಿ ಪ್ರಾಥಮಿಕತಾ ಹೈ ಹಮಾರೇ ಶ್ರಮಿಕ್ ಸುಖಿ ಹೋ ಹಮಾರೇ ಶ್ರಮಿಕ್ ಕೋ ಸಾಮಾಜಿಕ ನ್ಯಾಯ ಮಿಲೆ ಶ್ರಮಿಕ್ ಕೆ ಪರಿವಾರ ಕೆ ಬೇಟೆ ಬೇಟಿ ಆಜ್ ಮೆಡಿಕಲ್ ಕಾಲೇಜ್ ಮೇ ESIC ಕಿ ಮೆಡಿಕಲ್ ಕಾಲೇಜ್ ಮೇ ರಿಸರ್ವೇಶನ್ ಕಾ ಲಾಭ ಲೇಕೆ ಡಾಕ್ಟರ್ ಬನ್ನೆ ಕಾ ಸ್ವಪ್ನ ಕೋ ಸಿದ್ಧ ಕರ್ ಪಾಯೆಂಗೆ ದೋಸ್ತೋ ಯೇ ಸಾಮಾಜಿಕ ನ್ಯಾಯ ಹೈ.
0: ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದೆ. ಆದಾಗ್ಯೂ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸೆ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿರಿಸಲಾಗಿದೆ ಎಂದರು.
2: ಯಾರೋ ಒಬ್ರು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೂ 1.5 ಕೋಟಿ ಬಿಲ್ ಆಯ್ತಾ, 1.5 ಕೋಟಿಯನ್ನು ಕೂಡ ESI ಉಚಿತವಾಗಿ ಆ ಪೇಷಂಟ್ಗೆ ಕೊಡುವಂಥದ್ದನ್ನೇ ESIನ ನಾವು ಕೊಟ್ಟಿದ್ದ ನಾವು ಕಾಯೋದಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತಂದರೆ ನಾವು ಯಾವ ಆಯುಷ್ಮಾನಿಂದ ಇವತ್ತು ಆಸ್ಪತ್ರೆ ಎಂಪ್ಯಾನಲ್ ಆಗಿದೆ ಅಲ್ಲಿಷ್ಟು ಇದೆ ಕೇಂದ್ರ ಸರ್ಕಾರದಲ್ಲಿ, ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೆ ಇವರು ರೆಫರ್ ಮಾಡ್ತಾರೆ.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ರಿಂದ 24 ಅವಧಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜಿಎಸ್ ಸಂಗೇಶ್ರೀ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣೆಗೆ ಸಂಬಂಧಿಸಿದಂತೆ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದಾಗಿ ತಿಳಿಸಿದ್ದಾರೆ. ಚುನಾವಣೆ ನಡೆಸಲು ಈಗಾಗಲೇ ಎಲ್ಲಾ ಕ್ರಮ ತೆಗೆದುಕೊಳ್ಳಲಾಗಿದೆ, ಚುನಾವಣೆ ಮುಂದೂಡುವ ಅಧಿಕಾರ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
3: ಜೂನ್ 30 ಜಿಬಿಎ 5 ಕಾರ್ಪೊರೇಷನ್ಗಳಿಗೆ ಚುನಾವಣೆಗಳನ್ನು ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ಅವರು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಒಸಿರುವುದರಿಂದ ನಾವು ಜೂನ್ 30 ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ನಾನು ಅವರಿಗೆ ಹೇಳಿದ್ದೇನೆ ಜೂನ್ 14 ರಿಂದ ಜೂನ್ 24 ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ, ದಿನಾಂಕವನ್ನು ನಿಗದಿಪಡಿಸಿದೆ. ಈ ದಿನಾಂಕದಲ್ಲಿ ಈ ದಿನ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಸಮಾಲೋಚನೆ ಮಾಡಿದೆ.
0: ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ

ಎಂಬ ಆಶಯದೊಂದಿಗೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿದ್ದ 5ನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ಸ್ ಎಸ್ಎಐ ನಾಯಕರ ಶೃಂಗಸಭೆಯನ್ನು ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರಾದ ಕೆ ಸಂಜಯ್ ಮೂರ್ತಿ ಉದ್ಘಾಟಿಸಿದರು. ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟ್ರಗಳ 42 ಪ್ರತಿನಿಧಿಗಳು ಭಾಗವಹಿಸಿದ್ದರು. ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಯಿತು. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟ್ರಗಳ ತಜ್ಞರು ವಿಚಾರ ಮಂಡಿಸಿದರು. ಸಮಾವೇಶ ಬೆಂಗಳೂರು ಘೋಷಣಾ ಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಂಡಿತು. ತುಂಗಭದ್ರಾ ಅಣೆಕಟ್ಟಿನ 19ನೇ ಕ್ರೆಸ್ಟ್ ಗೇಟ್ ತುರ್ತು ದುರಸ್ತಿ ಕಾರ್ಯಗಳು ಈಗ ಅಂತಿಮ ಹಂತ ತಲುಪಿದ್ದು, ಇದೇ 15ರಂದು ಲೋಕಾರ್ಪಣೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತುಂಗಭದ್ರಾ ಅಣೆಕಟ್ಟಿನ ಗೇಟ್ ಅಳವಡಿಕೆ ಕಾರ್ಯವನ್ನು ಖುದ್ದಾಗಿ ಪರಿಶೀಲಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಅಣೆಕಟ್ಟಿನ ಒಟ್ಟು 33 ಗೇಟ್ಗಳ ಪೈಕಿ 22 ಗೇಟ್ಗಳಿಗೆ ಸ್ಲೈಸ್ ಪ್ಲೇಟ್ಗಳನ್ನು ಅಳವಡಿಸುವ ಕಾರ್ಯ ಪೂರ್ಣಗೊಂಡಿದೆ. ತಜ್ಞರ ವರದಿಯಂತೆ ಹಳೆಯ ಚೈನ್ಗಳು ಸದೃಢವಾಗಿದ್ದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಚೈನ್ಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ. ಮೇ ಅಂತ್ಯದೊಳಗೆ ಚೈನ್ ಅಳವಡಿಕೆ ಕಾರ್ಯದ ಸಂಪೂರ್ಣ ಪ್ರಕ್ರಿಯೆ ಮುಗಿಯಲಿದೆ. ಮುಂಬರುವ ಮಳೆಗಾಲವನ್ನು ಗಮನದಲ್ಲಿಟ್ಟುಕೊಂಡು ಇದೇ 15ರಂದು ಯೋಜನೆಯನ್ನು ಅಧಿಕೃತವಾಗಿ ಉದ್ಘಾಟಿಸಲು ಸಿದ್ಧತೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಇತ್ತೀಚೆಗೆ ನಡೆದ ವಿಧಾನಸಭಾ ಉಪಚುನಾವಣೆಗಳಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ್ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಪರಾಭವಗೊಳಿಸಿದ್ದಾರೆ. ಸಮರ್ಥ್ ಅವರು 69,578 ಮತಗಳನ್ನು ಗಳಿಸಿದರೆ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ಬಾಗಲಕೋಟೆ ಮತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾದ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ ಸಲ್ಲಿಸಿದ್ದಾರೆ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ನಿನ್ನೆ ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ ಜತ್ಕಾರ್ ಪಾಲ್ಗೊಂಡಿದ್ದರು. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರ ನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬ್ಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದವರೆಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಯಿತು. ಇನ್ನೊಂದೆಡೆ ಆಕಾಶವಾಣಿ ಧಾರವಾಡ ಕೇಂದ್ರವೂ ಸಹ ಜನಸಹಭಾಗಿತ್ವದಲ್ಲಿ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಈ ವಾಕಥಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿ ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣಾ ಕೇಂದ್ರವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇತ್ತೀಚೆಗೆ ಉದ್ಘಾಟಿಸಿದರು. ಈ ಕೇಂದ್ರ ರಾಜ್ಯಾದ್ಯಂತ ಸಂಭವಿಸುವ ಆರೋಗ್ಯ ತುರ್ತು ಪರಿಸ್ಥಿತಿಗಳು, ಸಾಂಕ್ರಾಮಿಕ ರೋಗಗಳು ಮತ್ತು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಸಮನ್ವಯ ಸಾಧಿಸುವ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ಇದುವರೆಗೆ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ.

0: ಪ್ರಸ್ತುತಿ ಮತ್ತು ಪ್ರಸಾರ ನಿರ್ವಹಣೆ ಅಭಯ ದಾಮ್ಲೆ, ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮುಂದಿನ ವಾರ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ದಿಸ್ ಇಸ್ ಆಕಾಶವಾಣಿ ಮಂಗಳೂರು ಯುವ ವಾಣಿ.

ಎವ್ರಿಥಿಂಗ್ ಆನ್ ದಟ್ ಪ್ಲೇಟ್ ಹ್ಯಾಸ್ ಎ ರೋಲ್. ಸಮಥಿಂಗ್ ಲೈಟ್, ಸಮಥಿಂಗ್ ಕ್ರಿಸ್ಪ್, ಸಮಥಿಂಗ್ ಫಿಲ್ಲಿಂಗ್, ಸಮಥಿಂಗ್ ಸ್ವೀಟ್, ಆ್ಯಂಡ್ ಸಮಥಿಂಗ್ ವಿಚ್ ಲೀವ್ಸ್ ಅ ಮೆಮೊರೇಬಲ್ ಆಫ್ಟರ್ ಟೇಸ್ಟ್. ಜಸ್ಟ್ ಲೈಕ್ ದ ಮಾರ್ಗಮ್, ದಿಸ್ ಥಾಲಿ ಇಸ್ಇಂಟ್ ರ್ಯಾಂಡಮ್, ಇಟ್ ಇಸ್ ಆಲ್ ಅ ಕ್ಯೂರೇಟೆಡ್ ಹಾರ್ಮನಿ. ಲೆಟ್ಸ್ ಇಮ್ಯಾಜಿನ್ ದ ಅಲರಿಪು, ವಿಚ್ ಇಸ್ ದ ಫಸ್ಟ್ ಐಟಮ್ ಇನ್ ದ ಭರತನಾಟ್ಯಂ ಮಾರ್ಗಮ್ ಪರ್ಫಾರ್ಮೆನ್ಸ್. ದಿಸ್ ಅಲರಿಪು ಕ್ಯಾನ್ ಬಿ ಟೇಕನ್ ಆಸ್ ದ ರಿಫ್ರೆಶಿಂಗ್ ಸ್ಟಾರ್ಟರ್, ದಟ್ ಫಸ್ಟ್ ಜೆಂಟಲ್ ಸೂಪ್ ಆಫ್ ಎನಿಥಿಂಗ್ ಇನ್ ಅ ಥಾಲಿ, ಸಮಥಿಂಗ್ ವೆರಿ ಲೈಟ್ ದಟ್ ಅವೇಕನ್ಸ್ ದ ಸೆನ್ಸಸ್. ಜತಿಸ್ವರಂ ದೆನ್ ಸ್ಟೆಪ್ಸ್ ಇನ್ ಲೈಕ್ ಕ್ರಿಸ್ಪಿ ಸ್ಟಾರ್ಟರ್ಸ್, ಮೇ ಬಿ ಲೈಕ್ ದ ಪಕೋರಾಸ್ ಆರ್ ದ ಮಸಾಲಾ ವಡಾಸ್. ಆಲ್ ದೀಸ್ ಆರ್ ದ ಡಿಶಸ್ ವೇರ್ ರಿದಮ್ ಆಫ್ ಸ್ಪೈಸ್ ಆ್ಯಂಡ್ ಟೆಕ್ಸ್ಚರ್ ಶೈನ್ಸ್ ವಿತೌಟ್ ಎನಿ ಹೆವಿ ಗ್ರೇವಿ, ಮಚ್ ಲೈಕ್ ಜತಿಸ್ವರಂಸ್ ಕ್ಲೀನ್ ಆ್ಯಂಡ್ ಪ್ಯೂರ್ ಟೆಕ್ನಿಕ್ಸ್. ನೆಕ್ಸ್ಟ್, ದ ಶಬ್ದಂ ಅರೈವ್ಸ್ ಆಸ್ ಅ ಸಾಫ್ಟ್ ಇಮೋಷನಲ್ ಡಿಶ್, ಕಂಫರ್ಟಿಂಗ್ ಲೈಕ್ ಅ ವಾರ್ಮ್ ಪೊಂಗಲ್ ಆರ್ ಅ ಸಿಂಪಲ್ ದಾಲ್ ತಡ್ಕ, ವಿಚ್ ಬ್ರಿಂಗ್ಸ್ ಇನ್ ಟೆಂಡರ್ನೆಸ್ ಆ್ಯಂಡ್ ವಾರ್ಮ್ ಟು ಬೋತ್ ಪ್ಲೇಟ್ ಆ್ಯಂಡ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ಅರೈವ್ಸ್ ದ ವರ್ಣಂ, ದ ಮೋಸ್ಟ್ ಇಂಟ್ರಿಕೇಟ್ ಜುವೆಲ್ ಆಫ್ ದ ಮಾರ್ಗಮ್, ಅ ರಿಚ್ಲಿ ವೋವನ್ ಟೇಪಿಸ್ಟ್ರಿ ಆಫ್ ಡಿಮ್ಯಾಂಡಿಂಗ್ ಫುಟ್ ವರ್ಕ್, ಸಟಲ್ ಅಭಿನಯ, ರಿದಮ್ ಆ್ಯಂಡ್ ಇಮೋಷನ್, ಆಲ್ ಲೇಯರ್ಡ್ ವಿತ್ ಎಕ್ವಿಸಿಟ್ ಕೇರ್. ಇಟ್ ಸ್ಟ್ಯಾಂಡ್ಸ್ ಇನ್ ದ ಪರ್ಫಾರ್ಮೆನ್ಸ್ ಜಸ್ಟ್ ದ ವೇ ಅ ಗ್ರ್ಯಾಂಡ್ ಸೆಂಟರ್ ಪೀಸ್ ಸ್ಟ್ಯಾಂಡ್ಸ್ ಇನ್ ಅ ಥಾಲಿ. ಇನ್ ದ ಸೌತ್ ಇಂಡಿಯನ್ ಥಾಲಿ, ಇಟ್ ಕುಡ್ ಬಿ ದ ಕಂಫರ್ಟಿಂಗ್ ಸ್ಟ್ರೆಂತ್ ಆಫ್ ಅ ರೈಸ್ ವಿತ್ ರಿಚ್ ಸಾಂಬರ್ ಆರ್ ಎ ಫ್ರೇಗ್ರೆಂಟ್ ವೆಜಿಟೇಬಲ್ ಪುಲಾವ್. ಇನ್ ದ ನಾರ್ತ್, ಇಟ್ ಕುಡ್ ಬಿ ಅ ಲಕ್ಸೂರಿಯಸ್ ಪನೀರ್ ಕರಿ ಆರ್ ಅ ರಾಯಲ್ ಬಿರಿಯಾನಿ. ಜಸ್ಟ್ ಆಸ್ ದೀಸ್ ಡಿಶಸ್ ಹೋಲ್ಡ್ ದ ಎಸೆನ್ಸ್ ಆಫ್ ದ ಮೀಲ್, ದ ವರ್ಣಂ ಕ್ಯಾರೀಸ್ ದ ಇಮೋಷನಲ್, ಟೆಕ್ನಿಕಲ್ ಆ್ಯಂಡ್ ಸ್ಪಿರಿಚುವಲ್ ವೇಟ್ ಆಫ್ ದ ಎಂಟೈರ್ ರೆಸೈಟಲ್. ಪದಮ್ಸ್ ಆ್ಯಂಡ್ ಜಾವಳೀಸ್ ದೆನ್ ಗ್ಲೈಡ್ ಇನ್ ಲೈಕ್ ದ ಬ್ಯೂಟಿಫುಲ್ ಡೆಸರ್ಟ್ಸ್. ಇಟ್ ಕುಡ್ ಬಿ ಎ ಸಿಂಪಲ್ ಪಾಯಸಮ್ ಆರ್ ಅ ಸಾಫ್ಟ್ ಗುಲಾಬ್ ಜಾಮೂನ್, ವಿಚ್ ಸ್ಲೋಲಿ ಮೆಲ್ಟ್ ಇನ್ ಟು ದ ಹಾರ್ಟ್ ಆಫ್ ದ ರಸಿಕ ವಿತ್ ಸ್ವೀಟ್ನೆಸ್ ಆ್ಯಂಡ್ ಇಮೋಷನ್. ಫೈನಲಿ ಕಮ್ಸ್ ಇನ್ ತಿಲ್ಲಾನ, ಬ್ರಿಂಗಿಂಗ್ ಇನ್ ದ ರಿಸೈಟಲ್ ಅ ಸ್ಪಾರ್ಕ್ಲಿಂಗ್ ಕ್ಲೋಸ್, ಲೈಟ್, ವೈಬ್ರೆಂಟ್ ಆ್ಯಂಡ್ ಬರ್ಸ್ಟಿಂಗ್ ವಿತ್ ರಿದಮಿಕ್ ಬ್ರಿಲಿಯನ್ಸ್. ಇಟ್ ಲೀವ್ಸ್ ದ ಆಡಿಯನ್ಸ್ ಅಪ್ಲಿಫ್ಟೆಡ್, ಜಸ್ಟ್ ಲೈಕ್ ದ ಫೈನಲ್ ಟಚ್ ಆಫ್ ಅ ಕ್ರಿಸ್ಪಿ ಜಲೇಬಿ ದ್ಯಾಟ್ ಕ್ರೌನ್ಸ್ ಅ ಥಾಲಿ ವಿತ್ ಸ್ವೀಟ್ನೆಸ್ ಆ್ಯಂಡ್ ಜಾಯ್, ಲಿಂಗರಿಂಗ್ ಡಿಲೈಟ್ಫುಲಿ ಈವನ್ ಲಾಂಗ್ ಆಫ್ಟರ್ ದ ಲಾಸ್ಟ್ ಬೈಟ್. ಕೀಪಿಂಗ್ ದಿಸ್ ಎಸೆನ್ಸ್ ಇನ್ ಮೈಂಡ್, ಪರ್ಫಾರ್ಮಿಂಗ್ ಅ ಮಾರ್ಗಮ್ ಫೀಲ್ಸ್ ಲೈಕ್ ಸರ್ವಿಂಗ್ ಅ ಸಂಶಿಯಸ್ ಥಾಲಿ ವಿತ್ ಇಂಟೆನ್ಷನ್. ನೋ ಡಿಶಸ್ ಎಕ್ಸ್ಟ್ರಾ, ನನ್ ಆಫ್ ದ ಐಟಮ್ ಇಸ್ ಅ ಫಿಲ್ಲರ್, ನೋ ಮೂವ್ಮೆಂಟ್ ಇಸ್ ರ್ಯಾಂಡಮ್. ಎವ್ರಿಥಿಂಗ್ ಇಸ್ ಅ ಪಾರ್ಟ್ ಆಫ್ ಅ ಸೀಕ್ವೆನ್ಸ್ ದಟ್ ಆನರ್ಸ್ ಟ್ರೆಡಿಷನ್ ವೈಲ್ ಗಿವಿಂಗ್ ದ ಆರ್ಟಿಸ್ಟ್ ಇಟ್ ಸ್ಪೇಸ್ ಟು ಶೈನ್. ಇಟ್ ಇಸ್ ಫ್ಯಾಸಿನೇಟಿಂಗ್ ದಟ್ ಇನ್ ದೀಸ್ ಟೂ ಅರೇನಾಸ್ ವಿ ಸೋ ಆಫನ್ ಅಸೋಸಿಯೇಟ್ ವುಮೆನ್ ಹೂ ಆರ್ ದ ಐಕಾನಿಕ್ ಎಕ್ಸಾಂಪ್ಲರ್ಸ್. ವುಮೆನ್ ಕ್ಯಾನ್ ಬಿ ದ ಎಕ್ಸಾಂಪ್ಲರ್ಸ್, ಬಟ್ ದ ಡಿವೈನ್ ಗಾರ್ಡಿಯನ್ ಆಫ್ ಬೋತ್ ಆರ್ ಮೆನ್. ಲೆಟ್ ಸಿ, ದ ಡಿವೈನ್ ಗಾರ್ಡಿಯನ್ ಆಫ್ ಡಾನ್ಸ್ ಇಸ್ ಲಾರ್ಡ್ ನಟರಾಜ, ದ ಕಾಸ್ಮಿಕ್ ಡಾನ್ಸರ್ ಹೂಸ್ ಎವ್ರಿ ಜೆಸ್ಚರ್ ಶೇಪ್ಸ್ ರಿದಮ್ ಆಫ್ ಕ್ರಿಯೇಷನ್. ಹಿಸ್ ಪೋಸ್ ಇಸ್ ನಾಟ್ ಜಸ್ಟ್ ಮೂವ್ಮೆಂಟ್, ಇಟ್ ಇಸ್ ಫಿಲಾಸಫಿ, ಬ್ಯಾಲೆನ್ಸ್ ಆ್ಯಂಡ್ ಡಿಸ್ಟ್ರಕ್ಷನ್, ರಿನ್ಯೂವಲ್ ಆ್ಯಂಡ್ ಎಕ್ಸ್ಟೇ, ಆಲ್ ವೋವನ್ ಇನ್ ಟು ಸಿಂಗಲ್ ಸಿಲುವೆಟ್. ಆನ್ ದಿ ಅದರ್ ಹ್ಯಾಂಡ್ ಸ್ಟ್ಯಾಂಡ್ಸ್ ನಳಪಾಕ ಮಹಾರಾಜ ಆರ್ ಕಿಂಗ್ ನಳ ಫ್ರಮ್ ದ ಮಹಾಭಾರತ, ಹೂ ವಾಸ್ ರಿವರ್ಡ್ ಆಸ್ ದ ಐಡಿಯಲ್ ಕುಕ್ ಹೂಸ್ ಮಾಸ್ಟರಿ ವಾಸ್ ಸೆಟ್ ಟು ಟ್ರಾನ್ಸ್ಫಾರ್ಮ್ ಮೆನಿ ಪೀಪಲ್ಸ್ ಹಾರ್ಟ್. ಹಿ ಯೂಸ್ ಟು ಟ್ರಾನ್ಸ್ಫಾರ್ಮ್ ಸಿಂಪ್ಲೆಸ್ಟ್ ಆಫ್ ದ ಸಿಂಪ್ಲೆಸ್ಟ್ ಇಂಗ್ರೀಡಿಯಂಟ್ಸ್ ಇನ್ ಟು ದ ವರ್ಕ್ ಆಫ್ ಆರ್ಟ್. ನಟರಾಜ ಎಂಬಾಡೀಸ್ ದ ಸ್ಪಿರಿಟ್ ಆಫ್ ಡಾನ್ಸ್ ಇಟ್ ಸೆಲ್ಫ್, ಆ್ಯಂಡ್ ನಳ ಸಿಂಬಲೈಸಸ್ ದ ಹಾರ್ಟ್ ಆಫ್ ಕುಕಿಂಗ್. ವೆನ್ ವಿ ಪ್ಲೇಸ್ ದೀಸ್ ಟೂ ಫಿಗರ್ಸ್ ಸೈಡ್ ಬೈ ಸೈಡ್, ದ ನಟರಾಜ ಇನ್ ದ ಕಾಸ್ಮಿಕ್ ಹಾಲ್ ಆಫ್ ಕ್ರಿಯೇಷನ್ ಆ್ಯಂಡ್ ನಳ ಇನ್ ದ ಇಂಟಿಮೇಟ್ ಸ್ಪೇಸ್ ಆಫ್ ಕಿಚನ್, ವಿ ನೋಟಿಸ್ ಸಮಥಿಂಗ್ ಎಕ್ಸ್ಟ್ರಾಡಿನರಿ. ದ ಆರ್ಟ್ಸ್ ದಟ್ ದೇ ರೆಪ್ರೆಸೆಂಟ್ ಮೇ ಲುಕ್ ಲೈಕ್ ವೆರಿ ಸಿಂಪಲ್ ಥಿಂಗ್ಸ್ ಆನ್ ದ ಸರ್ಫೇಸ್ ಲೆವೆಲ್, ಯೆಟ್ ಬೋತ್ ಡಿಮಾಂಡ್ ಮಾಸ್ಟ್ರಿ, ಸೆನ್ಸಿಟಿವಿಟಿ ಆ್ಯಂಡ್ ಸರೆಂಡರ್. ಟುಗೆದರ್ ದೇ ರಿಮೈಂಡ್ ಅಸ್ ದಟ್ ದ ಆರ್ಟ್ ಹ್ಯಾಸ್ ನೆವರ್ ಬಿಲಾಂಗ್ ಟು ಎನಿ ಜೆಂಡರ್. ಇಟ್ ಬಿಲಾಂಗ್ಸ್ ಟು ಡಿವೋಷನ್, ಡಿಸಿಪ್ಲಿನ್ ಆ್ಯಂಡ್ ಲವ್. ಇಟ್ ಗ್ರಾವಿಟೇಟ್ಸ್ ಟುವರ್ಡ್ಸ್ ದೋಸ್ ಹೂ ಆರ್ ವಿಲ್ಲಿಂಗ್ ಟು ಪ್ರಾಕ್ಟಿಸ್, ರಿಫೈನ್, ಎಕ್ಸ್ಪ್ಲೋರ್ ಆ್ಯಂಡ್ ಅಲ್ಟಿಮೇಟ್ಲಿ ಸರೆಂಡರ್ ದೆಮ್ಸೆಲ್ಸ್ ಇನ್ ದ ಜಾಯ್ ಆಫ್ ಕ್ರಿಯೇಷನ್. ಅಟ್ ಅ ಡೀಪರ್ ಲೆವೆಲ್, ಡಾನ್ಸ್ ಆ್ಯಂಡ್ ಕುಕಿಂಗ್ ಬೋತ್ ಆರ್ ಹೆಲ್ಡ್ ಬೈ ಮೆಮರಿ ಆ್ಯಂಡ್ ಸ್ಟ್ರಕ್ಚರ್. ಅ ಡಾನ್ಸರ್ಸ್ ಬಾಡಿ ರಿಮೆಂಬರ್ಸ್ ವಾಟ್ ದ ಮೈಂಡ್ ಮೇ ಫೊರ್ಗೆಟ್. ದ ಕರ್ವ್ ಆಫ್ ಅ ಮೂವ್ಮೆಂಟ್, ವೆಯ್ಟ್ ಆಫ್ ಅ ಪಾಸ್ ಆ್ಯಂಡ್ ದ ಎಕ್ಸಾಕ್ಟ್ ಮೂವ್ಮೆಂಟ್ ವೇರ್ ಅ ಸ್ಟೆಪ್ ಮಸ್ಟ್ ಲ್ಯಾಂಡ್. ಇನ್ ದ ಸೇಮ್ ವೇ ಅ ಕುಕ್ಸ್ ಹ್ಯಾಂಡ್ ರಿಮೆಂಬರ್ಸ್ ಎವ್ರಿ ಸಿಂಗಲ್ ರೆಸಿಪಿ ವೇರ್ ನೋ ರೆಸಿಪಿ ಕ್ಯಾನ್ ಫುಲ್ಲಿ ಬಿ ಗೋಯಿಂಗ್ ರಾಂಗ್.

0: the student will be more confident, more focused, more passionate, and will, to put it in everyday terms, achieve great heights. It might be argued that even if a student is not interested in, say, science, he or she can still study and score well in an exam. After all, marks are what matters, right? No, not really. The student might clear the exams, might even score well, even if he or she understands very little of what was studied. But in the long run, if the student takes up pure science for his or her higher studies, the student will realize that he or she lacks the basics that is required to understand the concepts taught in the undergraduate and graduate courses, and unable to revisit what he or she had learnt in the senior secondary level, the student continues in the same exact manner of studying without understanding what is being studied, and may graduate with a degree but may have little in-depth knowledge of the subject. Looking back, the student will in due course regret the choice he or she made several years ago. Let me briefly talk about the professional course aspirants of today, who don't necessarily have the advantage that those of the past benefited from. In the past, an engineering student, just to take an example, could be pretty much assured of a job at the end of his or her course. Campus recruitments offered jobs to numerous students. There was a growing demand for engineering graduates. But today, the demand is dying down, slowly. Campus recruitments are scarce. Job aspirants severely outnumber the number of vacancies. And those who do get a job work in a completely different field than that of their specialization. Therefore, when such is the scenario, a student must be very clear about his or her decision of choosing science so as to pursue a professional course. Unless one is highly motivated, no great success can be achieved. The same holds true for almost every field of study in every course. Today, more than ever, choosing the right course at the right time is paramount. It is the responsibility of parents and teachers to guide, not decide for, the students to choose a course that is at par with their caliber so that they get a job they are meant for and not the job they land up in, if at all, because of a mistaken choice.
1: That was Amol speaking on the topic, the purpose of education. Well, listeners, that brings us to the end of today's English Yuvavani program. See you again in the next episode. Till then, take care and goodbye.
2: ಕಾರ್ಯಕ್ರಮ ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ಪ್ರತಿ ಭಾನುವಾರ ಬೆಳಗ್ಗೆ 8:30 ಈ ವಾರದ ಅತಿಥಿಯಾಗಿ ಭಾಷೆಯ ಆಳಕ್ಕಿಳಿದು ಅಕ್ಷರಗಳ ಬೆನ್ನತ್ತಿದವರು, ಉಪಭಾಷೆಗಳ ಸೊಗಡನ್ನು ಸಂಶೋಧನೆಯ ಕನ್ನಡಿಯಡಿ ಜಗತ್ತಿಗೆ ತೋರಿದವರು, ಕೊಂಕಣಿ ಭಾಷಾ ಸಂಸ್ಕೃತಿಯ ರಕ್ಷಣೆಗಾಗಿ ಜ್ಞಾನದ ದೀವಿಗೆ ಹಚ್ಚಿದ ಮಹಾನ್ ಸಂಶೋಧಕರು ವಿದ್ವಾಂಸರಾದ ಡಾಕ್ಟರ್ ಬಿ ದೇವದಾಸ್ ಪೈ.
3: ಆಡುಭಾಷೆ ಹೇಳಿದಾಗ ತುಂಬಾ ವ್ಯತ್ಯಾಸ ಇರುತ್ತೆ. ಕನ್ನಡದಲ್ಲಿ ಆದ್ರೂ ಈಗ ಗುಲ್ಬರ್ಗದಲ್ಲಿ ಮಾತಾಡುವುದು ನಮ್ಗೆ ಏನು ಅರ್ಥ ಆಗುದಿಲ್ಲ. ಹಾಗೆ ಭಾಷೆಯಲ್ಲಿ ಅದು ವೈವಿಧ್ಯತೆ ಇರುವುದು ಸಹಜ. ಅದೇ ಸಹಜತೆ ಇಲ್ಲಿ ತರಗತಿಯಲ್ಲಿ ಬರ್ತಿತ್ತು. ಒಬ್ಬೊಬ್ರು ಒಂದೊಂದು ತರ ಮಾತಾಡ್ತಿದ್ರು. ಎಂಎಯ ಪ್ರಥಮ ಉದ್ದೇಶ ಅದೇ ಆಗಿತ್ತು, ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳೋದು, ಎಲ್ಲ ಉಪಭಾಷೆಗಳನ್ನು ಅರ್ಥ ಮಾಡಿಕೊಂಡು ಪ್ರಮಾಣಬದ್ಧವಾಗಿ ಒಂದು ಬರೆಯುವಂತ ಸ್ಥಿತಿಗೆ ತಲುಪುವುದು ಆಗ್ಬೇಕಿತ್ತು.
2: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ. ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ಡಿ ಎಸ್ ಕರ್ಕಿ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿ ನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ ಕೊಂಡೊಯ್ಯುತ್ತದೆ.

0: ಗಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ಕೆಳಗರೆ, ನಾಳೆ ಬೆಳಗ್ಗೆ 6:10 ವಂದನ, 6:30 ಚಿಂತನ ದಿವಾಣ ಕೇಶವ ಭಟ್ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನರೇಂದ್ರ ಕುಮಾರ್, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 7:45 ರಾಗರಂಜನಿ ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ. ಈ ವಾರದ ಅತಿಥಿ ಡಾಕ್ಟರ್ ಬಿ ದೇವದಾಸ್ ಪೈ, ಕೊಂಕಣಿ ಭಾಷಾ ವಿದ್ವಾಂಸರು. ಸಂದರ್ಶಕರು ಲತೀಶ್ ಪಾಲ್ದಾನೆ. ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
2: ಆಕಾಶವಾಣಿಗೆ 90ರ ಸಂಭ್ರಮ,
3: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
2: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
4: ಸ್ವರ ಸಂಭ್ರಮ.
3: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
2: ಇದೇ May 12 ಮಂಗಳವಾರ ಸಂಜೆ 6:00
3: ಮಂಗಳೂರು ಪುರಭವನದಲ್ಲಿ.
2: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

0: ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
1: 100.3 FM ಫೋನ್ ಇನ್ ಟೆಲಿಕ್ವಿಜ್.
0: ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30
0: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿಕ್ವಿಜ್ ಸ್ಪರ್ಧೆಗೆ ಅವಕಾಶ.
1: ಕರೆ ಮಾಡಿ ಸರಿ ಉತ್ತರ ನೀಡಿ ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000
0: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
2: ನೆನಪಿಡಿ, ಕರೆ ಮಾಡಿ. ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30
1: 100.3 FM ಫೋನ್ ಇನ್ ಟೆಲಿಕ್ವಿಜ್. ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.
3: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
4: ಆಕಾಶವಾಣಿ ಮಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
5: ಆಕಾಶವಾಣಿ ಮಂಗಳೂರು. ಚಾವಡಿಕಟ್ಟೆ ವಾರದ ಪಟ್ಟಾಂಗ.
6: ಓ ಕುಸುಮಕ್ಕ, ಓ ಕುಸುಮಕ್ಕ,
7: ಜವನಗೆ ಮೂಂಕಗೆ ಕಮ್ಮಿನ ಬತ್ತುಂಡು.
6: ಅಂದು ದಾದಿ ಕಮ್ಮಿನ ಕಮ್ಮಿನ ಬರೋದುಂಡು, ಅಪ್ಪಳ ಮೂರಿ ಬರೋದುಂಡು. ವಿಷಯ ದಾದ ಕತೆ ನಿಖಿಲ್ನ
7: ಅತ್ತ ವಿಶ್ವಣ್ಣ, ಈರೇಗ ಸುರೂಕು ತಿನ್ಪುನೈತ ಮಿತ್ತೇ ಕಾಣಬೋಪುಣ. ಕೈತಲ್ಲಿ ಏರು ಕುಲುದಿರೊಂದೊಂಜಿ ತೂಪು ಜರತ್ತ.
6: ಇಂದು ಏರಿಯ ಪೊಸ ಜನ ಯಾನು ಸುರು ತೂಪಿನತ್ತ.
7: ಈರ ಸುರು ತೂಪಿನತ್ತ ಅರೆ ನೀರೇ ಗುರ್ತದಿಕ್ಕು ಜೀವನ್ಲೆ ಸುಮಾರು ವರ್ಷದ ಒಕ್ಕ ತೂದು
6: ಏರಿ.

0: ಅಕ್ಕಪ್ಪನ್ ಪುದರ್ಬನ್ ಅಪ್ಪ ಗೊತ್ತಾಪಣದಕ್ಕ ವಿಶ್ವಣ್ಣ ಅಂದ್ರೆ ಲೆಪ್ಪು
1: ವಿಶ್ವಣ್ಣ ಯಾನ್ ಗೊತ್ತಾಯ್ ಜೈರಿಗೆ ಏರ್ಪಂಡದ
2: ಓ ದೇವರನೆ ಅರುಣ ಅಕ್ಕ ಇರುಂದಾದ ಅತಿನೇ ಇಂಚಲ ಓ ಮಹಾ ದೇವ
1: ಇಂಚಲದಾಲ ತೇತ ವರ್ಷ ಅಂಡ್
2: ಒಂದುದೆ ಯಾನ್ ಎಲ್ಲಿಯಪ್ಪನಗರ ಎಂತ ಉತ್ತಿನ ಅವರ ಇತ್ತ ಪ್ರಾಯ 32 ಕರೀನೆಂಕ್ 20 ವರ್ಷ ಕರೀನಾನ ಇರಿಜ್ಜ ನಿಂಚಿ ಬರಂದೆ
0: ಅಲ್ಲ ಅಕ್ಕ ಐಕೆ ಪನ್ಪುನೆ ಊರುಗೆ ಪಾಂಡಲೋರ ಬರೋಡುಂದಿ ಜಿಂಡ ಇಂಚ ಮದತದೇ ಬುಡ್ಪೇರ್ ನಮ್ಮ ಊರುದಕ್ಕಲ್
2: ಸತ್ಯ ಅರುಣ ಅಕ್ಕ ಎಂಕ್ ಸತ್ಯ ಗೊತ್ತಾತ ಜಿಂದ
1: ಯಾನ್ ಬತ್ತದ ಮಸ್ತ್ ಸರ್ತಿ ಪೋತೆ ಈರ್ ತಿಕ್ಕ ದಿಜಾರ
2: ಅಂಚಲ ಅಂದತ ದಾನೆ ಅಲ್ಪ ನಮ್ಮ ಆಚಾರ
0: ವಿಷಯದಾದ ಪಂಡ ಊರುಗ ಹೋದ ಹಪ್ಪಳ ಪಾಡ್ಗ ಮಾಮಣ್ಣ ಪಂತಿರಂದು ಎಂಕಲ್ ಪಿದಾಡ್ದು ಕುಲ್ಲುದನೆ ವಿಶ್ವಣ್ಣ ಈ ಮಾಮಣ್ಣ ನಮ್ಮುಂಡಾವಾಜಿ ಆರ್ ಹಪ್ಪಳ ಮಲ್ಪೋಲಿ ಬಲೆ ಬಲೆ ಪಂಡದ ಮುರಾಣಿ ಫೋನ್ ಮಲ್ತಾನ್ ಪೇರ ಹಪ್ಪಳ ಅಲ್ಪರ ಬುಳೆದಿಜ್ಜಿಯ ಪೆಲಕ್ಕಾಯಿ ಪನ್ಪುನಿಗೇನ್ಲೆ ಗುಳೆದಿಜೆ ಹಪ್ಪಳ ಈ ಬರಬಡು ಗುಳೆದಿಜೆ ಫೆಲಕ ಈ ಬರಡುಂದಿಜ್ಜಿನ ಅಂಡೆ ಯಾನ ಅಕ್ಕನ ಐಕಾದೆ ಬೊಂಬ ಹಿಡ್ದು ಬಲಾಕ ಈ ಸತಿ ಹಪ್ಪಳ ಬಾಡ್ಗನ್ಲೆ ಎತ್ತ ಹತ್ತಂಡ್ ಬಕರದ ಅನ್ಪುನೆ ಪನ್ಲೆಗೆ ಐಕ್
2: ಹಪ್ಪಳ ಮಲ್ತಾರ ತಿಂದಾರ
0: ಐಕ್ ಕತೆ ಉಂಡು ಕೇನ್ಲೆ ಐಕ್ ಮುರಣಿ ಸತೀಶ್ ಅಣ್ಣ ಒಲ್ಪನ ಘಟ್ಟದ ಬಿತ್ತು ಓದಿತ್ತಿರ್ ಪೋನ ಗರಡ ಪಂಡೆ ಎಂತೂ ಕಾರ್ಬ ತೊಂಪೋಪರ್ ಬನ್ನ ಗೊಲ್ಪಾಂಡರ್ ಉಳಿಯನ್ನ ಪೆಲಕ ಇತ್ತಂಡ ಪಾಡೊಂದು ಬಲ್ಲೆ ಎಂದು
2: ಪಾಂಡ್ಲಕ್ಕ ಆಜ ನೋಡಿತ್ತು
0: ಅರೆಗಿತ್ತು ಒಂಚೂರು ವಹಿವಾಟು ಜಾಸ್ತಿ
2: ಆತಂಡ್ ವಹಿವಾಟು ಆರನ ತಾರೀಕು ಜಾರಂಡ
0: ವಿಷಯದಾದ ಫಂಡ ಫಂಡದ ನನ್ನಲ್ಲ ಒಂಜಿ ಪತ್ತು ಇಲ್ಲ ಅರೆನ ಕೈಕ್ ಬೈದಂಡ್ ಅರೆನ ದೋಸ್ತಿ ಅವ್ರು ಇತ್ತರ ಉಮೇಶ್ ಅಣ್ಣ ಆ ರೀತಿ ಫಂಡದ ಬೇರಾಡದು ಪಿದಾಯಿ ವೈದ್ಯರಿಗೆ ಅರೆನ ಗಿರಕಿಲ್ ಪೂರ ಮೇರೆಗೆ ಬೈದರೆ ಅಂಚಾರ ಒಂಚೂರು ಬಿಸಿ ಆತಿರ್
2: ಅಂಚುರ್ದಂತು
0: ಅಂಚ ಊರಿಗೆ ಪೋಯಿನಾರ ಆರು ಘಟ್ಟದ ಮಿತ್ತಿರ್ನಾರು ಬಂದಗೊಂಡತೆ ಒಂಜಿ ರಡ್ಡತ್ತು ನಾಲೈನ್ ಪೆಲ ಕೈ ತೊಂಬೈದಿ
2: ಅಂಚ
0: ಅವು ಸರಿ ಆತಂತು ಅಕ್ಕ ಬೈದಿನೆಲ್ಲ ಪೆಲಕಾಯಿ ಬತ್ತನೆಲ್ಲ
2: ಪೆಲಕಾಯಿ ಬತ್ತನೆಲ್ಲ ತಿನ್ಪುನ ಯೋಗ ಉಂಡು ಮಲ್ಪುನ ಭಾಗ್ಯ ಅರೆಗುಂಡು
1: ಏತ ಬೇಲೆ ಮಲ್ತ ಮಲ್ತದ ಸಾಕಾಂಡ
2: ಅಂಚ ಆಂಡಲ್ಲಿ ತುಳು ನೀವು ಭಾರಿ ಖುಷಿ
1: ಆಗುದು ಅಲ್ಪ ಪುಂಡ ತುಳು ಮರೆತು ಪೋಪುಂಡ
2: ಜಪ್ಪ ಅಪ್ಪೆ ಭಾಷೆ ನೀ ಅಪ್ಪಲ ಮರ ಪೆರ ಸಾಧ್ಯನೇ ಇಜ್ಜಿ ಅಂಚ
1: ಅಂಡಲ್ಲ
2: ಮೋಡಿ ಆಪುಣದೆ
1: ಈರ್ನಾತ ಬರ್ಪುಜಿ ಪಂಡ ಅಲ್ಪ ಪಾತೆರ್ರ ಏರ್ಲ ಇಜ್ಜಿರತ್ತೆ ಅವು ಒಂಜಿ ಪ್ರಾಬ್ಲಮ್
0: ಆಂಡಲ ಮೆಚ್ಚೊಡತೆ ಅಡೆ ಪೋದುಲ್ಲ ಪಾತೆರ್ ನಕಲ್ ಕೈತಲ್ಲಿ ಇತ್ತರಡ ನಮಗ ಪಾತೆರ್ದು ಪಾತೆರ್ದು ಪೋಪುಂಡು ವಿಶ್ವಣ್ಣ ಪಾತೆರ್ ನಕಲ್ ಕೈತಲ್ಲಿ ಇತ್ತರ ಇತ್ತಿಜರಡ ಅಲ್ಪ ಓ ಭಾಷೆ ಉಂಡ ಅವೇ ಪಂದು ಪೋಪುಂಡು
2: ಅಲ್ತ ಮುಲ್ತನತ್ ನಮ ವಾ ಪ್ರದೇಶಕ ಪೋಪನ ಅಲ್ತ ಆಚಾರ ವಿಚಾರ ಸಂಸ್ಕೃತಿಗೆ ನಮ ಊರ್ಗುದ ಪೋಪ ಅಂಚ ನಮ ಇತ್ತ ತುಳುನಾಡುಲ್ಲ ಮುಲ್ತ ಸಂಸ್ಕೃತಿ ಆಚಾರ ವಿಚಾರನ ಪಾಲನೆ ಮಲ್ತಂದು ಬರ್ಪ ನೆಕ್ಸ್ಟ್ ನಮ್ಮ ತಂಜಿ ಬೊಂಬಾಯಿಗೆ ಬಾಯಂದಾಂಡ ಅಲ್ಪಾಡ್ದು ಬರ ಬನ್ನಗ ಆಯ್ತಾನೆ ಬೊಂಬಾಯಿಗೆ ಬಾಯ್ದಾನೆ ಮುಲ್ತಾಯನತ್ತ ಅಜ್ಜಿ ಅಲ್ತ ಆಚಾರ ವಿಚಾರಗ ಒರ್ಗುದಾದ್ ಪಿರೈಕಾರ ಬನ್ನಾಗ ನಂಗೆ ಅಂಚ ತಪ್ಪು
1: ಅಂಚ ಅವು ಲ್ಯಾಂಗ್ವೇಜ್ ಅಂಚನೆ ಹಾಕೊಂಡು ಅವು ಹಿಂದಿ ಬರ್ಪುಂಡು ನಡು ನಡು ಮಕ್ಕರ್ ಮಲ್ತದಿಲ್ಲ ಪಾತೆರ್ ಬೇರತ್ತೆ ಕೆಲವೇ
0: ಅಂಡ ಒಂಜಿ ವಿಶ್ವಣ್ಣ ಅಕ್ಕ ಮಕ್ಕರ್ ಮಲ್ಪುನ ಪನ್ನಗನೇ ನಪ್ಪಾಂಡ್ ಇತ್ತೆ ನಿಜವಾದ ಅಂಚ ಬೇತೆ ಬೇತೆ ಊರುಡಿತ್ತು ನಕಲ್ ಬತ್ತದ ತುಳ್ಳುಟು ಪಾತೆರ್ ನಗೊಂಡದೆ ನಮ್ಮ ನಿಜವಾದ ಮಕ್ಕರ ಅನ್ಪರ ಬಲ್ಲಿದಾದ ಬಂದ್ಪರ್
2: ದಯ ಬಲ್ಲಿ ಬಂಡ ಇತ್ತೆ ಆ ಊರ್ದಕ್ ಮೂಲದ ನಮ್ಮ ಭಾಷೆ ಕಲ್ತದೆ ಇರತ್ತ
0: ಇತ್ತೆ ತುಲೆ ನಮ್ಮ ಮುಲ್ಪದಕ್ಕಲೇ ಇತ್ತೆ ನಮ್ಮ ತುಳುನು ಪಾತೆರ್ ನಕಲ್ ಏತ್ ಜನ ಉಳ್ಳಿರ್ ಪಂದ್ಯಗೆ ಓ ಭಾಷೆನ ಪಾತಿರ್ವಿರಿ ಗೊತ್ತಿತ್ತದ ಪಾತೆರ್ ನಕಲ್ ಕೈತಲ್ಲಿ ಇತ್ತರಡಲ್ಲ ಬೇತೆ ಭಾಷೆನ ಪಾತಿರ್ವಿರಿ ಅಪ್ಪೆ ಭಾಷೆನ ಮದಪ್ಪು ಇರು ಅಂಚಾದ ಪುನಃ ಒಲ್ಪನ ಆಯ್ತದಾಗಲ ಅಪ್ಪೆ ಭಾಷೆ ನೆನಪು ದೀಂಡ ಅವೇ ಒಂಜಿ ಮಲ್ಲ ವಿಷಯ
1: ಅವು ಪಂಡ ಅಲ್ಪ ಪೋಯ್ ಬೊಕ್ಕ ಹಿಂದಿ ಅವು ಆಪುಂಡು ಪಂಡ ಅಚ್ಚಾ ಅವು ಪುರ ಬರ್ಪುಂಡು ಹಿಂದಿ ಅತ್ತೆ ಹಿಂದಿ ಮಸ್ತ್ ಪಾತೆರ್ನಾಗ ಅವೇ ಬರ್ಪುಂಡು ದಾದ ಮಲ್ಪ ರಾಪುಜಿ ಮುಲ್ಪ ಬಂದಾಗ ತುಳು ಪಾತೆರ್ನಾಗ ನಡು ನಡುಟ ಅವು ಭಾಷೆ ಬರ್ಪುಂಡು
2: ಅಂದ ಬರಂದೆ ಉಪಾಯಜ್ಜಿ ಪಂಡ ಅವ್ ನಂಕ ಆ ಪದಕ್ಕೆ ರಪ್ಪ ಅವ್ ಎಂಚಿನಪ್ಪ ಪಂಡದು ಬಕ್ಕೊಂಚೂರು ನಾಕೋಸಿ ನರ್ವಾಸ ಇಲ್ಲ ಕಾಪುನೆ
1: ಇತ್ತೆ ಆಯತೆ
0: ಅಂಚ ಬಂದ ತುಲೆ ಅಕ್ಕಲು ಮುಲ್ಪ ಬತ್ತದು ನಮ್ಮ ಭಾಷೆ ಎಲ್ಲ ಪಾತಿರೋ ಅಲ್ಪ ಬೋದು ಆ ಭಾಷೆಗೆಲ್ಲ ಇಜ್ಜೆ ಸ್ಥಾಪಿರು ಅವೇ ನಮ್ಮವರ ಅಂಚಿ ಪೋದು ಬರ್ಕಾಗೆ ಅಲ್ಪದ ಭಾಷೆ ನಮ್ಮ ಕಾಪುಂಡ ಅಂತ ಪಾತೆರ ನಮ್ಮ ಪಿರಜಾರು ಜನ
2: ದಯವಂಡ ಯಾನಂತ ಇವಂತ ಈ ಬೇರದ ವಿಷಯ ಮತ್ತೆ ಅಂಚಿ ಬೊಂಬೈಗೆ ಮತ್ತೆ ಪೋ ನಿಂತೆ ಪೋದಿಪ್ಪನಾಗ ಒಂದು ಸಮಯ ನಿಜ್ಜಣತ್ತ ಮಗಲ್ಪ ಬೊಂಬೈ ಒತ್ತಿತ್ತ ಅಪ್ಪಗ ಬೊಂಬಾಯಿಡ್ ಹೋಗಿನ ಅಪ್ಪಗಲ್ಲ ಅಂಚನೆ ಹೆಂಕ್ ಈ ಅಕಲಿನ ಭಾಷೆ ಬರ್ಪುಜಿ ಬೊಕ್ಕ ಒಂಜಿ ಹಿಂದಿಯಿಂದ ಪಂಡದ ಪಂಡ ಕೊರ್ದಿತ್ತಿರನಲ್ಲ ಅವು ಆತೊಂಜಿ ಹೆಂಕ್ ಗೊತ್ತುಜ್ಜಿ ಅಂಚ ದಾನೆ ಅಲ್ಪನೆ ಪಕ್ಕ ಆಕಲ್ ಪಂಡೇನೇನೆ ಅನ್ಕೇನೋ ನ್ಯಾತಿ
1: ಅವು ಇಂಚಿನ
2: ಅಲ್ಲ ಹೆಂಕ್ ಅಂತ ಅನ್ಪುರ
1: ಓಲ ಭಾಷೆ.

0: ಅದರಿಂದ ಮಾತ್ರ ಇಂಪ್ರೂವ್ ಆಗ್ಬೋದು. ನಿಜಾನ ಇಂಚನೆ ಆ ಊ
1: ಅದೇ ಬೊಕ್ಕ ಬೊಕ್ಕ ಬೊಕ್ಕ ಬೊಕ್ಕ ಹಾಕಲು ತೋಡ ತೋಡನೆ ಎಂಕ್ ಸರಿಯಾವನ್ ಬರ್ತು
0: ಮಸ್ತ್ ಮಸ್ತ
1: ಮಸ್ತ
2: ಅತ್ತು ವಿಶ್ವಣ್ಣ ಇರ್ ಬನ್ನಗ ದಾದವ್ ಬಟ್ಟಳ್ಳು ಕೇಂದರ್ ಇತ್ತೆ ಇರ್ ದಾದ ಕನತರ್
1: ಎಂಕಂತ ಎಂಕ್ ಅವ್ಳು ಇರ ನೆಂಪಾನ್ ಅತನಾಗ ಆ ಜನ ಉಂಡ ಇತ್ತಂದ ನಂಚೂರು ಬೇರೆದವ್ಗೆ ಪಾತ್ಯರ್ಗ ಅನ್ನು ಏನ್ ಬರ್ತೇನೆ
2: ಅತ್ತು ಒಂಜಿ ಎಲ್ಲೆ ಅಪ್ಪೆಲ್ಲೆನ ದಿನ ಬರೋಂದುಂಡು ಎಂಕಲ್ ಒಂಜಿ ಅಪ್ಪೆಲ್ಲ ಲೆಕ್ಕ ಉಲ್ಲ ಅಕ್ಕ ನಕಲ್ ರಡ್ ಜನ ಒಂಜಿ ದಾದ ಆಂಡಲ ಪತಂ ಬರೋಡಾ ಬೊಡ್ಚ
1: ಯಾನು ಕೇಂಡು ಜತ್ತ ಯಾನು ಕೇಂದ್ರ ನನ್ನ ಫೋನ್ ಅಲ್ತದ ಏನ ಸರಿ ಏನ್ ಕುಂಜಿರಪ್ಪ ದಾದ ಕುಸುಮಕ್ಕ ಯಾನು ಅರ್ಜೆಂಟ್ ಅರ್ಜೆಂಟ್ ಕಾರ್ಗ ದಿಕ್ಕ ಒಂಡೆ ಬತ್ತೆ ಸೀದಾ
2: ಆಂಡ ಇರು ಪದ ಪದನು ಬಂದಾಗ ಕಾರ್ಗ ಆತ ಸಿಕ್ಕ ಒಂದು ಅರ್ಜೆಂಟ್ ಇಡು ಬತ್ತಿ ಲೆಕ್ಕ ಇತ್ತು ಜೀಶಣ್ಣ
1: ಅಂಚತ್ತಪ್ಪ ಪದ ಒಂಜಿರಪ್ಪ ಬಾ ಇಡು ಬತ್ತೆ ಮನ ಮನ ಬನ್ಪುನಿ ಅತಿ
0: ಅತ್ತ ಕುಸುಮ ಅಂಚತ್ ಅರೆ ಗೊತ್ತಿಜ್ಜತೆ ಯಾನ್ ಬೈದೆ ಅಂದು ಇಜ್ಜಾಂಡ ಆರ ಅಂಚ ಖಾಲಿ ಬರ್ಪುಜಿರ್
1: ತ್ಯವಂಡರ್
0: ಅದ್ನೆ
2: ಅತ್ತಕ್ಕ ಮಲ್ಲತ್ತ ದಾದ ಗೊತ್ತುಂಡ ವಿಶ್ವಣ್ಣ ಪೊಸತ್ತು ಕಾರ್ ದೇದಿರು ನಮ್ಮನೆ ಎಲ್ಲ ಒಂಜಿ ಪಿಕ್ನಿಕ್ ಲೆ ತಂಪೋಂಡಲ ಹೌದ್ ಅಕ್ಕಗ ಕೆಲವು ದೇವಸ್ಥಾನ ಪುರ ಪೋಯರ ಉಂಡಿಗೆ ಸುಮಾರು ವರ್ಷ ಅಂಡಿಗೆ
1: ಬಾಡಿಗೆ ಕೊರಚಿ ಪೆಟ್ರೋಲ್ ಬಡಚಿ ಪೂರ ಎಂದನೆ
0: 8 ಗಂಟೆಗೆ ರೆಡಿ ಆಗು
1: ಈ 8 ಗಂಟೆಗೆ ಬಂದ ಆ ಪೊರ್ತುಗೆ ಇರ್ನ ಜಾಲ್ಡ ಕಾರ್ ಉಂಡು
0: ಕುಸುಮ ಡನ್ನತೆ
2: ಆ ನಂಬುದು ರೆಡಿ ಆಲ ಅಕ್ಕ ಕಾರ್ ಬತ್ತು ಜಿಂಡ ಯಾನ ಜವಾಬ್ದಾರಿ ಅತ್ತ ಯಾನ ಜವಾಬ್ದಾರಿ
1: ಈರರ ಕುಲ್ಲೆ ಮನ್ ಪಂದೆ
0: ಖಂಡಿತ ಅತೆ
1: ಆ ಖಂಡಿತ
0: ಯಾನ 8 ಗಂಟೆಗೆ ಪೋಪುಂದು ಲೈಟ್ ದ 1 ಗಂಟೆ ದುಮ್ಮು ಯಾನ ಫೋನ್ ಮಲ್ ಪೆರ ಸುರು ಮಲ್ಪ
1: ಆ ಸಾರಿ
0: ರೆಡಿ ಉಪ್ಪುಡು
1: ಸತ್ತಿ ಫೋನ್ ಮಲ್ತರ ದಾಲ
2: ಇರ್ದೆ ಪೈಲ ಒಂಜಿ ವಿಶ್ವಣ್ಣನ ಸ್ವಿಚ್ ಆಫ್ ಆದಿತ್ತು ಜಿಂಡ ಯಾವು
1: ಯಾನ ಖಂಡಿತ ಬರ್ಬೆ ಬೊಕ ಕುಸುಮ ಕಪ್ಪೆಲ್ಲ
2: ನೆನಪಂಡು ವಿಶ್ವಣ್ಣ ಎಂಕಲ್ ಇಂಚನೆ ಒಂಜಿ ಗ್ರೂಪ್ ಪುರ ಮಲ್ತದ ಐಟ್ ಇಂಚನೆ ಪಾತಿರೊಂದು ಇತ್ತ ಪಾತಿರೊಂದು ಒಂಜಿ ವಿಷಯ ನೆನಪಂಡು ಅಪ್ಪನ ಕೈಡ್ದಿಂದ ಪೆಟ್ಟದ ಮಿನಿ ನೆನಪುಂಡ
1: ನಿನಗ ಇತ್ತೆಲ್ಲ ಗರ್ಬೋಡ್ ಜಾಲಿಗಳು
0: ನೆನಪತ್ತವು
1: ಲೆಕ್ಕನೇ
2: ಆತು ವಿಷಣ್ಣ ಆತುಲ ತಿಂತಾರ ಪೆಟ್ಟು
1: ಪೆಟ್ಟು ತಿನ್ಪು ನೆನ ಒಯ್ಟು ತಿಂತ ಅನ್ಸರುಕೇನ್ಲಿ
0: ನಮ ತಿಂತಿಜ
2: ನಮ
1: ಅನಿಕ್ಲ ಅಪ್ಪ ಅಲ್ಲತ್ತೆ ಮಿಗಿಲ್ ಪೆಟ್ಟು ಮಾಡ ಬಾಡಿ ಇತ್ತಿರ ಮನ ಯಾರಿಸಿದಾರ
2: ಇಜ್ಜಪ್ಪ ಎಂಕ್ಲೇನ ಅಪ್ಪೆ ಬಾರಿ ಎಡ್ಡೆ ಅಪ್ಪನಕಲ್ಲ ಎಡ್ಡೆ ನಕಲ್ಲ ಅಂಚತಿ ಅನ್ಪನ್ನ ಅಂಡ ಎಂಕ್ಲೇನ ಅಪ್ಪ ಎಂಚ ಇತ್ತಿರ ಗೊತ್ತುಂಡೆ ತಪ್ಪು ಮಲ್ತುಂಡಲ್ಲ ಅಡೇಗಿ ಸಮಾಧಾನ ಪನೊಂದಿತ್ತೀರಿ ಬೊಕ್ಕ ಅಮ್ಮೇರನ ಕೈತಲ ಸುದ್ದಿ ಪೋಂದಿತ್ತು ಅಂಚ ಅಲ್ಪ ಬೂರು ಪೆಟ್ಟ
0: ಅಂಚೆ ಮಾತ್ರ ಆತು ಎಂಕಲ್ಲ ಆತೆ ಎಡ್ಡೆ ಇತ್ತ ಲೂಟಿಪುರ ದಾಲ ಇತ್ತು
1: ಎಂಕಲ್ ಜನ್ಮ ಆನಾ ಜನ್ಮ ಪುಟ್ಟಾದಿರತ್ತೆ ಎಂಕ್ಲೇನು
0: ಬಾರಿ ಲೂಟಿ
1: ಅಲ್ಪ ಕಡಪ ನಗರೇ ಬರೀ ಹೆಚ್ಚನೆ
0: ವೈಟ್ ಬೂರು ಒಂದಿತ್ತು
1: ವೈಟ ಅಡ್ಡಾರ ಅಲಿಮಾರ್ ದಾಡಾರ್ಲ ಇತ್ತು ಪುನ್ಕೇದ ಅಡಾರ್ಲ ಇತ್ತು ನೋಡ ಪುಲಿತ ಅಡಾರ್ಲ ಇತ್ತು ಹಿಡಿದ ಬೇಕ ಓಲ್ ದಾಸಂದ ಇಲ್ಲದಾಗ ಆಯ್ತಲ್ಲ ಅವು ಐಟು ಗೆಲ್ಲು ಬತ್ತಂದ ಪುಣ್ಯ ಆಯ್ತು
0: ಒಂದು ನಾಗರಬೆತ್ತ
1: ನಾಗರವತ್ತ ಅವು ಮಾಸ್ಟರ್ ಹಾಕೋತೇನೆ ನಾಗರವತ್ತ
2: ಇಲ್ಲಾರು ನಕ್ಕ ಅಪ್ಪಗ ಪೆಟ್ಟು ಬರ್ದು ನಕ್ಕೇನ್ವರು ಯಾನ್ ಪನ್ಪೆ ಮುರಾಣಿ ವಿಶ್ವಣ್ಣ ನಿಲ್ಲದಲ್ಪ ಪೋಯೆ ಅರೆ ನಮ್ಮ ಪಂದಿತ್ತೇರು ಸುಮಾರು ಕುಕ್ಕು ಬುರ್ದುಂಡು ಪತಂ ಪೋಲೆ ಕುಸುಮ ಕಂದು ಅಂಚ ಪೋಯೆ ಪೋನಾಗ ಚಪಾತಿ ಲಾಟುನ ಲಟ್ಟಣಿ ಗೇಡ ಒಂಜಿ ಬುರ್ದುಂಡ ಅರೆಗ ಬೆರಿಕ
1: ಮೋಕೆ
2: ವಿಷಯದಾದ ಪಂಡ ವಿಷಯದಾದ ಪಂಡ ಗಂಟೆ ಪತ್ತೊಂದು ಅಂಡಲ್ಲ ವಿಶ್ವಣ್ಣ ಲಕ್ಕಿ ಜರಾನಿ
0: ಬೊಕ್ಕ ಬೂರಂದೆ ಅವು ಕಮ್ಮಿ ಅಂಡ
1: ಅಂಚ
0: ಬೂರೋಡು ಇತ್ತೆಲ್ಲ ಬೂರೋಡು
1: ಇತ್ತೆಲ್ಲ ಬೂರು
2: ಅದೇ ಅವು ಏತೆ ಪೆಟ್ಟು ಬೂರಾಡ ಅಕ್ಕ ಒಂಜಿ ತುಲ್ಲ ಇತ್ತೆ ಅಪ್ಪ ಏತೆ ಪೆಟ್ಟು ಕೊರಡು ದಾದಾಂಡಲ ಒಂಜಿ ಬೇಜಾರಾಂಡ ಖುಷಿ ಅಂಡ ನಮ್ಮ ಸುರೂಕು ಪೋದು ಪನ್ಪುನೆ ಅಪ್ಪೇಡ ಬೊಕ್ಕ ನಮಕ್ ಇತ್ತೆ ಖುಷಿ ಅಂಡಲ ಬೇಜಾರಾಂಡಲ ಸುರೂಕು ನೆನಪಾಪುನೆಲ್ಲ ಅಪ್ಪೇನೆ ಅತ್ತೆ ಐಕ ತುಲೆ ಒಂಜಿ ಕತೆ ಉಂಡು ಗೊತ್ತುಂಡ ಇಜ್ಜೆ ಗೊತ್ತುಜಿ ಈ ತೆನಾಲಿ ರಾಮಕೃಷ್ಣನ ಕತೆ ದುಂಬು ಕೃಷ್ಣದೇವರಾಯನ ಆಸ್ಥಾನ ಒಂಜಿ ಆಸ್ಥಾನ ಪಂಡಿತರು ಬತ್ತೆರಿಗೆ ಬತ್ತದು ಒಂಜಿ ಚಾಲೆಂಜ್ ಪಾಡಿಯರಿಗೆ ಎನ್ನ ಅಪ್ಪೆ ಭಾಷೆ ಒಂದು ನಾಡ್ದು ಪತ್ಲೆ ಎಂದು ಮಾತೆರೆಗಲು ಉಂದಾಂಡಿಗೆ ಪಂಡ ಆಯ್ಕೆ ಮಾತ ಭಾಷೆಲ್ಲ ಬರ್ಪುಂಡು ಐಟ್ ಆಯ್ನ ಅಪ್ಪೆ ಭಾಷೆ ಉಂದು ಎಂಚ ನಾಡುನೆ ಎಂದು ಐಕ ಆರ್ದಾದ ಮಲ್ ತಿರುಗಿ ಕೃಷ್ಣದೇವರಾಯರು ತೆನಾಲಿ ರಾಮಕೃಷ್ಣರ ಬಂಡೇರಿಗೆ ಆಯ್ನ ಅಪ್ಪೆ ಭಾಷೆ ಒಂದು ನಾಡ್ದು ಬತ್ತೋಡು ಪತ್ತುಂಡ ನಿಕ್ಕಿ ನಾಮು ಒಂದು ಅಪ್ಪಗ ಪಂಡಿತರು ಪಂಡೇರಿಗೆ ಒಂಜೇಳೆ ಆಯ ಸೋತುಂಡ ರಾಜ್ಯ ಬಿಡುದು ಪೋವೋಡು ಒಂದು ಅವು ಯಾನು ಒತ್ತೊಂದುವೆ ಈ ಸವಾಲನ್ನು ಯಾನು ಒತ್ತೊಂದುವೆ ಆರನ ಮಾತೃಭಾಷೆ ಒಂದು ಯಾನು ನಾಡ್ದು ಬತ್ತುವೆ ಅಂದು ಬಂಡ್ಪೆಗೆ ತೆನಾಲಿ ರಾಮಕೃಷ್ಣರು ಬಂದ್ಪೆರಿಗೆ ಮನದಾನಿ ಕಾಂಡೆ ಪೋದು ತೆನಾಲಿ ರಾಮಕೃಷ್ಣರು ದದ್ದಾನ್ ಪೆರಿಗೆ ಗೊತ್ತುಂಡಿ ಒಂಜಿ ಪಾಟಿ ನೀರು ತೇಪಿರಿಗೆ ಮುಸುಂಟು ಆರು ಒರಾನೆ ಲಕ್ಕದು ಅಮ್ಮ ಅಂದು ಬೊಬ್ಬಾಡುವರಿಗೆ ಮೇಲೆ ಸೀದಾ ಬರ್ಪೇರಿಗೆ ತೆನಾಲಿ ರಾಮಕೃಷ್ಣ ರಾಸ್ತಾನಾಗ ಬತ್ತದಾಯಿ ಬೊಕ್ಕ ಮಾತೆರ್ಲ ಸಭೆ ಸೇರಿನಾಗ ಕೇನ್ವರಿಗೆ ಕೃಷ್ಣದೇವರಾಯರು ಅರೆ ನಮ್ಮ ಮಾತೃಭಾಷೆ ಒಂದು ಗೊತ್ತಾಂಡ ಅಂದು ಅಪ್ಪ ಪಂಡಿತರು ಪಂಡರಿಗೆ ಎಂಚ ಗೊತ್ತವು ಆ ಎಂಚ ನಾಡ್ದು ಬತ್ತೆ ಆಯ್ಗವು ಆ ಪೂಜೆ ಆಯ ಸೋಲು ಒತ್ತೊಂದು ಲೆಕ್ಕ ಅದೇ ಅಂದು ಅವಾಗ ತೆನಾಲಿ ರಾಮಕೃಷ್ಣರು ಬಂದ್ಪೇರಿಗೆ ಅರೆ ನಮ್ಮ ಮಾತೃಭಾಷೆ ತೆಲುಗು ಒಂದು.

0: ನಿಕ್ಕೆಂಚ ಗೊತ್ತಾಂಡ್ ಅಂದ್ರೆ ಕೃಷ್ಣದೇವರಾಯರು ಕೆನ್ವಿರ್ಗಿ ದಾಲೈಜಿ ಇನಿ ಕಾಂಡೆ ಪೋದಿಯ ನೀರು ತೇತೆ ತೇಪುನಾಗ ಆರು ತೆಲುಗು ಅಪ್ಮಾ ಅಂದು ಪಂಡೇರು ಅಂದು ಅಂಚಾದ ಪುನ ತುಲೆ ಅಪ್ಪೆ ಅಪ್ಪೆ ಭಾಷೆಗೆ ಏತು ಮಹತ್ವ ಉಂಡು ಪಂದ ಇಟೆ ಒವ್ವೇ ಭಾಷೆ ಪಾತೆರಡು ಒಲ್ಪನೆ ತಿರುಗಾಡು ಅಪ್ಪೆನ ಮಟ್ಟೆಲ್ಡ್ ಅಪ್ಪೆ ಭಾಷೆ ತಿಕ್ಕುನಾ ತುಸುಕ ಬೇತ ಒಯ್ಟಾಂಡಲ ತಿಕ್ಕೊಂಡ ವಿಷಣ್ಣ
1: ಅವತ್ತೊಂಜಿ ಖುಷಿಯೇ ಬೇತ
2: ಇತ್ತೆ ಮಸ್ತ್ ಜನ ಅಪ್ಪೆ ಭಾಷೆ
0: ಮದ ತೊಂದಿಲ್ಲ
2: ಪಂಡ ಇಂಗ್ಲೀಷ್ ಪಾತ್ರನು ಇಲ್ಲಡೆ ಪಂಡ ಮದ ಎಂಕಲ್ನ ಭಾಷೆ ಫಸ್ಟ್ ಪಾತ್ರಡು ಜೋಕ್ಲೆಗೆ ಫಸ್ಟ್ ಕಲ್ಪಾವುಡು
1: ಅಂತ
2: ಮೊಕ್ಕ ಬಾಕಿದ ಭಾಷೆ ಒಟ್ಟು ಜೋಕ್ಲು ಕಲ್ಪುವರು
0: ಅಂದು ಇತ್ತೆ ಅಪ್ಪೆ ಭಾಷೆ ದಿನ ಬಂದಾಗ ಬೊಕ್ಕೊಂದಿನ ಪಾಂಡು ವಿಶ್ವಣ್ಣ ಎನ್ನೋರ್ತಿ ದೋಸ್ತಿ ಇತ್ತಲ್ಲ ರೆನಿಟ ಪಂದು ಆಲೆಗಿತ್ತೆ ಪಿದಯೂರುಡು ನರ್ಸು ಬೇಲೆ ತಿಕ್ಕದನ್ ಆಲ್ ನರ್ಸು ಬೇಲೆಗಿಂದು ಪಿದಾಡೊಂದು ಲಂಚಿಗೆ ಐ ಕ್ಯಾನ್ ಮಂಡಿ
1: ಊರುಡು
2: ಬೇಲೆ ಮಲ್ತಿರಲ್ಲ
1: ಆಲೋಚನೆ ಉಂಡ ಪಾಪನ ಹೊರಕುತ್ತಿರ ನೆತ್ತಿದ್ರು ಕುಪ್ಪಿಗೆ ಬಂದತ್ತ
0: ಅಂಚತ್ತು ಊರುಡು ಬೇಲೆ ಮಲ್ತೊಂದಿತ್ತಲ್ ವಿಶ್ವಣ್ಣ ಇತ್ತೆ ಅಲ್ಪ ತಿಕ್ಕಿನ ಬೇಲೆದಾದ ಬಂಡ ಇತ್ತೆ ಅಲ್ಪ ಪ್ರಾಯದಕ್ಕಲ್ ಪುರ ಇಪ್ಪು ಇರತ್ತೆ ಅಕ್ಲೇನ ಪುರ ವಾರ್ಡ್ ತೂವನ್ನ ಬೇಲೆಗೆ ಭಾರಿ ಎಡ್ಡೆ ಬೇಲೆ ಅಲೆಗೆ ಐಕ್ ಅಲೆನ ಇಲ್ಲಡ ನೇರೊಂದುರ್ಲಿರಿಗೆ ಆ ಬೇಲೆ ಮಲ್ಪರ ಅಡೆ ಪೋವಡ ಮುಲ್ಪ ಮಲ್ಪರ ಬಲ್ಲಿ ಅಂದ್ ಐಕಾಲಿತ್ತೆ ಎಂಕ್ಲೆ ಇದೇನಲ್ಲೇ ತೊಂಬರ್ರೆ ಪಂತಲ್ ದಾದ ಪಂಡ ಅಲೆನ ಇಲ್ಲಡೆ ಪೋದೋರ ಇಲ್ಲದಕ್ಲೆ ಪನ್ನೋಡಿಗೆ ಮಾತೆಲ್ಲ ಸೇರಿದ ದಾಯ ಪಂಡ ಇತ್ತೆ ತುಲೆ ನರ್ಸ್ ಇತ್ತೆ ದಾದಿರ ನಮ್ಮ ದಾದ ಪಂಪ ಅಕ್ಲೇನ ಬೇಲೆಗೆ ಏತ ಅತ್ಯಮೂಲ್ಯ ತುಲ್ಲೆ ಒಂಜಿ ಪೇಷಂಟ್ ಒಂಜಿ ರೋಗಿನ ಅಕಲು ಎಂಚ ಆರೈಕೆ ಮಲ್ತನು ಇರು ಒವ್ವೆ ಒಂಜಿ ಹೇಸಿಗೆ ಬೇಸಿಗೆ ಇಜ್ಜಂದೆ ಆ ಪೇಷಂಟ್ ಎಂಚ ತೂಪಿರ ತುಲೆ ಅನ್ಸದು ಪುನಃ ಒಂಜಿ ಪುಣ್ಯದ ಬೇಲೆ ಅತ್ತೆ
1: ಖಂಡಿತ
0: ಅಂಚಾದ ಆಲ್ದಾದ ಪನ್ಪುನಿ ಪಂಡ ಐಟು ದಾದ ಉಂಡು ನಮಕ್ ಪೇಷಂಟ್ ಪಂಡ ಒಂಜಿ ಅರೆಗೆ ಒಂಜಿ ಅಸಹಾಯಕ ಸ್ಥಿತಿ ಏರಿಪ್ಪರ ಅಕ್ಲೆ ನಮ್ಮ ಆರೈಕೆ ಮಲ್ಪುನ ಎಂಕ್ಲೆ ನರ್ಸ್ನ ಅಕ್ಲೆನ ಕರ್ತವ್ಯ ಅವೇನ ಎಂಕ್ಲು ಮಲ್ಪುವ ಐಕ್ ವಾ ಊರಾಂಡ ದಾನೆ ಅಂದ ಅಲ್ಲೇನ ವಾದ ವಿಷಯ ಅಂದತ್ತೆ
1: ಮೇ ಪದರಡಕ್ಕೆ ವಿಶ್ವ ನರ್ಸನ ಅಕ್ಲನ ವಿಶ್ವ ದಾದಿಯರ್ನ ದಿನ
0: ಅಂಚ ಅಲೆಗಿತ್ತೆ ಆನಿಗೆ ಫ್ಲೈಟ್ ಇಪ್ಪುನ ವಿಶ್ವಣ್ಣ ಅಲೆಗಿತ್ತೆ
1: ಫ್ಲೈಟ್
0: ಇನ್ ಹಿಡ್ದಲ್ಲ ನಮ್ಮ ಎಲ್ಲೆ ಪೋಯ್ ದಾಯ ಪನ್
2: ಎಲ್ಲಿದ ಪ್ರೋಗ್ರಾಮ್ ಆತಂಡತೆ ಕಾಂಡೆ
0: ಆ ದೇವಸ್ಥಾನ ಅಕ್ಕ ಸಂಗತಿ ಉಂಡು ದೇವಸ್ಥಾನ ಬಂದಾಗ ಸಾದಿ ಬರೀ ಅಲೇನ ಇಲ್ಲ ಅಂಚ ಪೋದು ಬೊಕ್ಕ ಅರೆನ ಅಪ್ಪೆಲ್ಲ ಒಂಚು ಪ್ರಾಯದಾರು ಒಂಚು ಅಲೆನ ಅಪ್ಪೆಗ್ಳು ಒಂಚೂರು ಪ್ರಾಯ ಅಂಡಿ ಎಂತು ಅಪ್ಪೆಲ್ಲ ದಿನ ಅತ್ತೆ ಒಂಜಿ ಅರೆನ ಅಲೆನ ಅಪ್ಪೆನ ಕೈತಲ್ ಕುಲುದು ಒಂಚು ನಮ್ಮ ಪಾತೆರ್ಲೆ ಕಲಾಪುಂಡು ಅಂಚ ಒಂಜಿ ಪೋದು ಬರ್ಕ ಅಂದ ಯೋಚನೆ ಎಂಚ ಪೋಯಾ ಇತ್ತೆ ನಮ್ಮ ಹೆಚ್ಚ ಪಾತೆರ್ ಒಂದು ಕುಲ್ಲುಂಡ ನಮ್ಮನ ಹಪ್ಪಳ ಯಂಗಾವಲ್
1: ಒಂಜಿ
2: ತಿಂದದ
0: ಅತ್ ಅವು ದಿಕ್ಕೇಳ್ದು ಪಾಡ್ದೆ ತೂಟು ಪಾಡ್ನೆ ವಿಶ್ವಣ್ಣ ತೂಟು ಪಾಡ್ದು ಅಲ್ಲೇ ಅಲ್ಪ ತಾರ ಇದೆ ಎಣ್ಣೆ ಎಲ್ಲ ದೀತೆ ತಾರ ಇದ ಪೂಲ್ ಎಲ್ಲ ಉಂಡು ಒಟ್ಟು ಕಾಯ್ದ ಒಟ್ಟು ಪಾಡ್ದು ತಿನ್ಕ ನಮ್ಮ ಐತೆ ಒಂಜಿ ಎಂಚ ಯಾನ್ ಗೋಡಾಂಡ ಉಲೈ ಪೋದು ತಾರೈದ ಎಣ್ಣೆ ಒಂಚೂರು ಕಡಿಮೆ ಅವು ಇರೇಗೆ ಏತ ತಾರೈದ ಎಣ್ಣೆ ಬೋಡ ಹಾಕೊಂಡು ಹೆಂಗ್ ಗೊತ್ತುಂಡು ಹಪ್ಪಳ ತಿನ್ನಾಗ ಯಾನ್ ನಾನು ಒಂಜಿ ಪಿಂಗಂಡ್ ಪತ್ತೊಂಬ ಬರ್ಪೆ ಉಲೈ ಪೋಪೆ ಸರಿ
2: ಸರಿ ಬರ್ಪರತೆ ಕಾಂಡೆ ಫೋನ್ ಮಲ್ಪೆ
0: ನೆನಪು ಎನ್ನ ಲೆಕ್ಕ ಅಕ್ಕ ಬತ್ತಿ ಜಿನ ಬೊಕ ನೆರುವಲ್
3: ಈತನೆಟ್ಟ ಚಾವಡಿ ಕಟ್ಟೆ ವಾರದ ಪಟ್ಟಾಂಗ ಕೇಂಡರು ಪಾಲು ಪಡೆಯಿನಕಲು ಚಿಂತನ್ ಕಲ್ಲಡ್ಕ ಅಕ್ಷತಾ ರಾಜ್ ಪೆರ್ಲಾ ಬೊಕ್ಕ
4: ಅರುಣ ಎಸ್ ನಾಯಕ್.

ಆಕಾಶವಾಣಿ ಮಂಗಳೂರು. ಸಮಯ 8:45 ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಗ್ರಹ ನಾಟಕ ಕಂಪನಿಯಿಂದ ಪ್ಲಾಸ್ಟಿಕ್ ಅಸುರ ನಾಟಕನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಈ ನಾಟಕದಲ್ಲಿ ಭಾಗವಹಿಸೋರ್ ಪರಿಚಯ ಮಾಡಿಕೊಡ್ತೇನೆ. ಸೂತ್ರಧಾರಿ ಸ್ನೇಹ,
1: ಸೀನಿಯರ್ ಅಸುರ ಪಾತ್ರದಲ್ಲಿ ಬಾಲಾಜಿ,
2: ಜೂನಿಯರ್ ಅಸುರ ಪಾತ್ರದಲ್ಲಿ ವಾಸು,
3: ಭೂಮಿ ತಾಯಿ ಮತ್ತು

0: ಹೋರಾಟಗಾರ್ತಿಯಾಗಿ ಸಹನ.
1: ಈಗಿನ ಪೀಳಿಗೆಯ ಹುಡುಗನ ಪಾತ್ರದಲ್ಲಿ ಆರ್ಯನ್.
0: ಸಮಸ್ಯೆ ನಮ್ಮ ಸುತ್ತಲೂ ಇದೆ, ಆದರೆ ಪರಿಹಾರವು ನಮ್ಮೊಳಗೇನೇ ಇದೆ. ಪ್ಲಾಸ್ಟಿಕ್ ಅಸುರ, ದಿ ವಾರ್ ವಿದಿನ್ ಅಸ್ ಎಂಬ ಈ ನಾಟಕವು ಕೇವಲ ಒಂದು ಕಥೆಯಲ್ಲ. ಇದು ನಮ್ಮ ಪ್ರತಿದಿನದ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳ ಪ್ರತಿಬಿಂಬ. ಸುಲಭತೆಗಾಗಿ ನಾವು ಮಾಡುವ ಆಯ್ಕೆಗಳು ಹೇಗೆ ನಮ್ಮ ಪರಿಸರವನ್ನು ಮತ್ತು ನಮ್ಮ ಭವಿಷ್ಯವನ್ನ ಪ್ರಭಾವಿಸುತ್ತದೆ ಎಂಬುದನ್ನು ಈ ನಾಟಕ ಹೇಳುತ್ತದೆ. ಈ ನಾಟಕದ ಮೂಲಕ ನಾವು ಮಾಲಿನ್ಯ ನಿಯಂತ್ರಣ ಮತ್ತು ನಮ್ಮ ವೈಯಕ್ತಿಕ ಜವಾಬ್ದಾರಿಯ ಮಹತ್ವವನ್ನ ಸರಳವಾಗಿ ಮನಸ್ಸಿಗೆ ತಾಕುವ ರೀತಿಯಲ್ಲಿ ತಲುಪಿಸಲು ಪ್ರಯತ್ನಿಸಿದ್ದೇವೆ.
2: ಈಗ ಪ್ರಸ್ತುತಪಡಿಸಲಿದ್ದೇವೆ ನಾಟಕ ಪ್ಲಾಸ್ಟಿಕ್ ಅಸುರ.

0: ಗೀಯಗ.
1: ಹೌದ್ರಿ ಹೌದು, ನಾವು ಬಂದಾಯ್ತು ಅಕ್ಕ, ನೀವು ಬರ್ರಿ ರೇಡಿಯೋ ಪಕ್ಕ ನಿಂತ್ಕೊಂಡು ನಮ್ಮ ಮಾತನ್ ಕೇಳಿಸ್ಕೊಳ್ರಿ. ಹೇ ಹುಡುಗ, ಆ ಮೊಬೈಲ್ ಗೇಮ್ ಎಲ್ಲ ಬಿಟ್ಟು ಸ್ವಲ್ಪ ನಾವ್ ಹೇಳು ಮಾತನ್ನ ಕೇಳಿಸ್ಕೋ. ಅಣ್ಣ ರೀ, ನೀವು ಬರ್ರಿ ರೇಡಿಯೋದಾಗ ನಾವ್ ಏನ್ ಹೇಳಕತ್ತೀವಿ ಅಂತ ಕೇಳಿಸ್ಕೊಂಡು ಹೋಗೋರಂತ್ರ.
2: ಆಗೊಂದು ಕಾಲ ಇತ್ತು, ಆ ಕಾಲ ಎಷ್ಟು ಸುಂದರವಾಗಿತ್ತು ಗೊತ್ತಾ.

ಹಸುರೆತ್ತಲ್ ಹಸುರಿತ್ತಲ್ ಹಸುರಿತ್ತಲ್ ಕಡಲಿನಲ್ಲಿ, ಹಸುರ್ ಗಟ್ಟಿತೋ ಕವಿ ಆತ್ಮ ಹಸುರ್ ನೆತ್ತರ್ ಒಡಲಿನಲ್ಲಿ. ಎಲ್ಲೆಲ್ಲೂ ಹಸಿರು, ಎಲ್ಲೆಲ್ಲೂ ಖುಷಿ, ಎಲ್ಲೆಲ್ಲೂ ಆರೋಗ್ಯ. ಆದ್ರೆ ಇದು ಹಾಗೆ ಇರಲಿಲ್ಲ. ಅವನು ಬಂದ, ಆ ಹಸುರ ಬಂದ. ಕೆಂಪು ಗಣ್ಣಿನ ಬಲಿಷ್ಠವಾದ ಮನುಷ್ಯ, ಕೆದರಿದ ಕೂದಲಿನ ಮೇಲೆ ಏಕಮಾತ್ರ ಬಳಕೆಯ ವಸ್ತುಗಳಿಂದ ಮಾಡಿದ್ದ ರಂಗು ರಂಗಿನ ಕಿರೀಟ. ಆತ ಧರಿಸಿದ ಬಟ್ಟೆ ಎಲ್ಲವೂ ಪ್ಲಾಸ್ಟಿಕ್ ಚೀಲದಾಗಿತ್ತು. ಎದೆಯುಬ್ಬಿಸಿ ನಡೆಯುವ ಅಟ್ಟಹಾಸದಲ್ಲಿ ಆತ ಧರಿಸಿದ್ದ ಪೇಪರ್

0: ಕಪ್, ಸ್ಟ್ರಾ, ಸಿಲ್ವರ್ ಶೈನಿಂಗ್ ತಟ್ಟೆ, ಪ್ಲಾಸ್ಟಿಕ್ ಸ್ಪೂನ್ಗಳ ಉದ್ದುದ್ದ ಹಾರಗಳು ಆತನಿಗೆ ಜೊತೆಯಾಗಿ ಕುಣಿಯತೊಡಗಿದವು. ಆತನ ಪಂಚೆಯ ಮೇಲೆಲ್ಲ ವಿಧ ವಿಧವಾದ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್. ಇದೆಲ್ಲದರ ಜೊತೆಗೆ ಆತ ಧರಿಸಿದ ಶೂಸು, ಅದು ಕೂಡ ಪ್ಲಾಸ್ಟಿಕ್. ಆ ಶೂಸ್ ಹೇಗಿತ್ತು ಅಂತೀರಾ? ಬಿಸಿಲಿನ ಧಗೆಗೆ ಕುಡಿದು ಅಲ್ಲಲ್ಲೇ ಬಿಸಾಡುವ ಈ ಜ್ಯೂಸಿನ ಬಾಟಲಿ ಇರುತ್ತಲ್ಲ, ಅದ್ರ ಹಾಗೆ ಇತ್ತು ಅವನ ಶೂಸು. ಒಟ್ನಲ್ಲಿ ಆಕ್ರೋಶ, ತನ್ನದೇ ಲೋಕವೆಲ್ಲ ಎನ್ನುವ ಅಹಂಕಾರ, ಸಾವೇ ಇಲ್ಲ ಎನ್ನುವ ಹುಬ್ಬೇರಿಸುವ ನಗು, ತನ್ನ ಆಡಳಿತಕ್ಕೆ ಜೊತೆಯಾಗುವಂತೆ ಸಹೋದರನನ್ನು ಜೊತೆಯಲ್ಲೇ ಕರೆದುಕೊಂಡು ತಿರುಗುತ್ತಿದ್ದ ಈ ಅಸುರ. ಸಹೋದರನಿಗೆ ಅಣ್ಣ ಎಂದರೆ ಹೆಮ್ಮೆ. ಇಬ್ಬರು ಜೊತೆಯಲ್ಲಿ ಕುಣಿಯುತ್ತಾ ಜಗತ್ತನ್ನು ಆವರಿಸುತ್ತಾ ಅಟ್ಟಹಾಸ ಮೆರೆಯುತ್ತಿದ್ರು. ಇವರು ಬಂದ ಮೇಲೆ ನಮ್ಮ ಹಸಿರಾಗಿದ್ದ ಪರಿಸರ ಹೇಗಾಗೋಯ್ತು? ಎಲ್ಲ ಬದಲಾಗೋಯ್ತು.
1: ನಾವು ಯಾರು ಅಂತ ಗೊತ್ತಾಯ್ತಾ? ನಾವು ಯಾರು ಅಂತ ಗೊತ್ತಾಯ್ತಾ? ನಾವು ಪ್ಲಾಸ್ಟಿಕ್ ಹಸಿರೋರು. ತಮಾ, ಲೋ ತಮಾ,
2: ಅಣ್ಣ
1: ಬಾ. ಈ ನಮ್ಮ ಜನರು ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಿದ್ದಾರೆ. ಏಯ್, ಏನ್ ಹಂಗೆ ಕೇಳಿಸ್ಕೊಳ್ತಿದ್ದೀರಾ? ಆ ಶಾಕಾಯ್ತಾ?
2: ಶಾಕಾಯ್ತಾ?
1: ಶಾಕಾಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕಂತ ತಾನೇ ನಾವು ಇವತ್ತು ನಿಮ್ಮ ಮುಂದೆ ಬಂದಿರೋದು. ಪ್ರಮೋಷನ್ ಕೊಟ್ಟಿದ್ದು ನಾನಾಗಿರ್ಬೋದು, ಆದ್ರೆ ಇದೇ ಜನಗಳ ಮಧ್ಯದಲ್ಲಿ ಪ್ಲಾಸ್ಟಿಕ್ನ ಹುಟ್ಟಾಕ್ಸಿದ್ದು ನಾನು. ಈಗ ಏನ್ ಮಾಡ್ತೀರಾ? ಇದು ನನ್ನೂರು, ಇದು ನನ್ನ ಏರಿಯಾ, ಇದು ನನ್ನ ಭೂಮಿ. ನಾನು ಇವತ್ತು ಆಕಾಶವಾಣಿಯಲ್ಲಿ ಗುಡುಗಿದ್ರೆ ಕಸದ ಪರ್ವತನೇ ಹಬ್ಬರಿಸುತ್ತದೆ.
2: ಹಬ್ಬರಿಸುತ್ತೆ
1: ಕೈ ಎತ್ತಿ ತಡದ ಅಂದ್ರೆ ಅತ್ತಾಳೆ ಪಾತಾಳದ್ರಲ್ಲೂ ಕಣ ಕಣ ಅದ್ರಲ್ಲೂ ಎಲ್ಲಂದ್ರೂ ಅಲ್ಲೇ ನಾನೇ ಹರಡಿದ್ದೇನೆ ಕಣ್ರೋ, ಎಲ್ಲಂದ್ರೂ ಅಲ್ಲೇ ನಾನೇ ಹರಡಿದ್ದೇನೆ. ಇದು ಪ್ಲಾಸ್ಟಿಕ್ ಕಸರನ ಸಾಮ್ರಾಜ್ಯ ಕಣ್ರೋ. ಏಯ್, ನಾವೆಲ್ಲಿಂದ ಬಂದೆ ಅನ್ಕೊಂಡ್ರಿ? ಆ ನಾವೆಲ್ಲಿಂದ ಬಂದೆ ಅನ್ಕೊಂಡ್ರಿ? ಮನುಷ್ಯರೇ ತಮ್ಮ ಅನುಕೂಲಕ್ಕೋಸ್ಕರ ನಮ್ಮನ್ನು ಹುಟ್ಟಾಕ್ಸಿದ್ರು, ಹುಟ್ಟಾಕ್ಸಿದ್ದಲ್ಲದೆ ಹಸುರನನ್ನಾಗಿ ಮಾಡಿದ್ರು. ಆ ಜನರೇ ಇಲ್ಲಿ ಕೇಳಿ, ಈ ನಿಮ್ಮ ಭೂಮಿ ತಾಯಿನ ಪ್ಲಾಸ್ಟಿಕ್ನಲ್ಲಿ ಯಾವ ಥರ ಬಂಧಿಸಿದ್ವಿ ಅಂತ ನೋಡ್ತೀರಾ? ಅವಳನ್ನ ಚೆಂಡಿನ ಹಾಗೆ ಹತ್ತಿಂದ ಹಿತ್ತ ತೂರಾಡ್ತಾ ಇದ್ದೇವೆ.
3: ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ನೀವೆಲ್ಲ ಪೂಜೆ ಮಾಡೋ ಭೂಮಾತೆ. ನನಗೆ ಉಸಿರಾಡೋಕೂ ಕಷ್ಟ ಆಗ್ತಾ ಇದೆ. ನನ್ನ ದೇಹದ ಎಲ್ಲ ಅಂಗಗಳಲ್ಲೂ ಪ್ಲಾಸ್ಟಿಕ್ನ ತುರುಕ್ಬಿಟ್ಟಿದ್ದೀರ. ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ಕಿಂದ ಕೇವಲ ನನಗಷ್ಟೇ ಅಲ್ಲ, ನಿಮಗೂ ಕೂಡ ತೊಂದರೆ ಆಗ್ತಾ ಇದೆ. ನನ್ನನ್ನೇ ಅವಲಂಬಿಸಿ ಬದುಕ್ತಾ ಇರೋಂಥ ಹಲವಾರು ಪ್ರಾಣಿ ಪಕ್ಷಿಗಳಿಗೂ ಇದರಿಂದ ತೊಂದರೆ ಆಗ್ತಾ ಇದೆ. ನಾನು ಎಷ್ಟು ದಿನ ಅಂತ ಸಹಿಸ್ಕೊಂಡಿರ್ಬೇಕು? ಅನುಕೂಲದ ಹೆಸರಿನಲ್ಲಿ ನೀವು ಎಷ್ಟು ಪ್ಲಾಸ್ಟಿಕ್ಕನ್ನು ಬಳಸೋಕೆ ಶುರು ಮಾಡಿದ್ದೀರಾ? ಬಳಸೋದಷ್ಟೇ ಅಲ್ಲ, ಅದನ್ನ ಎಲ್ಲಿ ಬೇಕಾದಲ್ಲಿ ಬಿಸಾಡ್ತೀರ. ಹಸು ಹೊಟ್ಟೆಲಿ ಮೊನ್ನೆ ತಾನೇ 50 ಕೆಜಿಯಷ್ಟು ಪ್ಲಾಸ್ಟಿಕ್ ಸಿಕ್ಕಿದೆ. ಈ ಪ್ರಾಣಿ ಪಕ್ಷಿಗಳು ಕೂಡ ಅದನ್ನೇ ತಿಂತವೆ. ಪಕ್ಷಿಗಳ ಕುತ್ತಿಗೆಗೆ ಪ್ಲಾಸ್ಟಿಕ್ಕು ಸಿಕ್ಕಾಕೊಂಡಿರುತ್ತೆ. ನಿಮ್ಗಳ ತರ ಪಕ್ಷಿಗಳಿಗೇನು ಕೈದೇನು ಆ ಪ್ಲಾಸ್ಟಿಕ್ ಅನ್ನ ತೆಗೆದುಕೊಳ್ಳೋಕೆ? ಆಮೆಯ ಮೂಗಲ್ಲಿ, ನನ್ನ ಒಡಲಿನ ಸಮುದ್ರದಲ್ಲಿರೋ ಆಮೆಯ ಮೂಗ್ನಲ್ಲಿ ಸ್ಟ್ರಾ ಸಿಕ್ಕಾಕೊಂತಾ ಇದೆ. ಇದೆಲ್ಲ ನೀವುಗಳು ಮಾಡ್ತಾ ಇರುವಂತಹ ಕರ್ಮ. ನಿಮಗೆಲ್ಲ ಯಾವಾಗ ಅರ್ಥ ಆಗುತ್ತೆ? ಇದು ಯಾವಾಗ ಅರ್ಥ ಆಗುತ್ತೆ? ನನ್ನ ಮಕ್ಕಳೆನಿಸ್ಕೊಂಡ ನೀವುಗಳೇ ಅಸುರರಾಗಿ ಬದಲಾಗ್ತಾ ಇದ್ದೀರ. ನೀವುಗಳೇ ಅಸುರರಾಗಿ ಬದಲಾಗ್ತಾ ಇದ್ದೀರ.
0: ಒಂದ್ ಕಡೆ ಈ ಭೂಮಿ ತಾಯಿಯ ಕೂಗು, ಮತ್ತೊಂದ್ ಕಡೆ ಈ ಅಸುರ ಸಹೋದರರ ಅಟ್ಟಹಾಸ. ಈ ಅಣ್ಣ ತಮ್ಮಂದಿರು ಇಬ್ಬರು ಕುಣಿದು ಕುಪ್ಪಳಿಸಿ ನನ್ನದೇ ಈ ಜಗತ್ತು ಅಂತ ಅಟ್ಟಹಾಸ ಮೆರೆದು ತಮಗೆ ಕೊನೆಯೇ ಇಲ್ಲ, ಸಾವೇ ಇಲ್ಲ ಅಂತ ಬದುಕ್ತಾ ಇದ್ದಾರೆ. ಎಂಥ ಗರ್ವ! ಇವರಿಬ್ರು ಸೇರ್ಕೊಂಡು ಈ ಮಣ್ಣಲ್ಲಿ ಅದೆಷ್ಟು ಪ್ಲಾಸ್ಟಿಕ್ನ ಬೇರ್ಪಡಿಸಿದ್ದಾರೆ ಗೊತ್ತಾ? ಇವರಿಬ್ರು ಅಂದ್ರೆ ಇವರಿಬ್ರು ಅಷ್ಟೇ ಅಲ್ಲ, ನಾವು ನೀವುಗಳು ಕೂಡ ಇವರಂತೆ ಆಗ್ತಾ ಇದ್ದೀವಿ. ಇವರಿಬ್ರು ಮೊದಲು ಮನುಷ್ಯರೇ ಆಗಿದ್ರು, ಆದ್ರೆ ಈಗ ಬದಲಾಗಿದ್ದಾರೆ. ಮೊದ್ಮೊದ್ಲಿಗೆ ನಾವು ನಮ್ಮ ಮಣ್ಣನ್ನ ಪೂಜಿಸ್ತಾ ಇದ್ವಿ. ಎಷ್ಟು ಫಲವತ್ತಾಗಿತ್ತು ನಮ್ಮ ಭೂಮಿ! ಮಣ್ಣಂದ್ರೆ ನಮಗೆ ಗೌರವ. ಆದ್ರೆ ಈಗ ಸಿಕ್ಕ ಸಿಕ್ಕ ಕಸನೆಲ್ಲ ಅದೇ ಮಣ್ಣಿಗೆ ವಿಷದ ರೂಪದಲ್ಲಿ ಹಾಕ್ತಾ ಇದ್ದೀವಿ. ಎಲ್ಲಿವರೆಗೂ ಇದೆಲ್ಲ ಆಗ್ತಾ ಇರೋದು? ಈ ಅಸುರರ ಆಟಗಳನ್ನ ನಿಲ್ಸಕ್ ಆಗಲ್ವಾ? ಈ ಮಣ್ಣು ಕಲುಷಿತ ಆಗದೆ ಇರೋಕೆ ನೋಡ್ಕೊಳಕ್ ಆಗಲ್ವಾ?
4: ಉಳಿಸಿ ಉಳಿಸಿ ಪರಿಸರ ಉಳಿಸಿ, ಉಳಿಸಿ ಉಳಿಸಿ ಪರಿಸರ ಉಳಿಸಿ.
3: ಹಸಿರೆ ಉಸಿರು, ಹಸಿರೆ

0: ಚಿರು.
1: ಮಣ್ಣಿನ ಸಂರಕ್ಷಣೆ
0: ನಮ್ಮ ಹೊಣೆ.
1: ಮಣ್ಣಿನ ಸಂರಕ್ಷಣೆ ನಮ್ಮ ಹೊಣೆ. ಹೌದು, ನಾನೊಬ್ಬ ಹೋರಾಟಗಾರ್ತಿ. ಸುಮಾರು ವರ್ಷಗಳಿಂದ ಈ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ವಿರುದ್ಧ ನಮ್ಮ ಹೋರಾಟ ನಡೀತಾನೆ ಇದೆ. ಅಲ್ಲಲ್ಲಿ ಫಲಕಗಳನ್ನ ಹಿಡಿದುಕೊಂಡು ನಿಲ್ತೀವಿ. ಕೆಲವೊಂದು ಬಾರಿ ಬೀದಿ ನಾಟಕಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸೋ ಕೆಲಸನೂ ಮಾಡ್ತೀವಿ. ನಿಮಗೆಲ್ಲ ಗೊತ್ತಾ, ಪ್ಲಾಸ್ಟಿಕ್ ಕೊಳೆಯೋಕೆ 800 ವರ್ಷಕ್ಕೂ ಹೆಚ್ಚು ಸಮಯ ಬೇಕು ಅಂತ. ದಿನ ಚಹಾ ಕುಡಿತೀರಲ್ಲ, ಆ ಪೇಪರ್ ಕಪ್ಪಲ್ಲೂ ಪ್ಲಾಸ್ಟಿಕ್ ಇದೆ. ನೀವೆಲ್ಲ ಕಡೆ ಪ್ಲಾಸ್ಟಿಕ್ ಬಿಸಾಡೋದ್ರಿಂದ ಹಸು ಹೊಟ್ಟೆಲೂ ಕೂಡ ಪ್ಲಾಸ್ಟಿಕ್ ಸಿಕ್ಕಾಕೊಂಡಿದೆ. ಹಾ, ಇದೆಲ್ಲ ಬಿಟ್ಬಿಡಿ. ನಿಮಗ್ ಗೊತ್ತಾ, ಮೊನ್ನೆ ತಾನೇ ತಾಯಿಯ ಎದೆ ಹಾಲಲ್ಲೂ ಕೂಡ ಪ್ಲಾಸ್ಟಿಕ್ಕು ಕಾಣಿಸ್ಕೊಂಡಿದೆ. ಉಸಿರಾಡೋ ಗಾಳಿಯಲ್ಲೂ ಪ್ಲಾಸ್ಟಿಕ್ಕು, ಸಮುದ್ರದ ತಳದಲ್ಲೂ ಪ್ಲಾಸ್ಟಿಕ್ಕು, ನಮ್ಮ ಮಣ್ಣಿನ ಕಣ ಕಣದಲ್ಲೂ ಪ್ಲಾಸ್ಟಿಕ್ಕು, ಪ್ಲಾಸ್ಟಿಕ್ಕು, ಪ್ಲಾಸ್ಟಿಕ್ಕು. ಇಷ್ಟೆಲ್ಲ ಹಾನಿ ಉಂಟು ಮಾಡಿ ನಾಳೆ ನನ್ನ ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೆ ನಾವೆಲ್ಲ ಏನು ಬಿಟ್ಕೊಟ್ಟ ಹಾಗೆ? ಉಸಿರಾಡುವ ಗಾಳಿಯನ್ನು ಕೂಡ ಕೊಂಡುಕೊಂಡು ಜೀವನ ಮಾಡಬೇಕಾಗುತ್ತೆ. ಹುಷಾರಾಗಿರಿ, ಈ ನಮ್ಮೊಳಗಿನ ಹಸುರರ ಅಟ್ಟಹಾಸ ಜಾಸ್ತಿನೇ ಆಗಿದೆ ನೋಡಿ. ಹಾ, ಅಲ್ಲಿ ನೋಡಿ, ಆ ಇಬ್ರು ಹಸುರರು ಕೂಡ ನನ್ನ ಹತ್ರನೇ ನಡ್ಕೊಂಡು ಬರ್ತಾ ಇದ್ದಾರೆ. ಇವರ ಮತ್ತ ನನ್ನ ನಡುವಿನ ಚರ್ಚೆ ಇಂದಿನದೇನಲ್ಲ, ನಾವು ಯಾವಾಗ್ಲೂ ಚರ್ಚೆ ಮಾಡ್ತಾನೆ ಇರ್ತೀವಿ. ಹಾ, ನಿಮಗೆಲ್ಲ ಗೊತ್ತಾ, ಆ ಚಿಕ್ಕ ಹಸುರ ಇದಾನಲ್ಲ, ಅವನಿಗೆ ಒಂಚೂರು ನಮ್ ಕಡೆ ಕುತೂಹಲ ಜಾಸ್ತಿ. ಇವತ್ತಲ್ಲ ನಾಳೆ ಅವನು ಬದಲಾಗ್ತಾನೆ ಅನ್ನೋ ಭರವಸೆ ಕೂಡ ನನಗಿದೆ. ಬಂದ್ರು ಬಂದ್ರು. ಹಾ, ಬಂದಿಯೇನಪ್ಪ? ಹಾ, ಮತ್ತೆ ನಿಮ್ ಅಣ್ಣನ್ ಕರ್ಕೊಂಡು ನಮ್ ಹತ್ರನೇ ಬಂದಿದೀಯಾ? ನಮ್ಮ ಫಲಕಗಳನ್ನೆಲ್ಲ ದಿಟ್ಟಿಸಿ ನೋಡ್ತಾ ಇದ್ದೀಯಲ್ಲ, ನಿನಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳು, ನಾನು ಉತ್ತರ ಕೊಡ್ತೀನಿ.
2: ಹೇಳು ಅವರಿಗೆ. ಅಷ್ಟಕ್ಕೂ ನಿಮ್ಮ ಯಾವ ಹೋರಾಟಕ್ಕೂ ಬೆಲೆ ಸಿಗಲ್ಲ ಅಂತ. ಎಲ್ಲಿ ನೋಡಿದ್ರು ಕಸ, ಮಾರ್ಕೆಟ್ ಬದಿಯಲ್ಲೂ ಕಸ, ರಸ್ತೆ ಬದಿಯಲ್ಲೂ ಕಸ, ಕಸ ಕಸ ಕಸ. ಪ್ಲಾಸ್ಟಿಕ್ ಬೇಡಿಕೆ ಅಂತರೂ ಕಡಿಮೆನೇ ಆಗೋದಿಲ್ಲ ಅಂತೀನಿ. ಈ ಪ್ಲಾಸ್ಟಿಕ್ ಇಲ್ಲದೆ ಈ ಜನಗಳಿಗೆ ಬದುಕೇ ಆಗೋದಿಲ್ಲ.
1: ಯಾಕಾಗಲ್ಲ? ಪ್ಲಾಸ್ಟಿಕ್ ಸೃಷ್ಟಿ ಆಗೋಕ್ಕೂ ಮುಂಚೆ ನಮ್ಮ ಪೂರ್ವಜರು ಬದುಕ್ತಿರ್ಲಿಲ್ವೇನು?
2: ಪೂರ್ವಜರಂತೆ, ಪ್ಲಾಸ್ಟಿಕ್ ಅಂತೆ, ಪುರಾತನ ಅಂತೆ, ಇವರಿಗೆಲ್ಲ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ.
3: ನಾನು ನಿಮ್ಮ ಫಲಕಗಳನ್ನು ಹಲವಾರು ಬಾರಿ ನೋಡಿದ್ದೇನೆ. ಆ ಫಲಕದಲ್ಲಿ ನಾವು ಪ್ರತಿದಿನ ಚಹಾ ಅಂಗಡಿಯಲ್ಲಿ ಚಹಾ ಕುಡಿತೀವಲ್ಲ, ಆ ಒಂದು ಸಣ್ಣ ಲೋಟ ಪೇಪರ್ ಇಂದ ಮಾಡಿರ್ತಾರೆ. ಆ ಪೇಪರ್ ಕಪ್ನ ಬಳಸಬೇಡ ಅಂತ ಬರ್ದಿರ್ತೀರ, ಅದು ಪೇಪರ್ ಕಪ್ ಅಲ್ಲ ಅಂತ ಕೂಡ ಬರ್ದಿರ್ತೀರ. ನೀವು ನನ್ನ ಮಾತೆಲ್ಲ ಕೇಳಿಸ್ಕೊಂತಿದ್ರಲ್ವಾ, ಇದು ಪೇಪರ್ ಕಪ್ ತಾನೆ? ಅದು ಪೇಪರ್ ಕಪ್ ಅಲ್ವಾ? ಯಾಕೆ ಸುಳ್ಳು ಸುದ್ದಿ ಹಬ್ಬಿಸುತ್ತೀರ?
1: ಅಲ್ಲ, ಅದು ಹೆಸರಿಗೆ ಮಾತ್ರ ಪೇಪರ್ ಕಪ್, ಆದ್ರೆ ಅದು ನಿಜವಾಗ್ಲೂ ಪೇಪರ್ ಕಪ್ ಅಲ್ಲ. ಅದು ಪೇಪರ್ ಇಂದಾನೆ ಮಾಡಿರೋದಾಗಿದ್ರೆ ಏನಾದ್ರೂ ಲಿಕ್ವಿಡ್ ಐಟಮ್ ಅದ್ರಲ್ಲಿ ಹಾಕ್ದವಾಗ ಅದು ಕರಗ್ಬೇಕಿತ್ತು ತಾನೆ? ಆದ್ರೆ ಅದು ಕರ್ಕೋದಿಲ್ಲ. ಅದ್ರ ನಡುವೆ ಒಂದು ಸಣ್ಣ ಪದರ ಪ್ಲಾಸ್ಟಿಕ್ ಇರುತ್ತೆ, ಅದ್ರ ಜೊತೆಗೆ ವಿಷಕಾರಿಯಾದಂತಹ ಪ್ಯಾರಫಿನ್ ವ್ಯಾಕ್ಸ್ ಅನ್ನ ಕೂಡ ಇದ್ರ ಮೇಲೆ ಹಾಕಿರ್ತಾರೆ. ನೀನು ಬಿಸಿ ಬಿಸಿ ಚಹಾ ಹಾಕೊಂಡು ಇದ್ರಲ್ಲಿ ಕುಡ್ದಾಗ ಅದ್ರಲ್ಲಿರೋ ಸಣ್ಣ ಲೇಯರ್ ಪ್ಲಾಸ್ಟಿಕ್ ಕರಗಿ ಎಲ್ಲಿ ಹೋಗುತ್ತನ್ಕೊಂಡಿದ್ಯಾ? ನಮ್ ಹೊಟ್ಟೆಲೇ ಹೋಗೋದು.
3: ನೀವು ಅಂದಿದ್ದ ಮಾತು ಕೇಳಿಸ್ಕೊಂಡ ಮೇಲೆ ಇದರಿಂದ ಎಷ್ಟು ಹಾನಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇದು ನಮ್ಮ ದೇಹಕ್ಕೆ ಹಾನಿ ಉಂಟು ಮಾಡಿ ತಂದ ಮೇಲೆ ನಾನು ಇದು ಯಾಕೆ ಬಳಸಬೇಕು? ನಾನು ಧರಿಸಿದ ಈ ಪೇಪರ್ ಕಪ್ ಹಾರನ್ನ ತೆಗೆದು ಇನ್ ಮೇಲೆ ಒಂದೇ ಒಂದು ಸ್ಟೀಲ್ ಲೋಟನ ಹಾಕೊಂತೇನೆ. ಎಷ್ಟೊಂದು ಪೇಪರ್ ಕಪ್ಗಳು ಬದಲಾಗಿ ಒಂದೇ ಒಂದು ಸ್ಟೀಲ್ ಲೋಟ ಸಾಕಲ್ವಾ? ಅದನ್ನ ನಾನು ಎಲ್ಲ ಕಡೆ ತಗೊಂಡು ಹೋಗ್ತೀನಿ.
1: ಶಭಾಷ್.
2: ಲೋ ಲೋ ಲೋ ಲೋ ಮೂರ್ಖ, ಇದನ್ನೆಲ್ಲ ನಂಬಬೇಡವೋ. ನೀನೊಬ್ಬ ಪೇಪರ್ ಕಪ್ನ ಬಳಸಲಿಲ್ಲ ಅಂತಂದ್ರೆ ಏನು ಮಹಾ ಪ್ರಪಂಚ ಏನು ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ? ಹೇಳಿ, ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ?
1: ನಾನು ಬದಲಾಗಿ ಇನ್ನು 10,000 ಜನರನ್ನ ನಾನು ಬದಲಾಯಿಸ್ತೇನೆ. ಇವತ್ತು ಬದಲಾವಣೆ ನನ್ನಿಂದ, ನಾಳೆ ನನ್ನ ಕುಟುಂಬ, ನಾಡಿದ್ದು ನನ್ನ ಓಣಿ, ಮತ್ತೊಂದು ದಿನ ನನ್ನ ಊರು. ಎಲ್ರೂ ಬದಲಾಗ್ತಾ ಹೋಗ್ತಾರೆ, ನೋಡ್ತಾ ಇರಿ.
3: ಮತ್ತೆ ನಾನು ಧರಿಸಿದಿನಲ್ಲ ಈ ಶೈನಿಂಗ್ ಸಿಲ್ವರ್ ಪ್ಲೇಟ್ ಹಾರ, ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ? ಇದು ಎಷ್ಟು ಚೆನ್ನಾಗಿದೆ ಪ್ಲೇಟು, ಶೈನಿಂಗ್ ಆಗಿದೆ, ಸಿಲ್ವರ್ ಕಲರ್ ಅಲ್ಲಿ ಇದೆ. ಇದರಲ್ಲ ಯಾಕೆ ತಿನ್ನಬಾರ್ದು? ಇದು ಹೆಚ್ಚು ಅನುಕೂಲಕರಲ್ವಾ? ಉಪಯೋಗಿಸಿ ಬಿಸಾಕ್ಬೋದಲ್ಲ, ಇದು ಅಲ್ಯೂಮಿನಿಯಂ ಅಲ್ವಾ?
1: ಅಯ್ಯೋ, ಇದು ಅಲ್ಯೂಮಿನಿಯಂ ಅಲ್ವೇ ಅಲ್ಲ, ಇದು ಕೂಡ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಬಿಸಿ ಬಿಸಿ ಬಿರಿಯಾನಿ ಹಾಕೊಂಡು ತಿಂದ್ರೆ ಆ ಪ್ಲಾಸ್ಟಿಕ್ ಕೂಡ ಕರ್ಗಿ ನಿನ್ ಹೊಟ್ಟೆಲೆ ಹೋಗೋದಲ್ವಾ? ಅದೂ ಹಾನಿಕಾರಕನೇ.
2: ಅಯ್ಯೋ ತಮ್ಮ, ಇವರು ಏನೇನೋ ಹೇಳ್ತಾ ಇದ್ದಾರೆ. ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡ್ಕೊಂಡು ಹೋಗೋ ತರ ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗೋದು ಏನ್ ಚಂದ ಅಂತೀನಿ? ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗಿ ನಿಮ್ಗೆಲ್ಲ ನಾಚಿಕೆ ಆಗಲ್ವಾ? ಇಷ್ಟೆಲ್ಲ ಉಪದೇಶ ಕೊಡ್ತಿದ್ರಲ್ವಾ, ಇದಕ್ಕೇನಾದ್ರೂ ಮ್ಯಾನುಫ್ಯಾಕ್ಚರ್ ನಿಲ್ಸಕ್ಕೆ ಹೇಳಿ ನೋಡೋಣ.
3: ನಾಚಿಕೆನಾ ಅಣ್ಣ? ನಮ್ಮ ತಟ್ಟೆಯಲ್ಲಿ ನಾವು ಊಟ ಮಾಡೋಕೆ ಯಾಕೆ ನಾಚಿಕೆ ಆಗ್ಬೇಕು ಅಂತೀನಿ? ನನಗೆ ಇವ್ರು ಹೇಳಿದ ಮಾತು ಸರಿ ಅನಿಸ್ತಾ ಇದೆ. ಇದು ನಾನು

0: ಮಾತ್ರ ಬಲಕೈಯ ಸೈನಿಂಗ್ ಸಿಲ್ವರ್ ತಟ್ಟೆಯಲ್ಲಿ ಪ್ರತಿದಿನ ಊಟ ಮಾಡಿ ಅದು ಎಷ್ಟೋ ಪ್ಲಾಸ್ಟಿಕ್ ನನ್ನ ಹೊಟ್ಟೆ ಸೇರಿದೆಯೋನೋ. ನನಗೆ ಈ ಸೈನಿಂಗ್ ಸಿಲ್ವರ್ ತಟ್ಟೆ ಹಾರ ಬೇಡ, ಈ ಹಾರ ನಾನು ಇವತ್ತು ತ್ಯಜಿಸ್ತೀನಿ. ಇದ್ರ ಬದಲು ನಾನು ಇಂದಿನಿಂದ ಒಂದೇ ಒಂದು ತಟ್ಟೆ ಇರುವ ಹಾರನ್ನು ಹಾಕೊಂತೀನಿ. ಅಬ್ಬಾ, ಅದೆಷ್ಟೋ ಸಿಲ್ವರ್ ಸೈನಿಂಗ್ ತಟ್ಟೆಗಳು ಬದಲಾಗಿ ವರ್ಷಗಳ ಕಾಲ ಒಂದೇ ಒಂದು ಸ್ಟೀಲ್ ತಟ್ಟೆ ಸಾಕು, ಬಳಸ್ಬೋದಲ್ವಾ?
1: ಹೌದೌದು, ಒಂದೇ ಒಂದು ಸ್ಟೀಲ್ ತಟ್ಟೆ ಸಾಕು. ನೀವೇನೋ ಕೇಳ್ತಾ ಇದ್ರಿ ಮ್ಯಾನುಫ್ಯಾಕ್ಚರಿಂಗ್ ನೇ ನಿಲ್ಸ್ಬಿಡಿ ಅಂತ. ಕರ್ನಾಟಕದಲ್ಲಿ 2021ರಲ್ಲಿನೇ ಯಾವುದೇ ರೀತಿಯ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಅನ್ನ ಬಳಸೋ ಹಾಗಿಲ್ಲ ಅಂತ ಕಾನೂನು ಮಾಡಿದ್ದಾರೆ. ಆದ್ರೆ ಎಲ್ಲಿವರೆಗೂ ನಾವುಗಳು ಇವುಗಳನ್ನೆಲ್ಲ ಬಳಸ್ತಿರ್ತೀವೋ ಅಲ್ಲಿವರೆಗೂ ಕತ್ತಲ್ ರಾತ್ರಿಯಲ್ಲಿ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ನಮ್ಮನ್ನ ತಲುಪ್ತಾನೇ ಇರುತ್ತೆ.
0: ನಿಮ್ಮ ಮಾತನ್ನ ಕೇಳಿ ನಾನು ಪೇಪರ್ ಕಪ್ಪನ್ನು ಬಿಟ್ಟೆ, ಸೈನಿಂಗ್ ಸಿಲ್ವರ್ ತಟ್ಟೆನೂ ಬಿಟ್ಟೆ, ಈಗ ಪ್ಲಾಸ್ಟಿಕ್ ಸ್ಪೂನ್ಗಳು ಬರುತ್ತಲ್ಲ ಅದ್ರ ಹಾರ ನೋಡಿ ಹಾಕೊಂಡಿದ್ದೀನಿ, ಅದನ್ನ ಕೂಡ ಬಳಸಬಾರ್ದ? ಯಾಕೆ ಬಳಸಬಾರ್ದು?
1: ನೋಡಪ್ಪ, ಯಾವುದೇ ರೀತಿಯ ಏಕಮಾತ್ರ ಬಳಕೆಯ ವಸ್ತುವನ್ನು ಬಳಸಬಾರ್ದು ಅನ್ನೋದೇ ಆದೇಶ. ಅದ್ರಲ್ಲಿ ಈ ಸ್ಪೂನ್ಗಳು ಕೂಡ ಒಂದು. ಇದನ್ನು ಪ್ಲಾಸ್ಟಿಕ್ ಇಂದನೇ ಮಾಡಿರೋದು, ಇದನ್ನು ಹಾನಿನೇ ಉಂಟು ಮಾಡುತ್ತೆ. ಯಾಕೆ ಬೇಕು ಆಹಾರನೂ ತೆಗೆದ್ಬಿಡು.
2: ಹ್ಮ್, ಬರೀ ಮಾತಾಡ್ತಾರಪ್ಪ. ಹಾಗಿದ್ರೆ ಇದಕ್ಕೆ ಏನಾದ್ರೂ ಆಲ್ಟರ್ನೇಟಿವ್ಸ್ ಇದ್ರೆ ಕೊಡಿ ನೋಡೋಣ.
1: ಆಲ್ಟರ್ನೇಟಿವ್ಸ್ ಆಲ್ಟರ್ನೇಟಿವ್ಸ್ ಆಲ್ಟರ್ನೇಟಿವ್ಸ್, ಐ ಡೋಂಟ್ ಲೈಕ್ ಆಲ್ಟರ್ನೇಟಿವ್ಸ್. ವೆನ್ ದೇರ್ ಇಸ್ ಹ್ಯಾಂಡ್ ವೈ ಡು ಯು ನೀಡ್ ಆಲ್ಟರ್ನೇಟಿವ್? ಅಲ್ಲ ಗುರು, ಕೈ ಇರಬೇಕಾದ್ರೆ ಆಲ್ಟರ್ನೇಟಿವ್ಸ್ ಯಾಕೆ ಬೇಕು? ಕೈಯಲ್ಲೇ ಊಟ ಮಾಡ್ಬೋದು ಅಲ್ವಾ? ಹಾಗಿದ್ರೆ ಬೇಕೇ ಬೇಕು ಅನ್ನೋದಾದ್ರೆ ಒಂದು ಸ್ಟೀಲ್ ಸ್ಪೂನ್ ಅನ್ನ ನಮ್ ಜೊತೆ ಯಾವಾಗ್ಲೂ ಇಟ್ಕೊಂಡು ಹೋದ್ರೆ ಆಯ್ತು.
0: ಸರಿ ಇದೆ, ಸರಿ ಇದೆ, ನೀವು ಹೇಳಿದ ಮಾತು ನಾನು ಒಪ್ಪುತ್ತೇನೆ. ಅಣ್ಣ, ಒಂದ್ಸರಿ ನೀನು ಯೋಚನೆ ಮಾಡು, ಅವರು ಸರಿಯಾಗಿ ಅಂತಿದ್ದಾರೆ. ನನಗೆ ಎಷ್ಟೊಂದು ಪ್ಲಾಸ್ಟಿಕ್ ಸ್ಪೂನ್ಗಳಿಂದ ಮಾಡಿರುವ ಈ ಹಾರ ಬೇಡ, ಇದ್ರ ಬದಲಾಗಿ ಒಂದೇ ಒಂದು ಸ್ಟೀಲ್ ಸ್ಪೂನ್ ಇರುವ ಹಾರನ್ನು ನಾನು ಧರಿಸ್ತೀನಿ, ನಾನು ಬದಲಾಗ್ತೀನಿ.
1: ವೆರಿ ಗುಡ್, ವೆರಿ ಗುಡ್. ಹಾ, ಇದೇ ತರಹ ಶೈನಿಂಗ್ ಸಿಲ್ವರ್ ತಟ್ಟೆ ಆಗಿರ್ಲಿ, ಇನ್ನೊಂದು ಬರುತ್ತೆ ಬಟ್ಲು. ನಾವು ಪಾನಿಪುರಿ ತಿಂತೀವಿ ನೋಡಿ, ಆ ಬಟ್ಲು. ಅದ್ರ ಜೊತೆಗೆ ಈ ಚಿಪ್ಸು ಕುರ್ಕುರೆ ಅಂತ ತಿಂತಿರ್ತೀವಿ ನೋಡಿ, ಆ ತರದ ಪ್ಲಾಸ್ಟಿಕ್ ನೆಲ್ಲ ನಾವು ಮಲ್ಟಿ ಲೇಯರ್ಡ್ ಪ್ಲಾಸ್ಟಿಕ್ MLP ಅಂತ ಕರಿತೀವಿ. ಇದನ್ನ ನಾವು ಪದರ ಪದರನು ಸಪರೇಟ್ ಮಾಡಿನೇ ರೀಸೈಕ್ಲಿಂಗ್ ಮಾಡೋಕಾಗೋದು. ಇದು ಅಸಾಧ್ಯದ ಕೆಲಸ. ಆದ್ರಿಂದ ಈ ರೀತಿಯ ಪ್ಲಾಸ್ಟಿಕ್ ಇಂದ ದೂರ ಉಳಿಯೋದೇ ಸರಿ.
2: ಹ್ಮ್, ಇದು ಯಾಕೋ ಅತಿ ಆಯ್ತು. ಜೀವನನ ಯಾಕೆ ಕಷ್ಟ ಪಡ್ಕೊಂಡು ಬದುಕಬೇಕು? ಕಷ್ಟ ಪಡ್ಕೊಂಡು ಬದುಕೋದಾದ್ರು ಯಾಕೆ ಅಂತೀನಿ, ಜೀವನನ ಸುಗಮವಾಗಿ ಸಿಗೋಕೆ ತಾನೇ ಇದಲ್ಲಿ ಇರೋದು. ಅದು ಬಿಟ್ಟು ಇದನ್ನೆಲ್ಲ ಭಾರ ಹೊತ್ಕೊಂಡು ತಿರುಗಾಡಂತಾರಲ್ಲ ಗುರು, ಇವರಿಗೆಲ್ಲ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ.
1: ಹಾ, ಮೊದಲೆಲ್ಲ ಒಂದು ಸಣ್ಣ ತಟ್ಟೆ, ಒಂದು ಸಣ್ಣ ಲೋಟ, ಒಂದು ಸ್ಪೂನು, ಇದನ್ನೆಲ್ಲ ನಮ್ಮ ಒಡನೆ ನಮ್ಮ ಸಣ್ಣ ಕೈ ಚೀಲದಲ್ಲಿ ತಗೊಂಡು ಹೋಗೋಕೆ ಭಾರನೂ ಅನ್ಸುತ್ತೆ, ಮುಜುಗರನೂ ಅನ್ಸುತ್ತೆ. ಆಮೇಲೆ ಬಂಡತನ ಬೆಳೆದ ಮೇಲೆ, ಇರೋ ಭೂಮಿ ಒಂದೇ ಅನ್ನೋದು ಅರ್ಥ ಆದ ಮೇಲೆ, ನಾವು ಈ ಭೂಮಿಗೆ ಭಾರ ಆಗಬಾರ್ದು ಅನ್ನೋದು ಕೂಡ ಅರ್ಥ ಆಗುತ್ತೆ.
0: ನಾನು ಇಂದಿನಿಂದ ಈ ಕಪ್ಪುಗಳನ್ನು ಕೂಡ ತ್ಯಜಿಸ್ತೀನಿ. ತ್ಯಜಿಸಿ ಇನ್ಮೇಲೆ ಸ್ಟೀಲ್ ಲೋಟ ಮತ್ತು ಸ್ಟೀಲ್ ಬಟಲ್ನ ಜೊತೆಗೆ ಇಟ್ಕೊಂಡು ಹೋಗ್ತೀನಿ. ಇವತ್ತು ಈ ಹಾರನ್ನು ತೆಗೆದು ನಾನು ಒಂದೇ ಒಂದು ಸ್ಟೀಲ್ ಲೋಟ ಬಟಲ್ನ ಹಾರನ್ನು ಹಾಕುತ್ತೀನಿ.
2: ನಿಂಗೇನು ಬಂತೋ ತಮ್ಮ ಕಂಡೋಗೋ ರೋಗ? ಎಷ್ಟು ಕಲರ್ಫುಲ್ ಆಗಿದ್ದೆ ನನ್ನ ಜೊತೆ ಇದ್ದಾಗ, ಈಗ ನೋಡು ಒಳ್ಳೆ ಮಂಕು ದಿಂಡೆ ತರ ಕಾಣ್ತಿದ್ಯಾ ಸ್ಟೀಲ್ ಗ್ಲಾಸ್ನ ಎಲ್ಲ ಹಾಕೊಂಡು. ಹಾ ಮಿತ್ರದ, ನೀನು ದೂರ ನಿಲ್ಲ, ನಾನು ಮುಟ್ಬೇಡ. ಹಾ
0: ಅಲ್ಲ, ನೀವು ಹೇಳಿದ್ದೆಲ್ಲ ಮಾಡಿದ್ದೀನಿ. ಆದರೆ ಅಲ್ಲ, ಈ ಕುಡಿಯೋ ನೀರು ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ಬೇಡ ಅಂತಿರಲ್ಲ, ಇದು ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಇಂದ ಮಾಡಿರೋದು. ಆದರೆ ನಾವು ಎಲ್ಲಿ ಹೋದ್ರೂ 10 ರೂಪಾಯಿ ನಮಗೆ ನೀರು ಸಿಕ್ಬಿಡುತ್ತೆ. ಅದು ಎಂತ ನೀರು? ಒಳ್ಳೆ ನೀರು. ಇಂಥ ಬಾಟ್ಲ್ ತಗೊಂಡು ನೀರು ಕುಡಿಯೋದು ಅನುಕೂಲಕರಲ್ವಾ? ಎಲ್ಲರಿಗೂ ಸ್ವಚ್ಛ ನೀರು ಬೇಕು, ಅದು 10 ರೂಪಾಯಿಗೆ ಸಿಕ್ಬಿಡುತ್ತೆ.
1: ಅಲ್ಲ, ಅದು ಹೇಗೆ ಇದನ್ನ ಸ್ವಚ್ಛ ನೀರು ಅಂತ ಕರಿತಿರೋ? ನನಗಂತೂ ಅರ್ಥ ಆಗಲ್ಲ. ಇದು ಮ್ಯಾನುಫ್ಯಾಕ್ಚರ್ ಆಗೋದು ಅದು ಯಾವುದೋ ಊರಲ್ಲಿ, ಆ ಊರಿಂದ ನಮ್ಮೂರಿಗೆ ತಲುಪಿ ನಮ್ಮೂರಲ್ಲಿರೋ ಅಂಗಡಿನ ತಲುಪಿ ಆ ಅಂಗಡಿಯಿಂದ ನಮ್ಮ ಕೈಗೆ ತಲುಪೋ ಅಷ್ಟರಲ್ಲಿ ಇದು ಬಿಸಿಲಲ್ಲೇ ಮೆರೆದಿರುತ್ತೆ. ಅದರಿಂದಾಗಿ ಅದ್ರ ಒಳಗಡೆ ಇರೋ ಒಂದು ಸಣ್ಣ ಪ್ಲಾಸ್ಟಿಕ್ಕಿನ ಪದರ ಆ ನೀರೊಳಗಡೆ ಸೇರಿಕೊಂಡು ನಾವು ನೀರು ಕುಡಿಯೋ ಅಷ್ಟರಲ್ಲಿ ಆ ಪ್ಲಾಸ್ಟಿಕ್ಕಿನ ಪದರ ನಮ್ಮ ಹೊಟ್ಟೆನೂ ಸೇರಿಕೊಳ್ಳುತ್ತೆ. ಅದೆಲ್ಲ ಬಿಡಿ, ನಿಮಗೆ ಗೊತ್ತಾ, ಈ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಕೇವಲ 9% ಮಾತ್ರ ರೀಸೈಕಲ್ ಆಗೋದು. ಉಳಿದಿದ್ದ 91% ಏನಾಗುತ್ತೆ? ನೆಲಭರ್ತಿ ಅಂದ್ರೆ ಲ್ಯಾಂಡ್ ಫಿಲ್ಗಳನ್ನ ಸೇರುತ್ತೆ. ಇವಾಗ ಯೋಚನೆ ಮಾಡು, ಬೇಕಾ ನಿನಗ ಆ ಬಾಟಲು?
0: ಹೌದೌದು, ನೀವು ಹೇಳಿದ ಕೇಳಿದ ಮೇಲೆ ನಾನು ನಂದೇ ಸ್ಟೀಲ್ ಬಾಟಲ್ನ ತಗೊಂಡು ಹೋಗ್ತೀನಿ. ಒಂದು ದಿನಾಗಿ ಏನಿಲ್ಲ ಅಂದ್ರೂ ನಾನು 2-3 ಬಾಟಲ್ ನೀರು ಕುಡಿದು ಬಿಸಾಕ್ತೀನಿ. ನನ್ನಂಗೆ ಪ್ರತಿಯೊಬ್ಬರು ಬಿಸಾಕ್ತಾ ಹೋದ್ರೆ ಅದೆಷ್ಟು ಬಾಟಲ್ ಉಪತಾಗುತ್ತೋ ಏನೋ. ನನ್ನ ಸೊಂಟಕ್ಕೆ ಕಟ್ಟಿರುವ ಈ ಬಾಟಲ್ ಪಟ್ಟಿಯನ್ನು ಇವತ್ತು ಬಿಸಾಕಿ ಒಂದೇ ಒಂದು ಮರುಬಳಕೆ ಮಾಡಬಹುದಂತ ಬಾಟಲ್ನ ನಾನು ನೇತಾಕೋತೀನಿ. ಕಡೆಯದಾಗಿ ಒಂದು ಪ್ರಶ್ನೆ.

0: ಇದೆ. ಪ್ಲಾಸ್ಟಿಕ್ ಸ್ಟ್ರಾ ಬೇಡ, ಓಕೆ. ಪೇಪರ್ ಸ್ಟ್ರಾನು ಬೇಡ ಅಂತಿರಲ್ಲ, ಯಾಕೆ?
1: ಅಲ್ಲ, ಎಲ್ಲ ಓಕೆ, ಈ ಸ್ಟ್ರಾ ಯಾಕೆ? ಪ್ಲಾಸ್ಟಿಕ್ ಆಗ್ಲಿ ಪೇಪರ್ ಆಗ್ಲಿ ಎಲ್ಲಾನು ಏಕಮಾತ್ರ ಬಳಕೆದೆ ಅಲ್ವಾ. ಈ ಪೇಪರ್ ಸ್ಟ್ರಾ ಮಾಡೋದಕ್ಕೂ ಬಹಳಷ್ಟು ಮರ ಕಡಿಬೇಕು, ನೀರ್ ವ್ಯರ್ಥ ಮಾಡಬೇಕು. ಇದು ಫ್ಯಾಕ್ಟ್ರಿಯಲ್ಲಿ ತಯಾರಾಗಿ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ಆಮೇಲೆ ಡೀಲರ್ ಆಮೇಲೆ ನಿಮ್ಮ ಕೈಗೆ ಬರೋ ಅಷ್ಟರಲ್ಲಿ ಎಷ್ಟು ಡೀಸೆಲ್ ಖರ್ಚಾಗಿರುತ್ತೆ, ವಿಪರೀತ ಕಾರ್ಬನ್ ಫುಟ್ ಪ್ರಿಂಟು.
0: ನಾನು ಇನ್ಮೇಲೆ ಸ್ಟ್ರಾನು ಬಳಸೋದಿಲ್ಲ, ನನಗೆ ಸಂಪೂರ್ಣವಾಗಿ ಅರ್ಧ ಆಗಿದೆ. ನಾನು ಈ ಸ್ಟ್ರಾದ ಹಾರನ್ನು ಕೂಡ ತೆಗೆದು ಬಿಡ್ತೀನಿ. ನಿನ್ನ ಮಾತು ಕೇಳ್ತಾ ಕೇಳ್ತಾ ನನ್ನ ನಾನೇ ನೋಡ್ಕೊತಾ ಇದ್ದೀನಿ. ನನ್ನ ಮೇಲೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಇಲ್ಲ, ನಾನು ಸಂಪೂರ್ಣವಾಗಿ ಬದಲಾಗಿಬಿಟ್ಟಿದ್ದೀನಿ. ನನ್ನ ಮೈ ಮೇಲೆ ಇರೋದಿಲ್ಲ ಇವಾಗ ಸ್ಟೀಲ್ ತಟ್ಟೆ, ಸ್ಟೀಲ್ ಲೋಟ, ಸ್ಟೀಲ್ ಸ್ಪೂನು, ಸ್ಟೀಲ್ ಬಾಟಲ್ಗಳ ಹಾರ. ಇದನ್ನೆಲ್ಲ ನೋಡಿ ನನಗೆ ಖುಷಿ ಆಗ್ತಾ ಇದೆ. ಇದು ಮನಸ್ಸು ಹಾಗಿರೋ ಅನಿಸ್ತಾ ಇದೆ. ನನ್ನ ಸೌಂದರ್ಯ ಇದನ್ನೆಲ್ಲ ಧರಿಸಿದ ಮೇಲೆ ಹೆಚ್ಚಾಗಿದೆ. ಪರಿಸರಕ್ಕೆ ನನ್ನಿಂದ ಏನು ಹಾನಿ ಉಂಟುಗಳು ಅನ್ನೋದು ವಿಚಾರ ನನಗೆ ಖುಷಿ ಕೊಡ್ತಾ ಇದೆ. ನನಗೆ ಉಸಿರಾಡೋದಕ್ಕೆ ಆಗ್ತಾ ಇದೆ ಇಲ್ಲಿ. ಅಣ್ಣ ನೀನು ಬದಲಾಗ್ಬಿಡು, ನೀನು ಬದಲಾಗ್ಬಿಡಣ, ನಾವು ನೆಮ್ಮದಿಯಿಂದ ಜೀವನ ಮಾಡೋಣ.
2: ಏ ತಮ್ಮ, ಯಾಕೋ ಹೀಗೆ ಮಾಡಿದೆ? ನೀನು ಬಿಟ್ಟು ಹೋದ್ಮೇಲೆ ನನ್ನಲ್ಲಿ ಶಕ್ತಿನೇ ಉಳಿದಿಲ್ಲ. ನನ್ನ ಸ್ವಂತ ತಮ್ಮನೇ ಬದಲಾಗ್ಬಿಟ್ಟ, ನಾನು ಹೇಗೆ ಬದುಕಲಿ? ನನ್ನನ್ನು ನೀವೆಲ್ಲರೂ ಬಿಟ್ಟರೆ ನಾನು ಕೊನೆಯಾಗ್ಬಿಡ್ತೀನಿ. ಊರೆಲ್ಲ ಒಂದಾಗಿ ಕೊಂದರು ಸಯ್ಯ, ಬಿಡಬ್ಯಾಡ್ರು ನನ್ನ ನಿಮ್ಮನೆಗೆ ವೈರೋ, ನಾನು ಏನು ಪಾಪ ಮಾಡಿದೆ.
0: ಅಣ್ಣ ನಿಂತ್ಕೋ ಅಣ್ಣ, ಎಲ್ಗೆ ಹೋಗ್ತಾ ಇದೀಯಾ? ಅಣ್ಣ ನನ್ನ ಮಾತು ಸರಿಯಾಗಿ ಕೇಳು. ಅವನು ಮಾತುಗಳು ಕೇಳಿಸ್ಕೊಷ್ಟು ಪರಿಸ್ಥಿತಿಲಿಲ್ಲ, ಅವನು ಕೂಡ ಬದಲಾಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಆ ದಿನ ಏನು ದೂರ ಇಲ್ಲ, ಕಾಯ್ತಾ ಇರೋಣ. ಈಗ ಮುಂದಿನ ಫೀಲ್ಗೊಡನೆ ಸೇರಿಕೊಂಡು ಒಂದು ಪ್ರಮಾಣ ಮಾಡೋಣ. ಮಾಡ್ತೀರಾ? ನಿಮ್ಮ ನಿಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿ.
3: ಇಂದಿನಿಂದ
4: ಇಂದಿನಿಂದ
3: ಈ ಕ್ಷಣದಿಂದ
4: ಈ ಕ್ಷಣದಿಂದ
3: ನನ್ನ ಕಸ ನನ್ನ ಜವಾಬ್ದಾರಿ,
4: ನನ್ನ ಕಸ ನನ್ನ ಜವಾಬ್ದಾರಿ,
3: ನಿಮ್ಮ ಕಸ ನಿಮ್ಮ ಜವಾಬ್ದಾರಿ,
4: ನಿಮ್ಮ ಕಸ ನಿಮ್ಮ ಜವಾಬ್ದಾರಿ,
3: ನಮ್ಮೆಲ್ಲರ ಕಸ ನಮ್ಮೆಲ್ಲರ ಜವಾಬ್ದಾರಿ,
4: ನಮ್ಮೆಲ್ಲರ ಕಸ ನಮ್ಮೆಲ್ಲರ ಜವಾಬ್ದಾರಿ.
3: ಇಂದಿನಿಂದ ನಾನು ಕಸ ಕಂಡ ಕಂಡಲ್ಲಿ ಎಸೆಯುವುದಿಲ್ಲ,
4: ಇಂದಿನಿಂದ ನಾನು ಕಸ ಕಂಡ ಕಂಡಲ್ಲಿ ಎಸೆಯುವುದಿಲ್ಲ.
3: ನಾನು ಕಸವನ್ನ ಮೂರು ರೀತಿಯಲ್ಲಿ ವಿಂಗಡಿಸುತ್ತೇನೆ,
4: ನಾನು ಕಸವನ್ನ ಮೂರು ರೀತಿಯಲ್ಲಿ ವಿಂಗಡಿಸುತ್ತೇನೆ.
3: ನಾನು ನನ್ನ ಜೀವನ ಶೈಲಿಯ ಬಗ್ಗೆ ಮರುಯೋಚಿಸುತ್ತೇನೆ,
4: ನಾನು ನನ್ನ ಜೀವನ ಶೈಲಿಯ ಬಗ್ಗೆ ಮರುಯೋಚಿಸುತ್ತೇನೆ.
3: ನಾನು ಏಕ ಬಳಕೆ ವಸ್ತುಗಳನ್ನು ಕಡಿಮೆ ಮಾಡುತ್ತೇನೆ,
4: ನಾನು ಏಕ ಬಳಕೆಯ ವಸ್ತುಗಳನ್ನು ಕಡಿಮೆ ಮಾಡುತ್ತೇನೆ.
3: ನಾನು ಸಾಧ್ಯವಾದಷ್ಟು ಮರುಬಳಕೆ ಮಾಡುತ್ತೇನೆ,
4: ನಾನು ಸಾಧ್ಯವಾದಷ್ಟು ಮರುಬಳಕೆ ಮಾಡುತ್ತೇನೆ.
3: ಈ ಬದಲಾವಣೆ ನನಗಾಗಿ,
4: ಈ ಬದಲಾವಣೆ ನನಗಾಗಿ,
3: ನನ್ನ ನಗರಕ್ಕಾಗಿ,
4: ನನ್ನ ನಗರಕ್ಕಾಗಿ,
3: ನನ್ನ ದೇಶಕ್ಕಾಗಿ,
4: ನನ್ನ ದೇಶಕ್ಕಾಗಿ.
3: ಇದು ನನ್ನ ಪ್ರಮಾಣ,
4: ಇದು ನನ್ನ ಪ್ರಮಾಣ.
3: ಬದಲಾಗೋಣ,
4: ಬದಲಾಗೋಣ,
3: ಬದಲಾಯಿಸೋಣ,
4: ಬದಲಾಯಿಸೋಣ.
3: ರೀಥಿಂಕ್,
4: ರೀಥಿಂಕ್,
3: ರಿಫ್ಯೂಸ್,
4: ರಿಫ್ಯೂಸ್,
3: ರೆಡ್ಯೂಸ್,
4: ರೆಡ್ಯೂಸ್,
3: ರಿಯೂಸ್,
4: ರಿಯೂಸ್,
3: ರಿಸೈಕಲ್,
4: ರಿಸೈಕಲ್,
3: ರಿಮೂವ್ ಪ್ಲಾಸ್ಟಿಕ್,
4: ರಿಮೂವ್ ಪ್ಲಾಸ್ಟಿಕ್,
3: ರೆಸ್ಪೆಕ್ಟ್ ಮದರ್ ನೇಚರ್,
4: ರೆಸ್ಪೆಕ್ಟ್ ಮದರ್ ನೇಚರ್,
3: ರಿಜಾಯ್ಸ್,
4: ರಿಜಾಯ್ಸ್.
5: ಸಮುದ್ರ ವಸನೇ ದೇವಿ ಪರ್ವತಸ್ತನ ಮಂಡಲೇ, ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೇ. ಮುಂಜಾನೆದ್ದು ದೇವ್ರಿಗೆ ಕೈ ಮುಗಿತಾ ಬೇಡ್ಕೋತೀವಿ, ಅಮ್ಮ ನನ್ನ ಪಾದಾನ ನಿನ್ಮೇಲೆ ಇಡ್ತಾ ಇದ್ದೀನಿ, ಕ್ಷಮಿಸ್ಬಿಡಮ್ಮ ಅಂತ. ಭೂಮಿ ತಾಯಿಗೆ ಇದನ್ನ ಬೇಡ್ಕೊಂಡು ಹೇಳ್ಬೇಕಾದ್ರೆ ಅಂಥ ಸಂಸ್ಕೃತಿ ನಮ್ದು. ಆದ್ರೆ ಏನ್ ಮಾಡ್ತಾ ಇದೀವಿ ನಾವೀಗ? ಸಿಕ್ಕಂಗೆ ಕಸ ಎಸಿತಾ ಇದೀವಿ ಭೂಮಿ ತಾಯಿ ಮೇಲೆ. ಪ್ಲಾಸ್ಟಿಕ್ ಹಸುರರಾಗ್ತಾ ಬದಲಾಗ್ತಾ ಇದೀವಿ. ಆದ್ರೆ ನಾವು ಮತ್ತೆ ಬದಲಾಗ್ಬಹುದಾ, ಒಳ್ಳೆಯವ್ರಾಗ್ಬಹುದಾ? ಹೌದು, ಈ ಬದಲಾವಣೆ ಸಾಧ್ಯ. ಕೇಳಿಸ್ಕೊಂಡ್ರಲ್ಲ ಹೇಗೆ ನಮ್ಮ ಹಸುರ ಬದಲಾದ ಅಂತ. ಬದಲಾವಣೆ ಅನ್ನೋದೇ ಜಗದ ನಿಯಮ. ಈ ಬದಲಾವಣೆ ನನ್ನಿಂದ, ನಿಮ್ಮಿಂದ, ಹಾಗೆ ನಮ್ಮೆಲ್ಲರಿಂದ ಸಾಧ್ಯ.

0: ಪ್ರಿಯಗ,
1: ಒಮ್ಮೆ ಬಳಸಿ ಎಸೆದ ಪ್ಲಾಸ್ಟಿಕ್ ಒಂದು ಕ್ಷಣದ ಸುಲಭತೆ, ಆದ್ರೆ ಅದರ ಪರಿಣಾಮ ಶತಮಾನಗಳ ನೋವು. ನಾವು ಎಸೆಯುವ ಪ್ರತಿಯೊಂದು ಪ್ಲಾಸ್ಟಿಕ್ ತುಂಡು ನದಿಗಳನ್ನ ಸೇರುತ್ತೆ, ಸಮುದ್ರವನ್ನ ಸೇರುತ್ತೆ, ಮಣ್ಣನ್ನ ಕಲುಷಿತ ಮಾಡಿ ಕೊನೆಗೆ ನಮ್ಮ

0: ಯಾವುದೇ ಜೀವನದಲ್ಲಿ ಮರಳಿ ಬರುತ್ತೆ. ಸಮಸ್ಯೆ ಪ್ಲಾಸ್ಟಿಕ್ ಅಲ್ಲ, ನಮ್ಮ ಆಯ್ಕೆ. ನಾವು ಬದಲಾದರೆ ಸಾಕು, ಪ್ಲಾಸ್ಟಿಕ್ ಕಡಿಮೆಯಾಗುತ್ತದೆ, ನದಿಗಳು ಮತ್ತೆ ಉಸಿರಾಡುತ್ತೆ, ಮಣ್ಣು ಮತ್ತೆ ಫಲವತ್ತಾಗುತ್ತೆ. ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಅನ್ನ ನಾವುಗಳು ಬಿಟ್ಟು ಬಿಡೋಣ, ಮರುಬಳಕೆಯ ಮಾರ್ಗವನ್ನ ಹಿಡಿಯೋಣ. ಇಂದು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು ನಾಳೆಯ ಭೂಮಿಯನ್ನ ನಿರ್ಧರಿಸುತ್ತೆ. ಎಚ್ಚರವಾಗಿರೋಣ.
1: ಸ್ವಚ್ಛಗ್ರಹ ಡ್ರಾಮಾ ಕಂಪನಿಯಿಂದ ಇವತ್ತು ನಿಮ್ಮುಂದೆ ನಾವು ಪ್ಲಾಸ್ಟಿಕ್ ಅಸುರ ಎಂಬ ನಾಟಕನ ಪ್ರಸ್ತುತ ಪಡಿಸಿದ್ವಿ. ಪಾತ್ರ ಪರಿಚಯ. ಸೂತ್ರಧಾರಿಯಾಗಿ ಸ್ನೇಹ.
2: ಸೀನಿಯರ್ ಅಸುರ ಪಾತ್ರದಲ್ಲಿ ಬಾಲಾಜಿ.
3: ಜೂನಿಯರ್ ಅಸುರ ಪಾತ್ರದಲ್ಲಿ ವಾಸು.
0: ಭೂಮಿ ತಾಯಿ ಮತ್ತು ಹೋರಾಟಗಾರ್ತಿಯಾಗಿ ಸಹನ.
4: ಈಗಿನ ಪೀಳಿಗೆಯ ಹುಡುಗನ ಪಾತ್ರದಲ್ಲಿ ಆರ್ಯನ್.
1: ರಚನೆ ಮತ್ತು ನಿರ್ದೇಶನ ಸಂಪತ್ ಸಿಎಂ, ವಾಸುಕಿ ಅಯ್ಯಂಗಾರ್ ಮತ್ತು ಸಹನಾ ಕಂಠಿ.
0: ಎಲ್ಲರಿಗೂ ಧನ್ಯವಾದ.
5: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿ ಪ್ರಸ್ತುತಪಡಿಸಿದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತಿನ್ ಅಸ್ ನಾಟಕ ಮೂಡಿಬಂತು. ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಪ್ಲಾಸ್ಟಿಕ್ ಎಷ್ಟು ಪ್ರಯೋಜನಕಾರಿಯೋ ಮನುಕುಲಕ್ಕೆ ಅಷ್ಟೇ ಮಾರಕವೂ ಹೌದು. ವಿಶ್ವದೆಲ್ಲೆಡೆ ಪ್ಲಾಸ್ಟಿಕ್ ಬಹುದೊಡ್ಡ ಸವಾಲು. ಇವು ಮಣ್ಣು, ನೀರು, ಗಾಳಿ ಯಾವುದರಲ್ಲೂ ಕರಗಲಾರದು.
1: ಪ್ಲಾಸ್ಟಿಕ್ನಲ್ಲಿರುವ ವಿಷಕಾರಿ ರಾಸಾಯನಿಕಗಳು ಮನುಷ್ಯನ ನರಮಂಡಲ, ಚರ್ಮ ಮತ್ತು ಕಣ್ಣುಗಳಿಗೆ ಹಾನಿಕಾರಕ. ಶ್ವಾಸಕೋಶದ ಸಮಸ್ಯೆ ಮತ್ತು ಕ್ಯಾನ್ಸರ್ನಂತಹ ಭೀಕರ ರೋಗಕ್ಕೂ ಇದು ಕಾರಣವಾಗಬಹುದು.
0: ಪರಿಸರ ಪ್ರೇಮಿ ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ, ಪ್ಲಾಸ್ಟಿಕ್ ಅನ್ನು ದೂರುವ ಬದಲು ಅವುಗಳಿಂದ ತಯಾರಾಗುವ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಬಳಸೋಣ. ಪ್ಲಾಸ್ಟಿಕ್ ಅನ್ನು ಕಂಡ ಕಂಡಲ್ಲಿ ಬಿಸಾಡದೆ ಸಂಗ್ರಹಿಸಿ ವ್ಯವಸ್ಥಿತವಾಗಿ ಮರುಬಳಕೆ ಮಾಡೋಣ.
1: ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ.
2: ಆಕಾಶವಾಣಿ ಮಂಗಳೂರು.
3: ಆಕಾಶವಾಣಿಗೆ 90ರ ಸಂಭ್ರಮ,
4: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
3: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
5: ಸ್ವರ ಸಂಭ್ರಮ.
4: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
3: ಇದೇ ಮೇ 12 ಮಂಗಳವಾರ ಸಂಜೆ 6 ಗಂಟೆಗೆ
4: ಮಂಗಳೂರು ಪುರಭವನದಲ್ಲಿ.
3: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

ಕೆಳಗುರಿ, ನಾಳೆ ಬೆಳಗ್ಗೆ 9 ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 10:00 ಬಾಲವೃಂದ, ಅನುದಾನಿತ ಶ್ರೀ ವೆಂಕಟರಮಣ ಹಿರಿಯ ಪ್ರಾಥಮಿಕ ಶಾಲೆ ಮೈರ್ಪಾಡಿ ಕುಳಾಯಿ, ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು. ಸಮಯ 10:00. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಸಭಾ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು.
3: ಕೇಳುಗರೆ, ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ದಿವಾಣ ಕೇಶವ ಭಟ್ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ನರೇಂದ್ರ ಕುಮಾರ್, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 7:45 ರಾಗರಂಜನಿ ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ. ಈ ವಾರದ ಅತಿಥಿ ಡಾಕ್ಟರ್ ಬಿ ದೇವದಾಸ್ ಪೈ, ಕೊಂಕಣಿ ಭಾಷಾ ವಿದ್ವಾಂಸರು. ಸಂದರ್ಶಕರು ಲತೀಶ್ ಪಾಲ್ದಾನೆ. ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:20 ಚಿತ್ರಗೀತೆಗಳು. 10:00 ಬಾಲವೃಂದ. ಅನುದಾನಿತ ಶ್ರೀ ವೆಂಕಟರಮಣ ಹಿರಿಯ ಪ್ರಾಥಮಿಕ ಶಾಲೆ ಮೈರ್ಪಾಡಿ ಕುಳಾಯಿ, ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 10:30 ಕಥಾ ಕಾಲಕ್ಷೇಪ, ಭದ್ರಗಿರಿ ಅಚ್ಯುತದಾಸ್ ಅವರಿಂದ. ಪ್ರಸಂಗ ಶಿವಶರಣೆ ಅಕ್ಕ ಮಹಾದೇವಿ. 11:30 ಹಿಂದಿ ಚಿತ್ರಗೀತೆಗಳು. 12:05 ವನಿತಾ ವಿಹಾರ, ಮಹಿಳೆಯರ ಆರೋಗ್ಯ, ಆಹಾರ ಮತ್ತು ಆಯುರ್ವೇದ. ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅನುಶ್ರೀ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

12:35 ಆರೋಗ್ಯ ಕಾರ್ಯಕ್ರಮ. ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ. ಈ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೇಶ್ ಪಾಲ್ದಾನೆ.

0: ಬಳಿಕ ಫಿಷರ್ಗೆ ಆಯುರ್ವೇದ ಪರಿಹಾರ, ಈ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ ಎಸ್ಆರ್ ವಿನಯ್ ಹಾಡಿರುವ ವಚನಗಳು. 1:30 ಚಕ್ಕೋರಿ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ನಾಟಕ ಮಹಾಬ್ರಾಹ್ಮಣ, ದೇವುಡು ಅವರ ಮೂಲ ಕಾದಂಬರಿಯ ಬಾನುಲಿ ರೂಪಾಂತರ, ಉದ್ಯಾವರ ಮಾಧವ ಆಚಾರ್ಯ, ನಿರ್ಮಾಣ ಶಂಕರ್ ಎಸ್ ಭಟ್ ಮತ್ತು ವಿಮಾ ಜಗದೀಶ್. ಇನ್ನು ನಮ್ಮ ನಾಳಿನ ಸಾಯಂಕಾಲದ ಪ್ರಸಾರದಲ್ಲಿ 5:00 ಕೊಂಕಣಿ ಕಾರ್ಯಕ್ರಮ ಕೇಳು. ಸುಜನ್ ಪ್ರಭು ಮತ್ತು ಬಳಗದವರಿಂದ ಕಾರ್ಯಕ್ರಮ ವೈವಿಧ್ಯ. 5:30 ಹಿಂದಿ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ತುಳು ಚಿತ್ರಗೀತೆಗಳು. 6:50 ಯಕ್ಷಗಾನದ ಹಾಡುಗಳು. ಪ್ರಸಂಗ ಅತಿಕಾಯ ಕಾಳಗ, ಭಾಗವತರು ಚೇವಾರು ಶಂಕರ ಕಾಮತ್. 7:45 ಕನ್ನಡದಲ್ಲಿ ಭಾಷಣ, ಜನಪದದಲ್ಲಿ ಹೆಣ್ಣು, ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 8:00 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಬೆಂಗಳೂರು ಭೇಟಿ ಕುರಿತು ಬಾನುಲಿ ವರದಿ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 8:15 ಭಾವಗೀತೆಗಳು. 8:30 ಇಂಗ್ಲಿಷ್ನಲ್ಲಿ ಭಾಷಣ ಸುಮಾ ಜಿ ಆರ್ ಅವರಿಂದ, ವಿಷಯ ಮೈಕ್ರೋಬ್ಸ್ ಇನ್ ಡೇ ಟು ಡೇ ಲೈಫ್. 9:15 ಸ್ಪಾಟ್ಲೈಟ್. 9:30 ಚಿತ್ರಗೀತೆಗಳು. 10:00 ರವಿವಾಸರೆಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಶ್ರೀ ಡಿ ಶ್ರೀನಿವಾಸ್ ಅವರ ವೀಣಾವಾದನ. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಕೇಳುಗರೆ, ಯುವ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Renuka. Suvendu Adhikari took oath as the first BJP Chief Minister of West Bengal today. Governor R.N. Ravi administered the oath of office and secrecy to Mr. Adhikari at a grand ceremony held at the Brigade Parade Grounds in Kolkata. Along with him, 5 other MLAs including Dilip Ghosh, Agnimitra Paul, Ashok Kirtanya, Nisit Pramanik and Shuddhiram today were sworn in as cabinet ministers. Prime Minister Narendra Modi, Union Home Minister Amit Shah, Defence Minister Rajnath Singh, Chief Ministers of various NDA and BJP ruled states, BJP President Nitin Naben and several other leaders of BJP attended the ceremony. The swearing-in ceremony was held on Pochishe Boishak, marking the 165th birth anniversary of poet Guru Rabindranath Tagore. The BJP registered a decisive victory in the recent state assembly elections, securing 207 seats in the 294-member house and ending the 15-year rule of the Trinamool Congress, which was reduced to 80 seats. In Tamil Nadu, TVK Chief C. Joseph Vijay today met Governor Rajendra Arlikar at Lok Bhavan in Chennai and staked claim to form government with the support of 120 MLAs. Mr. Vijay is said to take oath as the Chief Minister of Tamil Nadu tomorrow. Tamilaga Vetri Karagam TVK, which emerged as the single largest party with 108 seats in the recent assembly polls, achieved the majority mark of 118 in the 234-member house required to form a new government in the state by securing backing from Congress, left parties, Vidudalai Sirithagai Kachi, VCK and the Indian Union Muslim League, IUML. Vijay, who won from 2 assembly constituencies, will have to vacate 1 seat, reducing TVK's strength to 107. The combined strength of the supporting parties, including Congress with 5 MLAs and CPI, CPIM, VCK and IUML with 2 MLAs each, stands at 13.